ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಭಾದ್ರಪದ ಮಾಸದ 19ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 10ನೇ ತಾರೀಕು ಗುರುವಾರ. ಈಗ ಸಮಯ 5:56:57. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಉತ್ತಮ ಗುಣ ನೀರಿನಂತೆ, ಅದು ಎಲ್ಲರಿಗೂ ಹಿತವನ್ನು ಉಂಟು ಮಾಡಿ ತನ್ನ ಪಾಡಿಗೆ ತಾನು ತಗ್ಗಿನಲ್ಲಿ ನಿಲ್ಲುತ್ತದೆ. ಹೀಗೆಂದವರು ಚೀನಾ ದಾರ್ಶನಿಕ ಲಾವೋತ್ಸೇ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ಸುಶೀಲಾ ಸೋಮಶೇಖರ್, 6:35 ರೈತರಿಗೆ ಸಲಹೆ, 6:45 ಸ್ವರ ಮಾಧುರ್ಯ, 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಕವಿ DVG ಅವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಎನ್ ತ್ಯಾಗರಾಜನ್ ಮತ್ತು ಆರ್ಎನ್ ತಾರಾನಾಥನ್ ಅವರಿಂದ ಯುಗಳ ಗಾಯನ, 10:30 ಗಾನ ಭಜನ, 11:00 ಗಾನ ಡಂಗುರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ, ನಿರ್ವಹಣೆ ಸುಜಾತ ಎಫ್ ತಳ್ವಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಹಾರ, ಈ ಕುರಿತು ವಿಜಯಪುರ BLDE ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾಕ್ಟರ್ ಜ್ಯೋತಿ ಕೋದ್ನಾಪುರ ಅವರೊಡನೆ ಸಂದರ್ಶನ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಉದಾನ್ ಯೋಜನೆ ಬಗ್ಗೆ ಡಾಕ್ಟರ್ SM ಸುಧಾಕರ್ ಅವರಿಂದ ಮಾಹಿತಿ. 1:30 ಪ್ರಚಲಿತ.

ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ ಸಂಜೆ 4 ಗಂಟೆಗೆ ಕೊಡಗಿನ ಜನಪದ ಸಂಗೀತ ಕಾರ್ಯಕ್ರಮ, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ಕಾರ್ಯಕ್ರಮ ವೈವಿಧ್ಯ,

ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. 5:30 ಚಿತ್ರ ಕಾವೇರಿ. 6:30 ಜಿಲ್ಲಾ ವಾರ್ತಾಪತ್ರ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರ್ವಾಲೆಯ ಎಸ್ಎ ಪೂವಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಪಿಎಂ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳನ್ನು ಕೇಳುವಿರಿ. ಎಂಟು ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30 ನಾಟಕ ಎಣಿಕೆ, ರಚನೆ ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲಯ್ಯ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಕನ್ನಡಕಗಳ ಸೂಕ್ತ ಬಳಕೆಯ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. 10:30 ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:10:29. ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಅರಸರ ಮನೆಯಲ್ಲಿ ಅರಸಿ

ಲಕ್ಷ್ಮಣನವರ ವಚನ ಅರಸರ ಮನೆಯಲ್ಲಿ ಅರಸಿಯಾಗಿ ಇಹುದರಿಂದ ಹಾಡಿದರೆ ವಾಗ್ದೇವಿ ಮಧುಸೂದನ್.

ಇನ್ನು ಮುಂದೆ ಕೇಳೋಣ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.

ಇನ್ನು ಮುಂದೆ ಕೇಳೋಣ ಮೇಕೇರಿರ ಲಿಲ್ಲಿ ಚರ್ಮಣ ಅವರ ರಚನೆ ಜೀವಜಾತಿಯ ಬದುಕಿ ಬಾಳುವ. ಗಾಯಕರು

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹರ್ಷ ಅವರ ಧ್ವನಿಯಲ್ಲಿ ಯು ಆರ್ ರುಕ್ಮಿಣಿ ಅವರ ರಚನೆ ಶ್ರೀ ವೆಂಕಟೇಶ ಪದ್ಮಾವತಿಯರ ಕಲ್ಯಾಣ ಉತ್ಸವವು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ.
1: ಮಡಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನ್ನರಿವುಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವುಡೆ ಶರಣರ ಸಂಗಮ.

0: ಮೊದಲು ಮಡಕೆ ತಯಾರಿಸಲು ಮಣ್ಣೆ ಮೂಲ ವಸ್ತು, ಆಭರಣಗಳನ್ನು ತಯಾರಿಸಲು ಮೂಲ ವಸ್ತು ಚಿನ್ನ. ಹಾಗೆಯೇ ಶಿವಪಥವನ್ನು ಅರಿಯಬೇಕಾದರೆ ಗುರು ಮಾರ್ಗದರ್ಶನವೇ ಮೊದಲು. ಇಲ್ಲಿ ಶಿವಪಥವೆಂದರೆ ವಿವೇಕದ, ಅರಿವಿನ, ಕುರುಹಿನ, ಜ್ಞಾನದ, ತಿಳುವಳಿಕೆಯ ಮಾರ್ಗ ಎಂದರ್ಥ. ಈ ಜ್ಞಾನದ ಮಾರ್ಗ ಹಿಡಿಯಲು ಗುರುಗಳ ಮಾರ್ಗದರ್ಶನವಿರಬೇಕು. ಗುರುವಿಲ್ಲದ ವಿದ್ಯೆ ವಿದ್ಯೆಯೇ ಅಲ್ಲ. ಆದರೂ ಗುರುವಿಲ್ಲದೆ ಕೇವಲ ಗುರು ಪ್ರತಿಮೆಯ ಎದುರಲ್ಲಿ ಬಿಲ್ವಿದ್ಯೆಯ ನೈಪುಣ್ಯತೆಯನ್ನು ಅರಿತ ಏಕಲವ್ಯನ ನೆನಪಾಗುತ್ತದೆ. ಏಕಲವ್ಯನ ನಿಷ್ಠೆ ಈ ಎರಡನ್ನೂ ಮೀರಿ ನಿಂತು ಗುರುಗಳನ್ನೇ ಬೆರಗುಗೊಳಿಸಿತ್ತು. ಗುರು ಕಲಿಸುವುದೆಂದರೆ ಬರೀ ಓದುವುದನ್ನಲ್ಲ, ಶಿಷ್ಯರ ಮಾನಸಿಕ ಶಕ್ತಿ, ಆತ್ಮಾನಂದ, ಅಂತಃಕರಣವನ್ನು ವರ್ಧಿಸುವುದು. ಕಲಿಸುವಿಕೆಗೆ ಗುರು ಭೂಷಣವಾದಂತೆ ಗುರುವಿಗೆ ಶಿಷ್ಯರೂ ಭೂಷಣವೇ. ಇಡೀ ಸಮಾಜದ ಆಗು ಹೋಗುಗಳ ಸ್ವರೂಪ ಗುರುಗಳ ಕೈಯಲ್ಲೇ ಇದೆ. ಸಮಾಜದ, ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಇವರ ಪಾತ್ರವು ಬಹುಮುಖ್ಯ. ಹರಮುನಿದರೆ ಗುರು ಕಾಯುವನು ಎನ್ನುತ್ತಾರೆ. ಸ್ವತಃ ಜ್ಞಾನ ಸಂಪಾದನೆ ಮಾಡಿದಂತಹ ಗುರು ಮಾತ್ರ ತನ್ನ ಜ್ಞಾನ ಪ್ರಕಾಶದ ಬೆಳಕಿನಲ್ಲಿ ಶಿಷ್ಯನನ್ನು ಪ್ರಜ್ವಲಿಸಬಲ್ಲ. ಗುರು ಶಿಷ್ಯರ ಸಂಬಂಧ ನಾಣ್ಯದ ಎರಡು ಮುಖಗಳಿದ್ದಂತೆ, ನಮ್ಮ ಮುಖದಲ್ಲಿಯ ಎರಡು ಕಣ್ಣುಗಳಿದ್ದಂತೆ. ಈ ಎರಡೂ ಕಣ್ಣುಗಳಲ್ಲಿ ಯಾವುದೇ ಒಂದು ಕಣ್ಣಿಗೆ ಊನವಾದರೂ ಎಲ್ಲರಿಗೂ ಎಲ್ಲಕ್ಕೂ ನಷ್ಟವೇ. ಅಂತಹ ಅನ್ಯೋನ್ಯ ಸಂಬಂಧ ಇವರದು. ಗುರುವಾದವನು ಶಿಷ್ಯನಲ್ಲಿ ಜ್ಞಾನ ದೀವಿಗೆ ಹಚ್ಚಿ ಅವನ ಬಾಳನ್ನು ಬೆಳಗುವವನು. ಗುರುಗಳ ಗುರು ವಿದ್ಯೆಯಾಗಿರುತ್ತದೆ. ಗುರುಗಳಿಂದ ಸಾತ್ವಿಕತೆ, ಬೌದ್ಧಿಕ ಸಾಮರ್ಥ್ಯ ದೊರೆಯುತ್ತದೆ. ಜೀವನ ಕಲೆಯು ವೃದ್ಧಿಸುತ್ತದೆ. ಬೆಳೆ ಬೆಳೆದಂತೆ ಕೆಲವೊಮ್ಮೆ ನಮ್ಮ ಬದುಕಿನ ಅನುಭವಗಳೇ ಗುರುವಾಗುವುದೂ ಉಂಟು. ಈ ಹಿಂದೆ ಗುರುಗಳಿಗೆ ಆಚಾರ್ಯರು, ಪೂಜ್ಯರು, ಗುರುವರಿಯರು ಎಂದೇ ಸಂಬೋಧಿಸುತ್ತಿದ್ದರು. ಅಪಸ್ತಂಭ ಎಂಬ ನೀತಿ ಸೂತ್ರಕಾರರು ಆಚಾರ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುತ್ತಾ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆಗಳಿಂದಲೂ ಸಂಗ್ರಹಿಸುತ್ತಾ ಶಿಷ್ಯರನ್ನು ಒಳ್ಳೆಯದರಲ್ಲಿ ನೆಲೆಗೊಳಿಸುತ್ತಾ ಸ್ವಯಂವಾದ ಒಳಿತನ್ನು ತನ್ನ ಜೀವನದಲ್ಲಿ ಆಚರಿಸುವವನೇ ಆಚಾರ್ಯ ಎಂದು ವಿವರಿಸುತ್ತಾರೆ. ಆಚಾರ್ಯ ದೇವೋಭವ ಎಂದು ಗುರುವನ್ನು ದೈವತ್ವದ ಸ್ಥಾನದಲ್ಲಿ ಇಟ್ಟು ನೋಡುತ್ತಿದ್ದೇವೆ. ಗುರುವಿನ ವ್ಯಕ್ತಿತ್ವದಲ್ಲಿ ಶಿಷ್ಯನ ಅಸ್ತಿತ್ವ ಮಿಳಿತಗೊಳ್ಳಬೇಕು. ಗುರುಗಳಾದವರ ನಡೆ ನುಡಿ, ವರ್ತಿಸುವ ರೀತಿ ನೀತಿಗಳ ಮೇಲೆ ವಿದ್ಯಾರ್ಥಿಗಳ ಹಾಗೂ ಸಮಾಜದ ಕಣ್ಣು ಇದ್ದೇ ಇರುತ್ತದೆ. ಗುರುಗಳು ಹೇಳಿದ ಮಾತಿಗಿಂತ ಅವರ ವರ್ತನೆಯನ್ನೇ ಗಮನಿಸುತ್ತಾರೆ. ಗುರುವಾದವರಿಗೆ ಜಾತಿ, ಮತ, ಮೇಲು ಕೀಳು, ಕುಲ ಧರ್ಮ, ಹೆಣ್ಣು ಗಂಡು, ಬಡವ ಬಲ್ಲಿದ ಎಂಬ ತಾರತಮ್ಯ ಹಾಗೂ ಸಂಕುಚಿತ ಮನೋಭಾವ, ಕೀಳರಿಮೆ ಇರಬಾರದು. ಇವುಗಳ ಹೆಸರಿನಲ್ಲಿ ಒಂದು ಮಗುವಿನ ಮನ ನೋಯಿಸುವುದು ಯಾವ ಧರ್ಮವಾದೀತು ಹೇಳಿ? ಪ್ರಸ್ತುತ ದಿನಗಳಲ್ಲಿ ಅನೇಕ ಕ್ಷೇತ್ರದ ವಿಷಯಗಳಲ್ಲಿ ಬದಲಾವಣೆ ಆಗುತ್ತಿರುವಂತೆ ಕಲಿಸುವಲ್ಲೂ ಕೂಡ ಅನೇಕ ಬದಲಾವಣೆಗಳು ಆಗುತ್ತಿರುತ್ತವೆ. ಗುರುವಾದವನು ಈ ಹೊಸತನವನ್ನು ಮೈಗೂಡಿಸಿಕೊಳ್ಳಬೇಕು. ಇಂಥಲ್ಲಿ ಗುರುವಾದವರು ಈ ಎಲ್ಲವುಗಳಿಗಿಂತ ಒಂದೆರಡು ಮೆಟ್ಟಿಲು ಎತ್ತರದಲ್ಲಿರಬೇಕು. ಗುರುವಿನ ಬೋಧನೆ ಎಂಬುದು ಒಂದು ಕೌಶಲ್ಯ, ನೈಪುಣ್ಯತೆ. ತಮ್ಮ ಪರಿಣಾಮಕಾರಿ ಬೋಧನೆಯಿಂದ ಇಡೀ ಶಿಷ್ಯ ಸಮೂಹವನ್ನೇ ತನ್ನವರನ್ನಾಗಿ ಮಾಡಿಕೊಳ್ಳುವವರೇ ಉತ್ತಮವಾದ ಗುರುಗಳು. ಗುರುಗಳು ಕಿರಿಯ ಪೀಳಿಗೆಯ ವ್ಯಕ್ತಿತ್ವಗಳನ್ನು ಸಾಮಾಜೀಕರಣಗೊಳಿಸುವ ಉನ್ನತ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಗುರುವಾದವರು ಬಸವಣ್ಣನವರು ಹೇಳುವಂತೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಫಲ ಹೊತ್ತ ತರುವಿನಂತೆ, ಕೆಚ್ಚಲ ಕ್ಷೀರದಂತೆ ನಿರ್ಲಿಪ್ತರಾಗಿರುವ ಗುರು ವೃಂದವನ್ನ ನಮ್ಮ ಪುರಾಣ ಇತಿಹಾಸದಲ್ಲಿ ನಾವು ಕಾಣಬಹುದು. ಮಕ್ಕಳಿಗೆ ಬೋಧಿಸುವ ಆ ಕೊಠಡಿ ಅದೊಂದು ಅದ್ಭುತ ಲೋಕ. ಮಕ್ಕಳ ಮನಕ್ಕೆ ಕಲಿಕೆಯನ್ನು ಬಿತ್ತುವ ಪ್ರಾರಂಭದ ಗುರುವನ್ನು ಮಕ್ಕಳು ತಮ್ಮ ಜೀವಮಾನ ಪರ್ಯಂತ ಸ್ಮರಣೆ ಮಾಡಿಕೊಳ್ಳುತ್ತಿರುತ್ತವೆ. ಗುರು ಶಿಷ್ಯರ ಸಂಬಂಧ ಕನ್ನಡಿಯೊಳಗಿನ ಪ್ರತಿಬಿಂಬದಂತೆ. ಕನ್ನಡಿ ಪರಿಶುದ್ಧತೆಯ ಸಂಕೇತ. ಈ ಪರಿಶುದ್ಧತೆ ಗುರು ಶಿಷ್ಯ ಇಬ್ಬರಲ್ಲೂ ಇರಬೇಕು. ಗುರು ಬಿತ್ತಿದ ಬೀಜದಂತೆ ಶಿಷ್ಯ ಫಲ ನೀಡುತ್ತಾನೆ. ಗುರುವಿನಿಂದ ಹುಟ್ಟಿ ಬಂದ ಶಿಷ್ಯತ್ವ ಗುರು ರೂಪವೇ ಆಗಿರುತ್ತದೆ. ಶಿಷ್ಯನಾದವನು ಗುರುವಿನಲ್ಲಿ ತನ್ನನ್ನು ತಾನು ಕಂಡಿರುತ್ತಾನೆ. ಗುರು ಬಿಂಬವಾದರೆ ಶಿಷ್ಯ ಗುರುವಿನ ಪ್ರತಿಬಿಂಬವಲ್ಲವೇ?
1: ಇದುವರೆಗೆ ಸುಶೀಲಾ ಸೋಮಶೇಖರ್ ಅವರಿಂದ ಚಿಂತನ ಕೇಳಿದ್ರಿ. ಚಿಂತನ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಿದೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:35. ಈಗ ಕೇಳೋಣ

0: ರೈತರಿಗೆ ಸಲಹೆ.
1: ಕಾಫಿ ತೋಟದಲ್ಲಿ ಹಳೆ ಗಿಡಗಳ ಕಾಂಡ ಬದಲಿಸುವಿಕೆ ವಿಧಾನವನ್ನು ಮೇಲುಕಸಿ ಮಾಡೋದು ಅಂತ ಕರೀತಾರೆ. ಹಳೆಯ ಅನುತ್ಪಾದಕ ಮತ್ತು ಸರಿಯಾದಂಥ ವಿಧವಲ್ಲದ ಕಾಫಿ ಗಿಡಗಳನ್ನು ಉತ್ಪಾದಕ ಸಸ್ಯಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಈ ಮೇಲುಕಸಿ ಒಂದು ಸೂಕ್ತ ವಿಧಾನ. ಉತ್ತಮ ಫಸಲನ್ನು ನೀಡುವಂಥ ಗಿಡದಿಂದ ತೆಗೆದುಕೊಂಡಂಥ ಕೊನೆಯನ್ನು ಕಸಿ ಮಾಡಲಾಗುತ್ತೆ. ಹಳೆಯ ಅನುತ್ಪಾದಕ ಸಸ್ಯದ ಬೇರು ವ್ಯವಸ್ಥೆ ಈಗಾಗಲೇ ಉತ್ತಮವಾಗಿ ಸ್ಥಾಪಿತ ಆಗಿರೋದ್ರಿಂದ ಮೇಲ್ಭಾಗದಲ್ಲಿ ಕಸಿ ಮಾಡಿದಂಥ ಸಸ್ಯ ತೀವ್ರವಾಗಿ ಬೆಳೆಯುತ್ತೆ ಮತ್ತು ಕಸಿ ಮಾಡಿದ 2 ವರ್ಷದಲ್ಲಿ ಇಳುವರಿಯನ್ನು ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ಇಳುವರಿ ಕಡಿಮೆ ಬರ್ತಾ ಇರುವಂಥ ಹಳೆಯ ರೋಬಸ್ಟ ಕಾಫಿ ತೋಟಗಳನ್ನು ನಾವು ಉತ್ಪಾದಕ ತೋಟಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಇದೊಂದು ಪರಿಣಾಮಕಾರಿ ತಂತ್ರ, ಕಡಿಮೆ ವೆಚ್ಚದ ಒಂದು ತಂತ್ರಜ್ಞಾನ. ಮುಖ್ಯವಾಗಿ ಮೇಲ್ಕಸಿಗೆ ನಾವು ವಿವಿಧ ಹಂತಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲಿ ಉತ್ತಮ ತಾಯಿಗಿಡಗಳ ಆಯ್ಕೆ ಬಹಳ ಮುಖ್ಯ. ಈ ತಾಯಿಗಿಡಗಳಿಂದ ನಾವು ಉತ್ತಮವಾದಂಥ ಚಿಗುರು ಅಥವಾ ಅತಿಥಿ ಕಾಂಡಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದನ್ನು ಸಯಾನ್ ಅಂತ ಕರೀತಾರೆ. ಈ ಕೆಲಸವನ್ನು ನಾವು ನವಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ಮಾಡಬೇಕಾಗತ್ತೆ. ಉತ್ತಮವಾದಂಥ ತಾಯಿಗಿಡಗಳ ಆಯ್ಕೆಯನ್ನು ನಾವು ನವಂಬರ್ನಿಂದ ಫೆಬ್ರವರಿವರೆಗೆ ಮಾಡಬೇಕಾಗತ್ತೆ. ಆನಂತರ ನಾವು ಮೇಲ್ದರ್ಜೆಗೇರಿಸಬೇಕು ಅಂದ್ಕೊಂಡಿರುವಂಥ ಕಾಫಿ ಗಿಡಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮಾರ್ಚ್ನಿಂದ ಮೇ ತಿಂಗಳು ಬಹಳ ಸರಿಯಾದಂಥ ಕಾಲ. ಮುಖ್ಯವಾಗಿ 2 ಇಂಚು ಅಥವಾ ಅದಕ್ಕಿಂತ ಹೆಚ್ಚು ಮಳೆಯಾದಾಗ ನಾವು ಈ ಅನುತ್ಪಾದಕ ಕಾಫಿ ಗಿಡಗಳ ಕಾಂಡವನ್ನು ಕತ್ತರಿಸಬೇಕಾಗತ್ತೆ. ಆನಂತರ ಕಸಿ ಮಾಡುವಂಥ ಕೆಲಸವನ್ನು ನಾವು ಜುಲೈನಿಂದ ಆಗಸ್ಟ್ವರೆಗೆ ಮಾಡಬೇಕಾಗತ್ತೆ. ಕಸಿ ನಿರ್ವಹಣೆ ಮತ್ತು ಆನಂತರದ ಆರೈಕೆಯನ್ನು ನಾವು ಸೆಪ್ಟೆಂಬರ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಮಾಡಬೇಕಾಗತ್ತೆ. ಹಳೆಯ ಅನುತ್ಪಾದಕ ಸಸ್ಯಗಳ ಮಟ್ಟ ಮಾಡುವಂಥ ಕೆಲಸವನ್ನು, ಅಂದರೆ ಇದನ್ನ ಕಾಲರ್ ಪ್ರೂನಿಂಗ್ ಅಂತ ಕರಿತೀವಿ, ಇದನ್ನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಕೈಗೊಳ್ಳಬೇಕಾಗತ್ತೆ. ಕನಿಷ್ಠ 2-3 ಇಂಚಿನಷ್ಟು ಹೂ ಮಳೆ ಆದ ನಂತರ ಈ ಅನುತ್ಪಾದಕ ಕಾಫಿ ಗಿಡಗಳನ್ನು ನೆಲದ ಮಟ್ಟದಿಂದ 3/4 ಅಡಿ ಎತ್ತರದಲ್ಲಿ 45 ಡಿಗ್ರಿ ಕೋನದಲ್ಲಿ ಸ್ಟಂಪ್ ಮಾಡೋದ್ರ ಮೂಲಕ ನಾವು ಪೂರ್ಣ ಮಾಡಬೇಕಾಗತ್ತೆ. ಮಧ್ಯಾಹ್ನದ ಬಿಸಿಲಿನ ಬೇಗೆ ಈ ಗಿಡದ ಕತ್ತರಿಸದ ಭಾಗದ ಮೇಲೆ ಬೀಳೋದನ್ನು ತಪ್ಪಿಸೋದಕ್ಕೆ ಈ ಕತ್ತರಿಸಿದಂಥ ತುದಿಗಳು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿರೋ ರೀತಿಯಲ್ಲಿ ನಾವು ಕತ್ತರಿಸಬೇಕಾಗತ್ತೆ. ಶಿಲೀಂಧ್ರದ ಸೋಂಕನ್ನು ತಪ್ಪಿಸೋದಕ್ಕೆ ಕತ್ತರಿಸಿದಂಥ ಭಾಗಗಳಿಗೆ ನಾವು 10% ಬೋರ್ಡೋ ಮುಲಾಮನ್ನು ಲೇಪನ ಮಾಡಬೇಕಾಗತ್ತೆ. ಅಂದರೆ 1 ಲೀಟ್ರ್ ನೀರಿಗೆ 100 ಗ್ರಾಮ್ನಷ್ಟು ತಾಮ್ರದ ಸಲ್ಫೇಟು, 100 ಗ್ರಾಮ್ನಷ್ಟು ಸುಣ್ಣವನ್ನು ಹಾಕ್ಕೊಂಡು ನಾವು ಈ ಬೋರ್ಡೋ ಲೇಪನವನ್ನು ನಾವು ಮಾಡಬೇಕಾಗತ್ತೆ. ಕತ್ತರಿಸಿ ಮಟ್ಟ ಮಾಡಿದಂಥ ರೋಬಸ್ಟ ಗಿಡದಲ್ಲಿ 2-3 ಕಂಬ ಚಿಗುರುಗಳನ್ನು, ಅವು ಪೆನ್ಸಿಲ್ ದಪ್ಪ ಬರೋವರೆಗೂ 3-4 ತಿಂಗಳವರೆಗೆ ಬೆಳೆಯೋದಕ್ಕೆ ಬಿಡಬೇಕಾಗತ್ತೆ. ಇದೇ ಸಮಯದಲ್ಲಿ ನಾವು ಸಯಾನ್ ಅಥವಾ ಅತಿಥಿ ಕಾಂಡಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ತಾಯಿಗಿಡಗಳನ್ನು ನಾವು ಏನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅವುಗಳಲ್ಲೂ ಕೂಡ ಕಂಬ ಚಿಗುರು ಬೆಳೆಯೋದಕ್ಕೆ ನಾವು ಬಿಡಬೇಕಾಗತ್ತೆ. ಇನ್ನು ಕಸಿ ಕಟ್ಟುವಂಥ ವಿಧಾನಕ್ಕೆ ಬಂದರೆ, ಕತ್ತರಿಸಿ ಮಟ್ಟ ಮಾಡಿದಂಥ ರೋಬಸ್ಟ ಗಿಡದ ಬಡ್ಡೆನಲ್ಲಿ ಉತ್ಪತ್ತಿಯಾಗುವಂತಹ ಕಂಬ ಚಿಗುರುಗಳ ಮೇಲೆ ಜುಲೈದಿಂದ ಆಗಸ್ಟ್ ತಿಂಗಳವರೆಗೆ ನಾವು ಕಸಿ ಮಾಡೋದನ್ನು ಮಾಡಬೇಕಾಗತ್ತೆ. ಕತ್ತರಿಸಿ ಮಟ್ಟ ಮಾಡಿರುವಂಥ ರೋಬಸ್ಟ ಗಿಡದ ಬಡ್ಡೆಯ 2 ಬದಿಗಳಲ್ಲಿ 2 ಆರೋಗ್ಯಕರ ಕಂಬ ಚಿಗುರುಗಳನ್ನು ಆಯ್ಕೆ ಮಾಡಿಕೊಂಡು ಉಳಿದ ಕಂಬ ಚಿಗುರುಗಳನ್ನು ತೆಗೆದುಹಾಕಬೇಕಾಗತ್ತೆ. ಅಧಿಕ ಇಳುವರಿ ನೀಡುವಂತಹ ತಾಯಿ ಗಿಡಗಳ ಕಂಬ ಚಿಗುರುಗಳಿಂದ ತಯಾರಿಸಿದಂಥ ಒಂದೇ ಒಂದು ಗಂಟನ್ನು ಹೊಂದಿರುವಂಥ ಈ ತುಂಡುಗಳನ್ನು ನಾವು ಕತ್ತರಿಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಕುಡಿ ಭಾಗವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಸಯಾನ ಅಥವಾ ಅತಿಥಿ ಕಾಂಡ ಅಂತ ಕರಿಬಹುದು. ಮುಖ್ಯವಾಗಿ ನಾವು ಸೀಳು ಮತ್ತು ಬೆಣೆ ಕಸಿ ವಿಧಾನ, ವೆಡ್ಜ್ ಕ್ಲೆಫ್ಟ್ ಗ್ರಾಫ್ಟಿಂಗ್ ಅಂತ ಕರಿತೀವಲ್ಲ, ಈ ಕಸಿ ಕಟ್ಟುವಂಥ ವಿಧಾನವನ್ನು ಬಳಸ್ಕೋಬೋದು ಮತ್ತು ಇದು ಅತ್ಯಂತ ಯಶಸ್ವಿ ಅಂತ ಕಂಡುಬಂದಿದೆ. ಈ ವೆಡ್ಜ್ ಕ್ಲೆಫ್ಟ್ ಕಸಿ ಕಟ್ಟುವಂಥ ವಿಧಾನ, ಅಂದರೆ ಸೀಳು ಮತ್ತು ಬೆಣೆ ಕಸಿ ಕಟ್ಟುವಂಥ ವಿಧಾನಕ್ಕೆ ಬಂದರೆ, ನಾವು ಮಟ್ಟ ಮಾಡಿದಂಥ ಗಿಡದಲ್ಲಿ ಆಯ್ದ ಕಂಬ ಚಿಗುರನ್ನು ಮೊದಲ ಗೆಣ್ಣಿನ ಕೆಳಗಡೆ ಕತ್ತರಿಸಿ ಮತ್ತು ಸುಮಾರು 3/4 ಅಂಗಲದಿಂದ 1 ಅಂಗಲ ಕೆಳಕ್ಕೆ ಲಂಬವಾಗಿ ಸೀಳನ್ನು ಮಾಡಬೇಕಾಗತ್ತೆ. ಆಯ್ಕೆ ಮಾಡಿದಂಥ ಹೆಚ್ಚು ಇಳುವರಿ ನೀಡುವಂತಹ ತಾಯಿಗಿಡದ ಕಂಬ ಚಿಗುರಿನಿಂದ 1 ಗೆಣ್ಣಿನ ತುಂಡುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಸಂಗ್ರಹಿಸಿದಂಥ ಗೆಣ್ಣಿನ ಕೆಳಭಾಗದ 2 ಪಕ್ಕಗಳಲ್ಲಿ ನಾವು ಬೆಣೆ ಆಕಾರದ ಸಯಾನನ್ನು ತಯಾರಿಸ್ಕೋಬೇಕು, ಅಂದರೆ ವೆಡ್ಜ್ ಆಕಾರದ ಈ ಅತಿಥಿ ಕಾಂಡವನ್ನು ತಯಾರು ಮಾಡ್ಕೋಬೇಕಾಗತ್ತೆ. ವೆಡ್ಜ್ ಆಕಾರದ ಅಂದರೆ ಬೆಣೆ ಆಕಾರದ ಸಯಾನ್ ಅಥವಾ ಅತಿಥಿ ಕಾಂಡವನ್ನು ನಾವು ಲಂಬವಾಗಿ ಸೀಳಿರುವಂಥ ಮಟ್ಟ ಮಾಡಿದಂಥ ಚಿಗುರಿಗೆ ಸೇರಿಸಿ ಪಾಲ್ತೀನ್ ಪಟ್ಟಿಯಿಂದ ನಾವು ಆ ಕಸಿ ಕಟ್ಟಿದ ಭಾಗವನ್ನು ಸುತ್ತಬೇಕಾಗತ್ತೆ. ಈ ರೀತಿ ಕಸಿ ಮಾಡಿದ ಮೇಲೆ ನಾವು

0: ಆ ಕಸಿ ಭಾಗಕ್ಕೆ ಶೇಕಡ 0.5 ಬ್ಯಾವೆಸ್ಟೀನ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. 1 ಲೀಟರ್ ನೀರಿಗೆ 1 ಗ್ರಾಮ್ ಪ್ರಮಾಣದಲ್ಲಿ ಬ್ಯಾವೆಸ್ಟೀನನ್ನು ನಾವು ಬೆರೆಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಆ ಕಸಿ ಮಾಡಿದಂಥ ಭಾಗಕ್ಕೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಆನಂತರ ಅವುಗಳನ್ನು ಪಾಲ್ತೀನ್ ಚೀಲದಿಂದ ಮುಚ್ಚಬೇಕಾಗತ್ತೆ. ಕಸಿ ಮಾಡಿದಂಥ ಚಿಗುರುಗಳು ಸಾಮಾನ್ಯವಾಗಿ 2-3 ತಿಂಗಳಲ್ಲಿ ಕೂಡಿಕೊಳ್ತವೆ. ಮೊದಲನೇ ಜೋಡಿ ಎಲೆಗಳು ಚಿಗುರಿದ ನಂತರ ಪಾಲ್ತೀನ್ ಚೀಲವನ್ನು ನಾವು ತೆಗೆದಾಕಬೇಕಾಗತ್ತೆ. 2ನೇ ಜೋಡಿ ಎಲೆಗಳು ಚಿಗುರಿದ ನಂತರ ಪಾಲ್ತೀನ್ ಪಟ್ಟಿಗಳನ್ನು ತೆಗೆದಾಕಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಾವು ಈ ಕಸಿ ಕಟ್ಟಿದಂಥ ಕಂಬ ಚಿಗುರುಗಳನ್ನು ಉಳಿಸ್ಕೊಂಡು ನೈಸರ್ಗಿಕವಾಗಿ ಬರ್ತಾ ಇರುವಂಥ ಕಂಬ ಚಿಗುರುಗಳನ್ನು ತೆಗೆದಾಕಬೇಕಾಗತ್ತೆ. ಪ್ರಾಣಿಗಳ ಓಡಾಟದಿಂದ ಉಂಟಾಗುವಂಥ ತೊಂದರೆಯನ್ನು ತಪ್ಪಿಸೋದಕ್ಕೆ ಈ ಯಶಸ್ವಿಯಾಗಿರುವಂಥ ಕಸಿಗಳನ್ನು ಯಾವುದಾದ್ರೂ ಮುಳ್ಳಿನ ರೆಕ್ಕೆಗಳನ್ನು ಬಳಸಿ ಅವುಗಳನ್ನು ರಕ್ಷಿಸಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುಗಳು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರ್ವಾಲೆಯ ಎನ್ಎ ಪೂವಯ್ಯ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.
2: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ಬಾಡುವಂಥ ಹೂವೇ ಬಾಡುವಾಸೆಯೇಕೆ.
2: ಆತ್ಮಹತ್ಯೆ ಮಹಾಪಾಪ. ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲಿ ಚಂದದ ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ

ಆಕಾಶವಾಣಿ ಮಡಿಕೇರಿ ಸ್ವರ ಮಾಧುರ್ಯ. ಶ್ರೋತೃಗಳೇ, ಇಂದು ಕೇಳೋಣ ಸೌಮ್ಯ ಅವರ ಹಾಡುಗಾರಿಕೆಯಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅವರ ಕೃತಿ ಭಜರೇ ಗೋಪಾಲನ್, ರಾಗ ಹಿಂದೋಳ, ಆದಿತಾಳ.

ಇದುವರೆಗೆ ಸೌಮ್ಯ ಅವರ ಹಾಡುಗಾರಿಕೆಯಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅವರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.

0: ಒಂಬೈನೂರು ರೂಪಾಯಿಗೆ. ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಆಗಸ್ಟ್ 25ರಂದು ನಿಧನರಾದ ಕಾಲೂರು ಗ್ರಾಮ ಯಾಲದಾಳು ಕೆ ಉದಯ ಅವರ ಅತಿಥಿ ಕರ್ಮಾಂತರ ಇಂದು ಪೂರ್ವಾಹ್ನ 11 ಗಂಟೆಗೆ ಕಾಲೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಸುಮಿತ್ರ, ಮಗ, ಮಗಳು, ಅಳಿಯ, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
4: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
4: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
5: ವಿಲ್ಕೋ ಗೋಲ್ಡ್, ಕುಶಾಲನಗರ.

0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3 ಡೋರ್ ವಾರ್ಡ್ರೋಬ್, 8,000

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:05 ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ.

0: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
1: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ ಪರಿಣತ ಯೋಗ ಗುರುವಿನಿಂದ ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ ಮೇಗೂಡಿಸಿಕೊಳ್ಳಿ.
0: ನಿಯಮಿತ ಯೋಗಾಭ್ಯಾಸ ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಬಲ್ಲದು. ಒತ್ತಡ ನಿರ್ವಹಣೆ, ಕಾರ್ಯಕುಶಲತೆ, ರೋಗಮುಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ, ಇವುಗಳಿಗಾಗಿ ನಿತ್ಯ ಯೋಗ ನಿರತರಾಗಿರಿ.
1: ಆಲಸ್ಯವನ್ನು ಹೊರದೂಡಿ ಮನಸ್ಸಿನ ಕ್ಷೋಭೆಯಿಂದ ಹೊರಬಂದು ಸದಾ ಉಲ್ಲಸಿತರಾಗಿರಬೇಕೆ? ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕೆ? ಯೋಗ ನಿರತರಾಗಿರಿ.
0: ಜಾತಿ, ಮತ, ಪಂಥ, ಲಿಂಗ ಹಾಗೂ ವಯಸ್ಸಿನ ಭೇದ ನಿರ್ಬಂಧಗಳಿಲ್ಲದ ಭರತ ಖಂಡದ ಹೆಮ್ಮೆಯ ವಿದ್ಯೆ ಯೋಗ.
2: ಆರೋಗ್ಯದ ಕೀಲಿಕೈ ಯೋಗ.

ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಬಾಳೆಯಡ ದಿವ್ಯ ಮಂದಪ್ಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:55 ಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ನಿಧನ ಸುದ್ದಿ. ಕಕ್ಕಂಬೆ ಯವಕಪಾಡಿ ಗ್ರಾಮದ ಮಂಜಂಡ್ರ ದಿವಂಗತ ಗಣಪತಿಯವರ ಪತ್ನಿ ಅಮ್ಮವ್ವ ಕಾಮುಣಿಯವರು ನಿನ್ನೆ ನಿಧನರಾಗಿದ್ದಾರೆ. 92 ವರ್ಷ ಪ್ರಾಯದ ಮಂಜಂಡ್ರ ಅಮ್ಮವ್ವ ಅವರ ತವರು ಮನೆ ಕಿರುಂದಾಡು ಮುಕ್ಕಾಟಿ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬಿಟ್ಟಂಗಾಲ ಅಂಬಟ್ಟಿ ಬಿಬಿ ಭೋಜರಾಜ್ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 79 ವರ್ಷ ಪ್ರಾಯದ ನಿವೃತ್ತ ಯೋಧರಾದ ಬಿಬಿ ಭೋಜರಾಜ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಉಡುತ್ಮೊಟ್ಟೆ ನಿವಾಸಿ ದಿವಂಗತ ಅಣ್ಣು ಪೂಜಾರಿ ಅವರ ಪತ್ನಿ ಗೌರಮ್ಮ ನಿನ್ನೆ ಮಧ್ಯಾಹ್ನ ನಿಧನರಾಗಿದ್ದಾರೆ. ಗೌರಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಟ್ಟಗಿರಿ ಗ್ರಾಮದ ಕುಂಬಾರಕೊಪ್ಪಲು ನಿವಾಸಿ ಚಿಂಡ್ರಮನೆ ಸೀತಮ್ಮ ಅಕ್ಕಿ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ಚಿಂಡ್ರಮನೆ ಸೀತಮ್ಮ ಅಕ್ಕಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:02 ಗಂಟೆಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
0: ಮಹಿಳೆ ಜೀವನದ ನಿರೂಪಕಿ,
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
4: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ, ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ, ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರ

ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ, ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ. ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದ ಕೈಗಾರಿಕೆಗಳ ಅಭಿವೃದ್ಧಿಗೆ ಕರ್ನಾಟಕ ಏರೋಸ್ಪೇಸ್ ನೀತಿ 2026-31 ಅನುಮೋದನೆ ನೀಡಲಾಗಿದ್ದು, ಬಂಡವಾಳ ಆಕರ್ಷಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಶ್ರಮಿಕ್ ನಿವಾಸ್ ಯೋಜನೆಯಡಿ ಸಾಮಾನ್ಯ ಉತ್ಪಾದನಾ ಕೈಗಾರಿಕೆಗಳ ಬಳಿ ನೌಕರರು ವಾಸಿಸಲು ಅನುಕೂಲವಾಗುವಂತೆ ಸುಸಜ್ಜಿತ ವಸತಿ ಸೌಲಭ್ಯ ಕಲ್ಪಿಸುವ ಹೊಸ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 185 ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ 10,78,00,000 ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಟೆಲಿ ಐಸಿಯು ಜಾರಿ, ತುರ್ತು ವೈದ್ಯಕೀಯ ಸೇವೆ ಇನ್ನಷ್ಟು ಹತ್ತಿರ, ಕರ್ನಾಟಕ ಡಿಜಿಟಲ್ ರೇಡಿಯೋಗ್ರಫಿ ಮಿಷನ್, ಸರ್ಕಾರಿ ಆಸ್ಪತ್ರೆಗಳ ಎಕ್ಸ್ರೇ ವ್ಯವಸ್ಥೆಗಳ ಡಿಜಿಟಲೀಕರಣ, 40,50,00,000 ರೂಪಾಯಿ ವೆಚ್ಚದಲ್ಲಿ 162 ಘಟಕಗಳ ಉನ್ನತೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನಗಳ ಆಡಳಿತ ಪೂರ್ಣಗೊಳಿಸಿರುವ ಹಿನ್ನೆಲೆ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮುಖ್ಯಮಂತ್ರಿ ನೇರ ಸಂವಾದ ನಡೆಸಲಿದ್ದಾರೆ. ತುರ್ತು ವೈದ್ಯಕೀಯ ಸೇವೆ ಒದಗಿಸುವ ಸಿಬ್ಬಂದಿ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ 108 ಆಂಬ್ಯುಲೆನ್ಸ್ ಚಾಲಕರು ಹಾಗೂ ಚಾಲಕರ ಸಂಘದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಅವರು, ಸಾರ್ವಜನಿಕ ತುರ್ತು ಆರೋಗ್ಯ ಸೇವೆಯಲ್ಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಂದರು. ಚಾಲಕರ ನ್ಯಾಯಯುತ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವುಗಳನ್ನು ಶೀಘ್ರವಾಗಿ ಈಡೇರಿಸಲು ಮತ್ತು 108 ಆಂಬ್ಯುಲೆನ್ಸ್ ಸೇವೆಯನ್ನು ಮತ್ತಷ್ಟು ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಯುಐಡಿಎಫ್ಸಿ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆಗಳ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ನಗರಗಳು ಉದ್ಯಮ, ನಾವೀನ್ಯತೆ, ಶಿಕ್ಷಣ, ಉದ್ಯೋಗ ಮತ್ತು ಹೂಡಿಕೆಯ ಪ್ರಮುಖ ಕೇಂದ್ರಗಳಾಗಿ ವೇಗವಾಗಿ ಬೆಳೆಯುತ್ತಿವೆ. ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿರುವುದರ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ ಹಾಗೂ ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದರು. ನಗರಗಳ ಬೆಳವಣಿಗೆ ಕೇವಲ ಭೌತಿಕ ವಿಸ್ತರಣೆಗೆ ಸೀಮಿತವಾಗದೆ ಯೋಜಿತ, ಸಮಗ್ರ, ಸುಸ್ಥಿರ ಹಾಗೂ ಪ್ರತಿಯೊಬ್ಬ ನಾಗರಿಕನ ಜೀವನ ಮಟ್ಟವನ್ನು ಸುಧಾರಿಸುವ ರೀತಿಯಲ್ಲಿ ಸಾಗಬೇಕು ಎಂದು ಸಚಿವರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಮತ್ತು ಸಂವಾದಾತ್ಮಕ ವಿಜ್ಞಾನ ಕಲಿಕೆ ಉತ್ತೇಜಿಸಲು ವಿಜ್ಞಾನ ಕೇಂದ್ರಗಳು, ಮೊಬೈಲ್ ಪ್ಲಾನೆಟೋರಿಯಂಗಳು ಹಾಗೂ ದೂರದರ್ಶಕ ಆಧಾರಿತ ಕಾರ್ಯಕ್ರಮಗಳನ್ನು ಸರ್ಕಾರ ವಿಸ್ತರಿಸುತ್ತಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಇಸ್ರೋ ಅಧ್ಯಕ್ಷರನ್ನು ಭೇಟಿಯಾದ ಸಂದರ್ಭದಲ್ಲಿ ಈ ಸಂಬಂಧ ಅಧಿಕೃತ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೊಬೈಲ್ ಡಿಜಿಟಲ್ ಪ್ಲಾನೆಟೋರಿಯಂ ಕಾರ್ಯಕ್ರಮ 3,282 ಶಾಲೆಗಳನ್ನು ತಲುಪಿದ್ದು 5.46 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದರು. ರಾಜ್ಯದ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಪಠ್ಯಪುಸ್ತಕದ ಆಚೆಗೆ ಅನುಭವಾತ್ಮಕವಾಗಿ ಪರಿಚಯಿಸುವ ಉದ್ದೇಶದಿಂದ ರಾಜ್ಯದ ವಿವಿಧ ವಿಜ್ಞಾನ ಕೇಂದ್ರಗಳಲ್ಲಿ ಇಸ್ರೋ ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ನೇರ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹಕಾರ ನೀಡುವಂತೆ ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್ ಅವರಿಗೆ ಸಚಿವರು ಮನವಿ ಮಾಡಿದರು. ರಾಜ್ಯ ಸರ್ಕಾರದ ವೈಫಲ್ಯಗಳ

ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಹಿನ್ನೆಲೆ ಇಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ ಇದೆ. 9ನೇ ದಿನವಾದ ನಿನ್ನೆ ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಸಂಸದರು, ಶಾಸಕರು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಬಿವೈ ವಿಜಯೇಂದ್ರ, ಬಳ್ಳಾರಿ ಚಲೋ ಪ್ರತಿಭಟನಾ ನಡಿಗೆಗೆ ಸಾರ್ವಜನಿಕರಿಂದ ಬೆಂಬಲ ದೊರೆಯುತ್ತಿದ್ದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ದುರಾಡಳಿತದ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ವಿಧಾನಸಭೆಯ ಮುಂದುವರಿದ ವಿಶೇಷ ಅಧಿವೇಶನ ಇದೇ 21ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯ ಸಭಾಂಗಣದಲ್ಲಿ ಸಮಾವೇಶಗೊಳ್ಳಲಿದೆ. 21, 22 ಮತ್ತು 23ರಂದು 3 ದಿನಗಳ ಕಾಲ ರೈತರ ಪ್ರಮುಖ ಸಮಸ್ಯೆಗಳು, ಡಾ ಕೆಆರ್ ಕಸ್ತೂರಿ ರಂಗನ್ ನೇತೃತ್ವದ ಉನ್ನತ ಮಟ್ಟದ ಕಾರ್ಯನಿರತ ತಂಡ ನೀಡಿರುವ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ

0: ವಿಧಾನಸಭೆಯ ಸಭಾಂಗಣದಲ್ಲಿ ಸಮಾವೇಶಗೊಳ್ಳಲಿದೆ. 21, 22 ಮತ್ತು 23ರಂದು 3 ದಿನಗಳ ಕಾಲ ರೈತರ ಪ್ರಮುಖ ಸಮಸ್ಯೆಗಳು, ಡಾ ಕೆ ಕಸ್ತೂರಿ ರಂಗನ್ ನೇತೃತ್ವದ ಉನ್ನತ ಮಟ್ಟದ ಕಾರ್ಯನಿರತ ತಂಡ ನೀಡಿರುವ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಕರಡು ಅಧಿಸೂಚನೆಯ ಕುರಿತು ಚರ್ಚೆ ನಡೆಯಲಿದೆ ಎಂದು ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ. ಪ್ರತಿ ವರ್ಷ September 10 ವಿಶ್ವದಾದ್ಯಂತ ಆತ್ಮಹತ್ಯೆ ತಡೆ ದಿನವನ್ನು ಆಚರಿಸಲಾಗುತ್ತದೆ. ಆತ್ಮಹತ್ಯೆ ತಡೆಯುವ ಬಗ್ಗೆ ಜಾಗೃತಿ ಮೂಡಿಸುವುದು, ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಎಂಬುದನ್ನು ಜನರಿಗೆ ತಿಳಿಸುವುದು ಮತ್ತು ನೊಂದವರಿಗೆ ಸಾಂತ್ವನ ಹಾಗೂ ಸೂಕ್ತ ಸಮಾಲೋಚನೆ ನೀಡುವುದು ಈ ದಿನದ ಉದ್ದೇಶವಾಗಿದೆ. ತುರ್ತು ಸಂದರ್ಭಗಳಲ್ಲಿ ಉಚಿತ ಸಹಾಯವಾಣಿ ಟೆಲಿಮಾನಸ್ ಸಂಖ್ಯೆ 144416 ಅಥವಾ ತುರ್ತು ಸೇವೆಗೆ 112ಕ್ಕೆ ಕರೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಈ ದಿನದ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನಗಳ ಸಂಸ್ಥೆ ಡಿಮ್ಯಾನ್ಸ್ನ ಮನೋವೈದ್ಯ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು.
4: ಇಂದು September 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ. ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಪಿಡುಗು. ಪ್ರತಿನಿತ್ಯ 500ಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆಗೆ ಶರಣಾಗುತ್ತಿರುತ್ತಾರೆ. ಕರ್ನಾಟಕದಲ್ಲಿ ನೋಡುವುದಾದರೆ 13,250 ಮಂದಿ ಪ್ರತಿ ವರ್ಷ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಇದು ತಪ್ಪು. ಆತ್ಮಹತ್ಯೆ ಮಹಾಪಾಪ. ನಿಮ್ಮ ಹತ್ತಿರದ ಮನೋವೈದ್ಯರನ್ನು ಸಂಪರ್ಕಿಸಿ. ಮನೋವೈದ್ಯರಲ್ಲಿ ಹೋಗಲು ಸಾಧ್ಯವಿಲ್ಲ ಎನ್ನುವವರು ತಮ್ಮ ಮನೆಯಿಂದಲೇ ಟೆಲಿಮಾನಸ್ ಅಂದರೆ ಟೆಲಿ ಮಾನಸಿಕ ಆರೋಗ್ಯ ಸಹಾಯವಾಣಿ 144416 ಇಲ್ಲಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಾಗೂ ಉಚಿತವಾಗಿ ದಿನದ 24 ಗಂಟೆ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಚಿಕಿತ್ಸೆಯನ್ನು ಪಡೆಯಬಹುದು.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ರೈಲ್ವೆ ಸಚಿವಾಲಯದ ಒಟ್ಟು ಸುಮಾರು 10,021 ಕೋಟಿ ವೆಚ್ಚದ 5 ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ್, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ 17 ಜಿಲ್ಲೆಗಳನ್ನು ಒಳಗೊಂಡಿರುವ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,121 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ. ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ. ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರದ ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ. ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ. ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಜಾಗೃತಿ ದಿನ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಆಗಸ್ಟ್ 25ರಂದು ನಿಧನರಾದ ಕಾಲೂರು ಗ್ರಾಮ ಯಾಲದಾಳು ಕೆ ಉದಯ ಅವರ ತಿಥಿ ಕರ್ಮಾಂತರ ಇಂದು ಪೂರ್ವಾಹ್ನ 11 ಗಂಟೆಗೆ ಕಾಲೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಸುಮಿತ್ರ, ಮಗ, ಮಗಳು, ಅಳಿಯ, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
10: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
12: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
13: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
14: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
17: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
17: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
18: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ರು ಕೇಳ್ತಾರೆ, ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. KNC ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688383, ಮೊಬೈಲ್ ನಂಬರ್ 9880995502 ಅಥವಾ 9591595370.
13: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ OPD ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:16, 11 ಸೆಕೆಂಡುಗಳು.

0: ವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಾಮುದ್ರ ಹಾಸ್ಪಿಟಲ್ಸ್ ಗೋಣಿಗೊಪ್ಪ.
1: ನಂಬರ್ 2769 ಮಡಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 45ನೇ ವಾರ್ಷಿಕ ಮಹಾಸಭೆ ಇದೇ 11ರಂದು ಶುಕ್ರವಾರ ಪೂರ್ವಾಹ್ನ 10 ಗಂಟೆಗೆ ಮಡಿಕೇರಿ ಬಾಲಭವನದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಡಿ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಂಘದ ಸದಸ್ಯರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಪಿ ದಿಲೀಪ್ ಅವರು ಕೇಳಿಕೊಂಡಿದ್ದಾರೆ.
2: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತದೆ ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ September 9-25 ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲೇ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
1: ಮೂರ್ನಾಡು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮೂರ್ನಾಡು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 11ರಂದು ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಳಂಗಂಡ ಬಿ ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಪೂರ್ಣ ಪಾಲು ಹೊಂದಿರುವ ಅರ್ಹ ಸದಸ್ಯರಿಗೆ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲಿ ಸದಸ್ಯರು ಸಂಘದಿಂದ ಪಡೆದುಕೊಂಡು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
3: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
3: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
5: ಹೇ, ವಾಟ್ಸಪ್ ಓಪನ್ ಮಾಡು. ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
6: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
5: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
6: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
5: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
7: ಸಿಂಚು, ರೆಡಿನಾ? ಅಮ್ಮ ಇಲ್ಲಿ.
8: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
3: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
8: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
7: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
9: ನಂಬರ್ 2790 ಬೈರಂಬಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಒಂಟಿ ಅಂಗಡಿ. ಇದರ 45ನೇ ವಾರ್ಷಿಕ ಮಹಾಸಭೆ ಇದೇ 2026 ದಿನಾಂಕ 11ರಂದು ಶುಕ್ರವಾರ ಪೂರ್ವಾಹ್ನ 10:30 ಸರಿಯಾಗಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂಜಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಮಹಾಸಭೆಗೆ ಹಾಜರಾಗಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಬೈರಂಬಾಡ ಪ್ಯಾಕ್ಸ್ನ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಂತಿಸಿಕೊಂಡಿದ್ದಾರೆ.
1: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ ಪ್ರಕಟಣೆ: ಸಂಘದ ಎ ತರಗತಿ ಸದಸ್ಯತ್ವ 1 ಷೇರಿನ ಮೌಲ್ಯವನ್ನು 2,000 ರೂಪಾಯಿ ಎಂದು ಕಳೆದ ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, 2,000 ರೂಪಾಯಿಗಿಂತಲೂ ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು, ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು September 19 ಒಳಗಾಗಿ ಪಾವತಿಸಿ September 23 ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
6: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
10: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ ಕುಶಾಲನಗರ ಮೈಸೂರು ರೇಟ್ ನಲ್ಲಿ ಸಿಗಲಿದೆ ಗೋಣಿಕೊಪ್ಪಲಿನಲ್ಲಿ. ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ಸ್ ರೀಸನೇಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
12: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪಾ.

ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಸೋಮರಪೇಟ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
7: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. ಹಿ ವಿಲ್ ಲೂಸ್ ವಾಟ್ ಹಿ ವಾಸ್ ಅಂಡ್ ಬಿಕಮ್ ಸಂಬಡಿ ಎಲ್ಸ್. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ಆರ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕನ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದು ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು, ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
6: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದಿ ನಂಬರ್, ಸೇವ್ ಲೈಫ್ಸ್.
8: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಶ್ರೋತೃಗಳೇ, ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಡಾಕ್ಟರ್ HS ವೆಂಕಟೇಶಮೂರ್ತಿ, ಹಾಡಿದ್ದಾರೆ ಅರ್ಚನಾ ಉಡುಪಾ.

0: ಶ್ರೋತೃಗಳೇ, ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿ ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ನವದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ ಮತ್ತು ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ರೈಲು ಸಂಪರ್ಕವನ್ನು ಸುಧಾರಿಸುವ, ಅಸ್ತಿತ್ವದಲ್ಲಿರುವ ಮಾರ್ಗಗಳಲ್ಲಿನ ದಟ್ಟಣೆಗಳನ್ನು ಕಡಿಮೆ ಮಾಡುವ ಮತ್ತು ಪ್ರಯಾಣಿಕರು ಹಾಗೂ ಸರಕು ಸಾಗಣೆಯಲ್ಲಿ ವೇಗ ನೀಡುವ ನಿರೀಕ್ಷೆ ಇದೆ. ಇವುಗಳನ್ನು 2020

0: 9:30 ವೇಳೆಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ನವದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪೈಕಿ ಕೆಲವು ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೇ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೇ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ 5 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30ರವರೆಗೆ ಪೂರ್ಣಗೊಳಿಸಲು ಆಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೇ ಮಾರ್ಗ, ಅರಕ್ಕೋಣಂನಿಂದ ರೇಣಿಗುಂಟ 3ನೇ ಮತ್ತು 4ನೇ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರಿವೆ. ಅನುಮೋದಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈನಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳೂ ಸೇರಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಿಸಿವೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಮಹಿಳಾ ಉದ್ಯಮಿಗಳು ಮತ್ತು ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ WBA ಮಹಿಳಾ ನೇತೃತ್ವದ ಅಭಿವೃದ್ಧಿ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ನೇತೃತ್ವದ ಉದ್ಯಮಗಳ ಬೆಳವಣಿಗೆ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಲ ಮಾರುಕಟ್ಟೆಗಳು ಮತ್ತು ಊಹಿಸಬಹುದಾದ ವ್ಯವಹಾರ ನಿಯಮಗಳಿಗೆ ಸುಲಭ ಪ್ರವೇಶದ ಅಗತ್ಯವನ್ನು ಒತ್ತಿ ಹೇಳಿದೆ. ಭಾರತ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶಿಕ್ಷಣ, ಕೌಶಲ್ಯ ಹಾಗೂ ಸುಧಾರಿತ ಜೀವನದ ಗುಣಮಟ್ಟದ ಮೂಲಕ ಸಬಲೀಕರಣಗೊಳಿಸುವತ್ತ ಗಮನಹರಿಸಿದೆ. ಭಾರತ ಸುಮಾರು 300 ಮಿಲಿಯನ್ ಮಹಿಳಾ ಬ್ಯಾಂಕ್ ಖಾತೆದಾರರನ್ನು ಹೊಂದಿದೆ ಮತ್ತು ತಮ್ಮದೇ ಆದ ಕೆಲಸ ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಮೇಲಾಧಾರ ಮುಕ್ತ ಸಾಲ ಒದಗಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಸುಮಾರು 100 ಮಿಲಿಯನ್ ಗ್ರಾಮೀಣ ಮಹಿಳೆಯರು ಈಗ 9 ಮಿಲಿಯನ್ಗಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. ಸಣ್ಣ ಸಹಕಾರಿ ಸಂಸ್ಥೆಗಳು ಅಥವಾ ಮಹಿಳೆಯರ ಗುಂಪುಗಳು ಲಖ್ಪತಿ ದೀದಿ ಉಪಕ್ರಮದ ಅಡಿಯಲ್ಲಿ ವಿವಿಧ ಉದ್ಯಮಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿವೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟ್ರಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ರಾಷ್ಟೀಯ ಕೃಷಿ ವಿಜ್ಞಾನ ಸಂಕೀರ್ಣದಲ್ಲಿ ನಡೆಯಲಿರುವ ಈ ಸಮಾವೇಶ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆಗಳ ನಡುವಿನ 50 ವರ್ಷಗಳ ಸಹಭಾಗಿತ್ವದ ಮೈಲುಗಲ್ಲನ್ನು ಆಚರಿಸಲಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800ಕ್ಕೂ ಹೆಚ್ಚು ವಿಜ್ಞಾನಿಗಳು, ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಪಾಲುದಾರರು 6 ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜ

0: ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ಅವರು ಇಂದು ಉಪರಾಷ್ಟಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಭೇಟಿಯ ಭಾಗವಾಗಿ ಆಘಾ ಖಾನ್ ಅವರು ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮೈಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅಭಿವೃದ್ಧಿಯ ಪಯಣದಲ್ಲಿ ನಾವೀನ್ಯತೆ, ಸಂಶೋಧನೆ, ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಗೆ ಸದಾ ಆದ್ಯತೆ ನೀಡಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ್ ಇನ್ನೋವೇಟ್ಸ್ 2026 ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಯುವ ನಾವೀನ್ಯಕಾರರನ್ನು ಜಾಗತಿಕ ಅವಕಾಶಗಳು, ಉದ್ಯಮ ಮತ್ತು ಜಾಲತಾಣಗಳೊಂದಿಗೆ ಸಂಪರ್ಕಿಸುವಲ್ಲಿ ಭಾರತ್ ಇನ್ನೋವೇಟ್ಸ್ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಫ್ರಾನ್ಸ್ನ ನೈಸ್ನಲ್ಲಿ ಜೂನ್ 14-16ರವರೆಗೆ ನಡೆದ ಮೊದಲ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮದ ವಿವರಗಳನ್ನು ಸ್ಮರಣ ಸಂಚಿಕೆ ಒಳಗೊಂಡಿದೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯವುಳ್ಳ ಆಳ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಗುರುತಿಸಿ ಪೋಷಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಚೀನಾದ ಶೆಂಜೆನ್ ನಗರದಲ್ಲಿ ನವೆಂಬರ್ನಲ್ಲಿ ನಡೆಯಲಿರುವ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ತ್ರಿಪಕ್ಷೀಯ ಸಭೆ ನಡೆಸುವ ವಿಚಾರದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚರ್ಚಿಸಿದ್ದಾರೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಉಕ್ರೇನ್ ಯುದ್ಧ ಕೊನೆಗೊಳಿಸಲು ಅಮೆರಿಕ ರಷ್ಯಾವನ್ನು ಒತ್ತಾಯಿಸುತ್ತಿರುವಾಗ ಹಾಗೂ ರಷ್ಯಾ ಮತ್ತು ಚೀನಾ ನಡುವಿನ ಸಂಬಂಧಗಳು ಗಾಢವಾಗುತ್ತಿರುವ ನಡುವೆ ಈ ಶೃಂಗಸಭೆ ನಡೆಯಲಿದೆ. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದೆಹಲಿ ವಿಭಾಗದ ನಿಯಂತ್ರಣ ಕಚೇರಿಗೆ ಭೇಟಿ ನೀಡಿ ರೈಲುಗಳ ಸುರಕ್ಷತೆ, ಸಂಚಾರ ಸಮಯಪಾಲನೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ನಿಯಂತ್ರಣ ಕಚೇರಿಯ ವಿವಿಧ ವಿಭಾಗಗಳ ಕಾರ್ಯಾಚರಣೆ ವೀಕ್ಷಿಸಿದ ಸಚಿವರು ಆಧುನಿಕ ಎಸ್ಸಿಎಡಿಎ ಕೇಂದ್ರ ಮತ್ತು ವಾರ್ ರೂಮಿಗೂ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರೈಲು ಕಾರ್ಯಾಚರಣೆ, ಸುರಕ್ಷತಾ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಮಾನವ ದೋಷಗಳು ಕಡಿಮೆಯಾಗಿದ್ದು ಸುರಕ್ಷತೆ ಮತ್ತಷ್ಟು ಸುಧಾರಿಸಿದೆ ಎಂದು ತಿಳಿಸಿದ್ದಾರೆ. ಚೀನಾದ ಮೊಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಗುಂಪು ಎ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಿದೆ. ನಾಯಕ ಅನ್ಮೋಲ್ ಏಕಾ 6 ಗೋಲು ಗಳಿಸಿ ಭಾರತದ ಗೆಲುವಿನ ರೂವಾರಿಯಾದರು. ಆರ್ಯನ್ ಜೆಸ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ಹರ್ಪಾಲ್ 2 ಗೋಲು ಗಳಿಸಿದರು. ಇದೇ ವೇಳೆ ಚೀನಾ ತಂಡದ ವಿರುದ್ಧ ಗೋಲು ರಹಿತ ಡ್ರಾ ಸಾಧಿಸಿದ ಭಾರತದ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿ ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ನವದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ ಮತ್ತು ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಕ್ಕಬೆ ಯವಕಪಾಡಿ ಗ್ರಾಮದ ಮಂಜಂಡ್ರ ದಿವಂಗತ ಗಣಪತಿಯವರ ಪತ್ನಿ ಅಮ್ಮವ್ವ ಕಾಮುಣಿಯವರು ನಿನ್ನೆ ನಿಧನರಾಗಿದ್ದಾರೆ. 92 ವರ್ಷ ಪ್ರಾಯದ ಮಂಜಂಡ್ರ ಅಮ್ಮವ್ವ ಕಾಮುಣಿಯವರ ತವರು ಮನೆ ಕಿರುಂದಾಡು ಮುಕ್ಕಾಟಿ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬಿಟ್ಟಂಗಾಲ ಅಂಬಟ್ಟಿ ಬಿಬಿ ಭೋಜರಾಜು ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 79 ವರ್ಷ ಪ್ರಾಯದ ನಿವೃತ್ತ ಯೋಧರಾದ ಬಿಬಿ ಭೋಜರಾಜ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಉಡೋತ್ಮಟ್ಟೆ ನಿವಾಸಿ ದಿವಂಗತ ಅಣ್ಣು ಪೂಜಾರಿ ಅವರ ಪತ್ನಿ ಗೌರಮ್ಮ ನಿನ್ನೆ ಮಧ್ಯಾಹ್ನ ನಿಧನರಾಗಿದ್ದಾರೆ. ಗೌರಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಟ್ಟಗಿರಿ ಗ್ರಾಮದ ಕುಂಬಾರಕೊಪ್ಪಲು ನಿವಾಸಿ ಚಿಂಡ್ರಮನೆ ಸೀತಮ್ಮ ಅಕ್ಕಿ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ಚಿಂಡ್ರಮನೆ ಸೀತಮ್ಮ ಅಕ್ಕಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

0: ಏನಮ್ಮಾ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
1: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
4: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606018 6.
6: ನೆಕ್ಸಾ
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
4: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದೂ ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
5: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
1: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
9: 300 ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
10: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: ಎಷ್ಟೊತ್ತಿನಿಂದ
13: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
14: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
15: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
16: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರ್ ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸೊಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರು.
17: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14 ಸೋಮವಾರ ಅಪರಾಹ್ನ 2 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವ ದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ನ ಸಂಚಾಲಕ ಚೊಟ್ಟಕ್ಮಾಡ ರಾಜು ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜಿಕುಟ್ರೆ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ, ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ, ಕೊಡವ ತಕ್ಕ ಎಳ್ತಗಾರರ ಕೂಟದ ಅಧ್ಯಕ್ಷ ಚಟಗಣ ರವಿ ಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು, ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ.
18: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
19: ಅದ್ವೈತ್ ಹ್ಯುಂಡೈ.

0: ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
1: ಸುದ್ದಿ ಸಮಾಚಾರ ಓದಿನುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿರ ವಿವರ: ಕೊಡಗಲು ಗದ್ಯ ಪಿಂಜ ಕಾವ್ಯ ರಚನೆ ಮಾಡೋಣ ಮೂಲಕ ಸಾಹಿತ್ಯ ಕೃಷಿ ಮಾಡಿತುಳ್ಳ ತ್ರಿಭಾಷಾ ಸಾಹಿತಿ ವಿ ಎಸ್ ರಾಮಕೃಷ್ಣ ಯುವ ಸಾಹಿತ್ಯಕ್ಕೆ ನಲ್ಲ ಮಾರ್ಗದರ್ಶನ ಕೊಡಪಂಡ ಕೂಟಕ್ಕೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲೂ ನಲ್ಲ ಕೆಲಸ ಮಾಡಿತಂದು ಕೊಡಗು ಜಿಲ್ಲಾ ಲೇಖಕಂಗಡ ಪಿಂಜ ಕಲಾವಿದಂಗಡ ಬಳಗದ ಅಧ್ಯಕ್ಷ ಟಿ ಜಿ ಪ್ರೇಮ್ ಕುಮಾರ್ ಅಣಿಚಿ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪಿಂಜ ಕುಶಾಲನಗರ ತಾಲೂಕು ಘಟಕದ ನೆಲೆ ಕುಶಾಲನಗರ ಹತ್ರ ಕನ್ನಡ ಭಾರತಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ತ್ರಿಭಾಷಾ ಸಾಹಿತಿ ಪೌತಿ ವಿ ಎಸ್ ರಾಮಕೃಷ್ಣ ಎಂಗಡ ಗ್ಯಾನ್ ಹತ್ರ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ವಿ ಎಸ್ ರಾಮಕೃಷ್ಣ ಅವರ ಬದುಕು ಬರಹ ಹಾಗೂ ಕೃತಿ ಅನ್ನೋ ವಿಷಯದಲ್ಲಿ ಅವು ತಕ್ಕ ಬಂದಿತ್ತು. ಸುಮಾರು 60 ಕಾಲಕ್ಕೆ ತಾನೆ ಅವು ಕೊಡಗರ ನೆಲ ಜಲ ಪ್ರಕೃತಿ ಪರಿಸರ ಕಲೆ ಸಂಸ್ಕೃತಿ ಪಿಂಜ ಸಾಹಿತ್ಯದ ಮೂಲಕ ಜಿಲ್ಲೆಯ ಪರಿಚಯ ಮಾಡಿತ್ತು. 1994 ಕುಶಾಲನಗರದಲ್ಲಿ ನಡೆದ 4ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ರ ಸರ್ವಾಧ್ಯಕ್ಷಗಳಾಯಿತು ಅವು ಕೆಲಸ ಮಾಡಿ ತಿಂಚಿತ್ತಂದು ಎಣ್ಣಿಚೆ. ಕಾರ್ಯಕ್ರಮದಲ್ಲಿ ಕುಶಾನಗರ ವಕೀಲಂಗಡ ಸಂಘದರ ಅಧ್ಯಕ್ಷ ಆರ್ ಕೆ ನಾಗೇಂದ್ರ ಬಾಬು, ಪರಿಷತ್ರ ತಾಲೂಕು ಘಟಕದ ಅಧ್ಯಕ್ಷ ಕೆ ಎಸ್ ನಾಗೇಶ್, ಕಾಲೇಜರ ಪ್ರಿನ್ಸಿಪಾಲ್ ಕೆ ಎಸ್ ರುದ್ರಪ್ಪ ತಕ್ಕ ಬರೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ 21ನೇ ಕೊಡವ ಪುಸ್ತಕ ಪತ್ತಾಯ ತೊರಪ ಕಾರ್ಯಕ್ರಮ ಇದೇ ತಿಂಗಳ 13ನೇ ತಾರೀಕರಂದು ಗೋಣಿಕೊಪ್ಪತ್ರ ಇಗುತ್ತಪ್ಪ ಕೊಡವ ಸಂಘದಲ್ಲಿ ಅಂದು ಪೊಲಕ 11 ಗಂಟೆಗೆ ಏರ್ಪಾಡು ಮಾಡಿತಂದು ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಕಂಡ ಮಹೇಶ್ ನಾಚಯ್ಯ ಅರಿಚಿಟ್ಟಿದ್ದು. ಇದೇ ನೆರತು ಅಕಾಡೆಮಿಂಜ ಇಗುತ್ತಪ್ಪ ಕೊಡವ ಸಂಘಕ್ಕೆ ಪಿಂಜ ಚೌಡು ಮಾಡವಕ್ಕತ್ರ ಐನ್ ಮನೆಗೆ ದುಡಿ ಕೊಡಪ್ಪ ಅಂದು ಎಣ್ಣಿತ್ತು. ಇದೇ 1ನೇ ತಾರೀಕರಂದು ನಡಪಕೊಳ್ಳನತ್ತು ವಿಶ್ವಪಿರಿಯ ನಾಗರಿಕಂಗಡ ದಿನಾಚರಣೆನ ಚಾಯೋಡೆ ನಡೆತೋ ಉದ್ದೇಶತ್ತು ನಿನ್ನಂದು ಮಡಿಕೇರಿರ ಪೊಮ್ಮಕ್ಕಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಯಲ್ಲಿ ಮುಪ್ಪಡೆ ತಯಾರಿರ ಒಂದು ಸಭೆ ನಡೆದತ್ತು. ಇಲಾಖೆಯ ಉಪನಿರ್ದೇಶಕಗಳನ್ನು ಪ್ರಸನ್ನ ಕುಮಾರ್ ಎಂಗಡ ಕೊರವಕಾರಿಕೆಯಲ್ಲಿ ಈ ಸಭೆ ನಡೆದತ್ತು. ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ರಾಧನೆಯಲ್ಲಿ ಇದೇ ತಿಂಗಳ 18ನೇ ತಾರೀಕರಂದು 24 ಗಂಟೆಗೆ ಮಡಿಕೇರಿರ ಅಶೋಕಪುರತ್ತುಳ್ಳ ವಿಭಾಗೀಯ ಕಚೇರಿಯಲ್ಲಿ ಅಂಚೆ ಅದಾಲತ್ ಸಭೆ ನಡಪ. ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ತರತರ ಪುಕಾರರ ಬಗ್ಗೆ ಚರ್ಚೆ ಮಾಡುವ. ಏದೆಂಗಿ ಪುಕಾರ ಉಂಡೆಂಗಿ 15ನೇ ತಾರೀಕರ ಒಳಲು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿ ಕೈಪಂಜಿ 18ನೇ ತಾರೀಕರಂದು ನಡಪ ಸಭೆಗೆ ಹಾಜರಾಗಲು ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮತ್ರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಅದಿನಲ್ಲಿ ಗೌರಿ ನಮ್ಮೆರ ಮಾರಿಪತ್ತು ಕಳಿಪೋನ ಹೊನ್ನಮ್ಮನ ಕೆರೆ ಕ್ಷೇತ್ರದ ಬಾಗಿನ ಒಪ್ಪು ಚಿಡುವ ಕಾರ್ಯಕ್ರಮ ಇದೇ ತಿಂಗಳ 14ನೇ ತಾರೀಕರಂದು ಪಾಲಕ 9 ಗಂಟೆಗೆ ಶುರುವಾಪ. ಸಂಸದಂಗ ಶಾಸಕಂಗ ಜನಪ್ರತಿನಿಧಿಯ ಕೂಡಿಯಾಡುವ ದಸರಾ ನಮ್ಮೆರ ಮಾರಿಪತ್ತು ಜಿಲ್ಲೆ ಪಿಂಜ ತಾಲೂಕು ಮಟ್ಟತ್ರ ದಸರಾ ಕಳಿಕೂಟ ಇದೇ ತಿಂಗಳ 16ನೇ ತಾರೀಕಿಂಜ 24ನೇ ನಡಪ. ಮಡಿಕೇರಿ ತಾಲೂಕು 14ನೇ ತಾರೀಕರಂದು ಮಡಿಕೇರಿ ಜನರಲ್ ತಿಮ್ಮಯ್ಯ ಕಳಿಪರಂಬಲು, ಕುಶಾಲನಗರ ತಾಲೂಕು ಕಾರಕ 17ನೇ ತಾರೀಕರಂದು ಕೂಡಿಗೆ ಸೈನಿಕ ಸ್ಕೂಲಲ್ಲೂ ಪಿಂಜ ಕ್ರೀಡಾ ಸ್ಕೂಲ್ ಪರಂಬಲು, ಸೋಮರಪೇಟೆ ತಾಲೂಕು ಕಾರಕ 18ನೇ ಕೂಡಿಗೆರೆ ಕ್ರೀಡಾ ಸ್ಕೂಲಲ್ಲೂ, ಪೊನ್ನಂಪೇಟೆ ತಾಲೂಕು ಕಾರಕ 19ನೇ ತಾರೀಕರಂದು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಪಿಂಜ ಜೂನಿಯರ್ ಕಾಲೇಜಿನ ಪರಂಬಲು, ವಿರಾಜಪೇಟೆ ತಾಲೂಕು 20ನೇ ತಾರೀಕರಂದು ಪೊನ್ನಂಪೇಟೆಯಲ್ಲೂ ಕಳಿಕೂಟ ನಡಪಾಂದ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಅರಿಚಿಟ್ಟಿತು. ಕೊಡವ ಮಂಗಲತ್ತು ಮುಖ್ಯಪಟ್ಟ ಪದ್ಧತಿಯನ್ನು ಸಂಬಂಧ ಅಡ್ಕೋ ಪದ್ಧತಿರ ಕೇಳಿನ ಹಿಂದಿತ್ರ ಪೀಳಿಗೆಗೆ ಅರಿಚಿಟ್ಟಿ ಕೊಡ್ತಿತ್ತು. ಅದನ್ನು ಮೂಲ ಸ್ವರೂಪತೆ ಅದನ್ನು ಕೈಮಾತ ಉದ್ದೇಶತ್ತು ಕಾಳಿ ಮಾಡೋ ಒಕ್ಕಕಾರ ಕೊಡವ ಒಕ್ಕಡೊಕ್ಕಡ ನಡುವೆ ಸಂಬಂಧ ಅಡ್ಕೋ ಪೈಪೋಟಿನ ಏರ್ಪಾಡು ಮಾಡಿತ್ತು. ಪೊನ್ನಂಪೇಟೆ ಕೊಡವ ಸಮಾಜದ ಅಕ್ಟೋಬರ್ 11ನೇ ನಡಪ ಈ ಪೈಪೋಟಿಯಲ್ಲಿ ಕೂಡಿಯಾಡೋಕೆ ಇರಾದೆ ಉಳ್ಳ ಒಕ್ಕ ಇದೇ ತಿಂಗಳ 15ನೇ ತಾರೀಕರ ಒಳಿಯ ತಂಗಡ ಪದ್ಧತಿನ ನೋಂದಣಿ ಮಾಡಿಕೊಂಡು ಆದ್ಯ ನೋಂದಣಿ ಅಪ್ಪ 60 ಒಕ್ಕಕಾರಕ್ಕೆ ಮಾತ್ರ ಅವಕಾಶ ಈ ಪೈಪೋಟಿಯಲ್ಲಿ ಕೂಡಿಯಾಡೋಕೆ. ಅವರ ವಿವರ ಬೌಂಡಿ ಹಚ್ಚಂಗೆ 9845530028 ಇಲ್ಲೆಂಗೆ 9845686854 ಈ ನಂಬರ್ನ ಸಂಪರ್ಕ ಮಾಡಲು. ಕೊಡವ ಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕೊಡದಿನಕ್ಕೆ ಸಂವಿಧಾನದಡಿಯಲ್ಲಿ ಕೊಡವಕ್ಕೆ ಕಟ್ಟಂಡೆ ಹಕ್ಕರ ಮೀದ ಜನರಲ್ಲಿ ಅರಿವಿಕೆ ಬಳತಿತ್ತು. ಅದನ್ನು ಸರ್ಕಾರಕ್ಕೆ ಅರಿಚಿಟ್ಟು ಕೊಡಪ ಉದ್ದೇಶದ್ದು ಕೊಡವ ನ್ಯಾಷನಲ್ ಕೌನ್ಸಿಲರ್ ಅದನಲ್ಲಿ ನಡೆದಿನುಳ್ಳ ಮಾನವ ಚಂಗೋಲೆ ಪಿಂಜ ಜನಸಂಪರ್ಕ ಅಭಿಯಾನದ 3ನೇ ಮೋಟರ ಸಭೆ ಇದೇ ತಿಂಗಳ 19ನೇ ಚಟ್ಟಳ್ಳಿಯಲ್ಲಿ ನಡಪಂದು ಕೌನ್ಸಿಲರ್ ಅಧ್ಯಕ್ಷ ನಂದೇಂದ್ರಗೌಡ ನಾಚಪ್ಪ ಅರಿಚಿಟ್ಟಿತು. ಸೋಮರಪೇಟೆ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನ ಶಾಸಕ ಡಾಕ್ಟರ್ ಮಂತ್ರಗೌಡ ಎಂಗಡ ಕೊರವಕರಿಕೆಯಲ್ಲಿ ಇದೇ 12ನೇ ಪೊಲಕ 10 ಗಂಟೆಗೆ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದರ ಶ್ರೀಮತಿ ಭದ್ರಮ್ಮ ಮಹಂತಪ್ಪ ಕಲ್ಯಾಣ ಮಂಟಪದ ನಡಪ. ಸೋಮರಪೇಟೆ ತಾಲೂಕರ ಸಾರ್ವಜನಿಕಂಗ ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡು ತಾಲೂಕು ತಹಶೀಲ್ದಾರ ಹಿಂಗ ಕಟ್ಟಂಡಿತು. 93% ಸಾಕ್ಷರತೆ ಸಾಧಿಸಿಟ್ಟ ಕೊಡಗು ಜಿಲ್ಲೆನ ಇನ್ನು ಚೆನ್ನಂಗಿ ದಿನದ ಪೂರ್ತಿ ಸಾಕ್ಷರತೆ ಸಾಧಿಸಿಟ್ಟ ಜಿಲ್ಲೆ ಘೋಷಣೆ ಮಾಡುವಂತೆ ಜಿಲ್ಲಾ ಸಾಕ್ಷರತಾ ನೋಡಲ್ ಅಧಿಕಾರಿ ಡಾಕ್ಟರ್ ಹೇಮಂತ್ ರಾಜ್ ಅಣ್ಣಿಚಿ.

0: ವಿಜಯನಗರ ಪಿ ಎಂ ಸ್ಕೂಲಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಾಕ್ಷರತಾ ನಾಲ್ಕೂ ದಿನಕ್ಕೆ ಪುದಿಯ ಸಾಕ್ಷರರಂಗಕ್ಕೆ ಸನ್ಮಾನ ಮಾಡೋ ಕಾರ್ಯಕ್ರಮತ್ತು ಅವು ಕೂಡಿ ಆಡಿತು ತಕ್ಕ ಬಂದತ್ತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
6: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
7: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ಬರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
14: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:30:38. ಗಮನಿಸಿ, ಇಂದು ಬೆಳಿಗ್ಗೆ 9:05 ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಒಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12 ರ

0: ಇಂದು ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
1: ನೀವು ಒಳ್ಳೆಗಣ ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ, ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನಾಕು ಯೋಜಿಸಿ ಮಾಡೋಷ್ಟು ಇದೆ ಅಲ್ವಾ.
0: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
1: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
0: ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಎನ್ಕರೇಜ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅಮ್ಮ ಅಪ್ಪ ಎನ್ಕರೇಜ್ ಮಾಡ್ತಾರೆ, ಸುತ್ತಿಸ್ತಾರೆ, ಮತ್ತೆ ಆತರ ಇರಬೇಕು,
3: ಪ್ರೀತಿ ತೋರಿಸ್ತಾರೆ.
2: ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಹೊಡಿತಾರೆ ಅಂತ ಹೇಳ್ಬಾರ್ದು, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ತಾರೆ ಅಂತ.
0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 13 ಪ್ರಸಾರವಾಗಲಿರುವ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.
2: ಆಕ್ಚುಲಿ ಸೋಲುಗಳು ಇದ್ದದೆ, ಯಾವ್ದಾದ್ರು ಒಂದ್ ಮ್ಯಾಚ್ ಸೋತ್ರೆ ಬೇಸರ ಮಾಡ್ಕೊಂಡು ಕೂತಿದ್ದೆ, ಅದನ್ನೆಲ್ಲ ಮೀರಿ ನಾವು ಮಾಡಿರೋ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಂಡು,
4: ಏನಾಗಲಿ ಮುಂದೆ ಸಾಗುನಿ.
0: ಕೊಡಗು ಜಿಲ್ಲಾ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕುಶಾಲನಗರದ ಪೆರುಬಾಯಿ ಉನ್ನತ್ ಸಾರಥ್ಯ ಪಿಎಸ್ ನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
2: ಫ್ರೆಂಡ್ಸ್ ಗೆ ಏನ್ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಮಾತು ಕೇಳ್ಬೇಕು.
5: ಅರಳುವ ಹೂವುಗಳೇ
0: ಮಕ್ಕಳ ಕಾರ್ಯಕ್ರಮ ಕೇಳ್ತಿರಲ್ಲ. ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಅಂಗನವಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಭಾಗ್ಯವಂತರು ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ, ಸಾಹಿತ್ಯ ಚೀವುದೇ ಶಂಕರ್.

ಇನ್ನು ಮುಂದೆ ಕೇಳೋಣ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ ಹಾಗೂ ಬಿಆರ್ ಛಾಯಾ. ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಸಾಹಿತ್ಯ ಕೆಎಸ್ ನರಸಿಂಹಸ್ವಾಮಿ.

ಕೊನೆಯಲ್ಲಿ ಕೇಳೋಣ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಸಾಹಿತ್ಯ ಚಿ ಉದಯ್ ಶಂಕರ್.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 8:50 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ 8:50 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ನಿನಗೆ ಸರ್ವಾತ್ಮತಾಭ್ಯಾಸ, ಸರಳ ಸಹಜವದಹುದು ಮೂಗಿನುಸಿರವಲು. ಚಿರಶಿಕ್ಷೆಯಿಂ ನಿನಗೆ ಸರ್ವಾತ್ಮತಾಭ್ಯಾಸ, ಸರಳ ಸಹಜವದಹುದು ಮೂಗಿನುಸಿರವಲು. ಪರನಿಯತಿ ಇರದು ಸ್ವತಸಿದ್ಧ ನಿಯತಿಯಿರೆ, ಹೊರಸಡಿಲ ಕೊಳ ಹಿಡಿತ ಮಂಕುತಿಮ್ಮ. ಪರನಿಯತಿ ಇರದು ಸ್ವತಸಿದ್ಧ ನಿಯತಿಯಿರೆ, ಹೊರಸಡಿಲ ಕೊಳ ಹಿಡಿತ ಮಂಕುತಿಮ್ಮ.
1: ಚಿರಶಿಕ್ಷೆಯಿಂ ನಿನಗೆ ಸರ್ವ

ಅಂಗಗಳನ್ನು ಇಂದ್ರಿಯಗಳನ್ನು ನಾವು ಹತೋಟಿಲಿ ಇಟ್ಕೊಳ್ಬೇಕಾದ್ರೆ ಅವುಗಳಿಗೆ ಆಗಾಗ ಶಿಕ್ಷೆ ಕೊಡಲೇಬೇಕಾಗುತ್ತೆ. ನಾವು ಅಭ್ಯಾಸ ಮಾಡುವಂತ ಯೋಗಾಸನಗಳು ಇದಕ್ಕೆ ಉತ್ತಮ ಉದಾಹರಣೆ. ಯಾವ ಯಾವ ರೀತಿಯ ಅದೆಷ್ಟು ಜಟಿಲವಾದ ಮೈಮುರಿತುಗಳು, ಹೊರ ಅಂಗಾಂಗಗಳ ಹಾಗಿರಲಿ, ನಿಪುಣರಾದ ಯೋಗಪಟುಗಳು ಉದರದ ಒಳಗಿನ ಸ್ನಾಯುಗಳನ್ನು ಕೂಡ ಸಾಧನೆ ಮಾಡಿ ತೋರಿಸ್ತಾರೆ. ಇಂಥ ಮೈಮುರಿತದ ಉದ್ದೇಶ ಶರೀರದ ಹೆಚ್ಚು ಹೆಚ್ಚಿನ ಆರೋಗ್ಯ ಮಾತ್ರ. ಇಂದ್ರಿಯಗಳ ಮಾತು ಹಾಗೆ ಅಂತಾರೆ ಡಿ ವಿಜಿಯವರು. ಇಂದ್ರಿಯಗಳ ಹಾವಳಿಯನ್ನ ಕುರಿತು ಸಾಕಷ್ಟು ಚರ್ಚೆ ಮಾಡಿದ್ದಾಗಿದೆ. ಅವುಗಳನ್ನು ನಿಯಂತ್ರಿಸೋದು ಬಹುತೇಕ ದುಸ್ಸಾಧ್ಯವೇ. ಆದರೂ ಸತತ ಶಿಕ್ಷೆಯಿಂದ, ಶಿಕ್ಷಣದಿಂದ ಇಂದ್ರಿಯ ನಿಯಂತ್ರಣ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ದಮನ ಮತ್ತು ಹತೋಟಿ ನಮ್ಮ ಉಸಿರಾಟದಷ್ಟೇ ಸಹಜವಾದಾಗ ಮಾತ್ರ ಬ್ರಹ್ಮಾನುಭವ ಸಾಧ್ಯ. ಒಂದು ಅತಿ ದೊಡ್ಡದನ್ನ ಅನುಭವಿಸಬೇಕಾದ್ರೆ ಎಷ್ಟೋ ಚಿಕ್ಕ ಚಿಕ್ಕದನ್ನ ತ್ಯಾಗ ಮಾಡಲೇಬೇಕು. ಈ ರೀತಿಯ ಇಂದ್ರಿಯ ಶಿಕ್ಷೆ ತನ್ಮೂಲಕ ಗಳಿಸಿದ ಆತ್ಮ ಸಂಯಮಗಳು ಜೀವಿಗೆ ಸ್ವತಃಸಿದ್ಧ ನಿಯತಿ, ಅಂದ್ರೆ ತಾನೇ ಸ್ವ ಇಚ್ಛೆಯಿಂದ ವಿಧಿಸಿಕೊಂಡದ್ದು. ಇಂಥ ನಿಯತಿ ಪರಿಪೂರ್ಣ ಆಗಿಬಿಟ್ಟಾಗ ಪರನಿಯತಿಯ ಅಗತ್ಯವೇ ಇಲ್ಲ. ಅಷ್ಟೇ ಅಲ್ಲ, ನಿರ್ಗುಣನೂ ನಿರಾಕಾರನೂ ಆದ ಬ್ರಹ್ಮನ ಸಾಕ್ಷಾತ್ಕಾರ ಕೂಡ ಸುಲಭ ಆಗುತ್ತೆ. ಇಲ್ಲಿ ಇನ್ನೆರಡು ಸೊಗಸಾದ ಮಾತನ್ನ ಹೇಳ್ತಾರೆ ಡಿ ವಿಜಿಯವರು. ಒಳಹಿಡಿತ ಮತ್ತು ಹೊರಸಡಿಲ, ಅಂದ್ರೆ ಒಳಗಿನ ಇಂದ್ರಿಯ ಕಾಮನೆಗಳನ್ನ ಹಿಡಿತದಲ್ಲಿ ಇಟ್ಕೋ, ಆದ್ರೆ ಹೊರಸಡಿಲ ಅಂದ್ರೆ ಹೊರ ಜಗತ್ತಿನ ವಿಷಯದಲ್ಲಿ ಔದಾರ್ಯ ಮತ್ತು ಬಾಂಧವ್ಯ ಇರಲಿ ಅನ್ನೋ ತತ್ವ. ಇಂಥವನೇ ಬ್ರಹ್ಮಜ್ಞಾನಿ ಅಂತಾರೆ ತಿಮ್ಮಗುರು. ಈ ಬ್ರಹ್ಮದ ಬಗ್ಗೆ ರಾಮಕೃಷ್ಣ ಪರಮಹಂಸರು ತಮ್ಮದೇ ಮಾತಿನಲ್ಲಿ ಸರಳವಾಗಿ ಒಂದು ಕಡೆ ವಿವರಿಸ್ತಾರೆ. ಜೇಡರ ಹುಳು ತನ್ನೊಳಗಿಂದಲೇ ಬಲೆ ನೇಯುತ್ತೆ, ಆಮೇಲೆ ಅದೇ ಬಲೆಯಲ್ಲೇ ಇದ್ಕೊಳ್ಳುತ್ತೆ. ಬ್ರಹ್ಮನು ಹಾಗೆ ವಿಶ್ವವನ್ನ ಧರಿಸಿಯೂ ಇದ್ದಾನೆ, ವಿಶ್ವದಿಂದ ಧರಿಸಲ್ಪಟ್ಟವನು ಆಗಿದ್ದಾನೆ.

ವೇನಾತ್ಮ ದರ್ಶನಿಗೆ ಶ್ರೌತಾದಿ ವಿಧಿಯೇನು, ತಪ ನಿಯಮವೇನು? ದ್ವೈತವೇನದ್ವೈತವೇನಾತ್ಮ ದರ್ಶನಿಗೆ ಶ್ರೌತಾದಿ ವಿಧಿಯೇನು, ತಪ ನಿಯಮವೇನು? ನೀತಿ ಸರ್ವಾತ್ಮಮತಿ ಎದರಿ ನಮಿತ ಪ್ರೀತಿ, ಭೀತಿ ಇಲ್ಲದ ನವನು ಮಂಕುತಿಮ್ಮ. ನೀತಿ ಸರ್ವಾತ್ಮಮತಿ ಎದರಿ ನಮಿತ ಪ್ರೀತಿ, ಭೀತಿ ಇಲ್ಲದ ನವನು ಮಂಕುತಿಮ್ಮ.

0: ಅನುಭವಿಗೆ ಆತ್ಮದರ್ಶನವೂ ಸಹಜವಾಗಿ ಆಗಿದೆ. ಬ್ರಹ್ಮನೂ ಆತ್ಮನೂ ಅನ್ಯೋನ್ಯ ಎಂಬಂಥ ಪರಮ ತತ್ವ ಮನವರಿಕೆ ಆಗ್ಬಿಟ್ಟಿದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ತತ್ವವು ತತ್ವಮಸಿ ಅಂದರೆ ಅದು ನೀನೇ ಆಗಿದ್ದಿ ಅನ್ನುವ ತತ್ವವು ಆತನಿಗೆ ಕರತಲ ಮೂಲಕ. ಹೀಗೆ ಆತ್ಮತತ್ವ ಅನಂತವಾದ ಬ್ರಹ್ಮ ತತ್ವದಿಂದ ಅಭಿನ್ನವಾದದ್ದು. ಈ ಬ್ರಹ್ಮ ಅನ್ನೋ ಪದದ ಅರ್ಥ ವಿಸ್ತಾರ ಸರ್ವವು ಬ್ರಹ್ಮಮಯ ಅನ್ನುವಂಥ ತಿಳುವಳಿಕೆಲೆ ಪರ್ಯವಸಾನ ಹೊಂದುವಂಥದ್ದು. ಬ್ರಹ್ಮನು ಸತ್ಯ ಜ್ಞಾನ ಮತ್ತು ಅನಂತ ಅಂತ ತೈತ್ತಿರಿಯ ಉಪನಿಷತ್ ಹೇಳುತ್ತೆ. ಸತ್ಯ ಅಂದ್ರೆ ಇರುವಂಥದ್ದು, ಜ್ಞಾನ ಅಂದ್ರೆ ಚೈತನ್ಯ ರೂಪ, ಇನ್ನು ಅನಂತ ಅಂದ್ರೆ ಸೀಮೆಯೇ ಇಲ್ಲದ್ದು. ಈ ರೀತಿಯ ಸತ್ಯ ಜ್ಞಾನ ಅನಂತತೆಗಳನ್ನ ಹಾಗೆ ಒಂದು ಪೂರ್ಣತೆಯನ್ನ ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡ ಯೋಗಿಗೆ ದ್ವೈತ ಅದ್ವೈತ ಮುಂತಾದ ವಿಂಗಡಣಗಳು ಯಾಕೆ ಅಂತಾರೆ ಡಿ ವಿಜಿಯವರು. ಇದರಿಂದ ಆತನಿಗೆ ಯಾವುದೇ ಪ್ರಯೋಜನ ಇಲ್ಲ. ಪಾಯಸವನ್ನ ಸಮಗ್ರವಾಗಿ ಆಸ್ವಾದಿಸ್ತಾ ಇರೋವಾಗ ಹಾಲು ಗೋಡಂಬಿ ಏಲಕ್ಕಿ ಇಂಥ ಬಿಡಿ ತತ್ವಗಳ ಗೊಡವೆ ತಾನೆ ಯಾಕೆ ನಮಗೆ? ಒಂದು ಇಡೀ ಆನಂದ ಸಮಷ್ಟಿಯಾಗಿ ದೊರೆತು ಬಿಟ್ಟಿದೆಯಲ್ಲ. ಈ ಬಗೆಯ ಮುಕ್ತನಿಗೆ ಶ್ರೌತಾದಿ ವಿಧಿ ಏನು, ತಪ ನಿಯಮವೇನು ಅಗತ್ಯವಿಲ್ಲ. ಬ್ರಹ್ಮವಸ್ತು ಮಂದಟ್ ಆದ್ಮೇಲೆ ಶ್ರುತಿ ಸ್ಮೃತಿಗಳು ವಿಧಿಸುವಂಥ ನಿಯಮಗಳು ಬೇಡ, ಇನ್ಯಾವುದೇ ಜಪ ತಪಗಳು ಬೇಡ. ಯಾಕೆಂದ್ರೆ ಎಲ್ಲ ನಿಯಮ ಎಲ್ಲ ತಪಸ್ಸು ಬ್ರಹ್ಮನಲ್ಲಿ ಐಕ್ಯವಾಗಿ ಬಿಟ್ಟಿವೆ. ಈಗ ನಾವು ಕಾಪಿ ರೈಟಿಂಗ್ ಬರೀಬೇಕು. ಎಲ್ಲಿವರೆಗೆ? ಅಕ್ಷರ ಸುಧಾರಿಸೋವರೆಗೆ. ಒಂದು ಸಾರಿ ಅಕ್ಷರ ಸಾಕ್ಷಾತ್ಕಾರ ಆಗ್ಬಿಟ್ಮೇಲೆ ಕಾಪಿ ರೈಟಿಂಗ್ನ ಹಂಗೇ ಇಲ್ಲ. ಅಕ್ಷರ ಅಂದ್ರೆ ಬ್ರಹ್ಮವೂ ಆಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಹೀಗೆ ಅಕ್ಷರನಾದ ಬ್ರಹ್ಮನ ಸಾಕ್ಷಾತ್ಕಾರ ಆಗಿಬಿಟ್ಮೇಲೆ ಬೇರೆ ಯಾವುದೇ ಜಪ ತಪ ಸಾಧನೆಗಳು ಯಾಕೆ? ಹಾಗಾಗಿ ಸರ್ವಾತ್ಮಮತಿಯೇ ಇಲ್ಲಿ ನೀತಿ, ಅದರಿಂದಲೇ ಅನಂತ ಪ್ರೀತಿ. ಇಂಥ ಜೀವಿಗೆ ಯಾವುದೇ ಭೀತಿಯೂ ಇಲ್ಲ ಅನ್ನೋದು ಈ ಪದ್ಯದ ತತ್ವ.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:40.
1: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
2: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228-558 ಹಾಗೂ 228-129. ಕೋಡ್ ಸಂಖ್ಯೆ 08-272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರ್ ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
2: ಬ್ಯಾಂಗ್ಳೂರ್ ಮೈಸೂರ್ ರೋಡ್ ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರ್ ತಲುಪ್ಬಿಡ್ತಾರೆ. ಕರೆಕ್ಟ್, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. For appointments, call 0821-255-000. Save the number, save lives.
3: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
4: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
3: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
4: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.

0: ആകാശവാണി മടിക്കേരി. ಶ್ರೋತೃಗಳೇ, ಈಗ ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗುವುದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣ

0: ಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನೋಡಿ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಕಿರ್ಮೇಟ್.

0: ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ ಪ್ರಸಾರವಾಗುವುದು. ಸಮಯ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಜನಿ ಪಿ ಅವರು. ಇವರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಉಪನಿರ್ದೇಶಕರು, ಹಾಗೇನೆ ವೈದ್ಯಕೀಯ ಸಲಹೆಗಾರರು ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆರೋಗ್ಯ ಸಲಹೆಗಾರರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತನ್ನೋದು ಈ ಪದವೇ ನಮಗೆ ಸ್ವಲ್ಪ ಒಂಥರ ವಿಭಿನ್ನ ಅನ್ಸುತ್ತೆ, ಬೇಡ ಪದನೇ ಕೇಳೋದು ಬೇಡ ಅಂತ ಅನ್ಸುತ್ತೆ. ಇಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ನಿಷೇಧ ಅಥವಾ ತಡೆ ಈ ದಿನವನ್ನ ನಾವು ಪ್ರಮುಖವಾಗಿ ಆಚರಣೆ ಮಾಡ್ತಾ ಇದೀವಿ. ಇದರ ಉದ್ದೇಶ ಏನು ಮೇಡಮ್?
2: ಮೊದಲು ಈ ಪ್ರತಿ ವರ್ಷ ಇದನ್ನ ಒಂದು 10 September ಆಚರಣೆ ಮಾಡ್ತಾ ಇದ್ವಿ. ಇದನ್ನ 2003 ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸುಯಿಸೈಡ್ ಪ್ರಿವೆನ್ಷನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಇವೆರಡೂ ಜಾಯಿಂಟ್ ಆಗಿ ಶುರು ಮಾಡಿದ್ದು. ಯಾಕೆ ನೀವು ಹೇಳ್ತಿದ್ರೆ ಅಯ್ಯೋ ಆತ್ಮಹತ್ಯೆ ಅಂದ್ರೇನೆ ಒಂದು ಭಯ ಆಗುತ್ತೆ, ಒಂದು ಬೆಚ್ಚಿ ಬೀಳದಂಗಾಗುತ್ತೆ, ಅಯ್ಯೋ ಈ ಪದ ನಾವು ಬಳಸಲೇಬಾರ್ದಪ್ಪ, ಬರಲೇಬಾರ್ದು ಅಂತ ಅನ್ಸುತ್ತೆ. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ನೀವು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದಾವೆ. ನೀವು ಇಂಡಿಯಾ ಅಥವಾ ಭಾರತದಲ್ಲಿ ನೋಡಿದ್ರೆ ಅರೌಂಡ್ 12 per lakh ಆತರ, ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ್ದು 20

ಹತ್ರ ಹೋಗ್ತಾ ಇದೆ ಅಂಡ್ ಯುವಕರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ದಿವಸ ಅದಕ್ಕೋಸ್ಕರ ಒಂದು ಸೆಪ್ಟೆಂಬರ್ 10 ಪ್ರತಿ ವರ್ಷ ವಿಶ್ವ ಆತ್ಮಹತ್ಯೆ ತಡೆ ದಿನ ಅಂತ ಆಚರಿಸಬೇಕು ಅಂತ ಶುರು ಮಾಡಿದ್ರು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ನಾ ಹೇಳ್ದಂಗೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಯಿಸೈಡ್ ಪ್ರಿವೆನ್ಷನ್ ಅವರು. ಯಾತಕ್ಕೆ ಇಷ್ಟೊಂದು ಒಂದು ದಿನ ಬೇರೆ ಬೇಕಾ ಇದಕ್ಕೆ ಅಂದ್ರೆ 2019 ವಿಶ್ವ ಆರೋಗ್ಯ ಸಂಸ್ಥೆ ಸಾಕಷ್ಟು ಅಧ್ಯಯನಗಳ ಪ್ರಕಾರ ಏನು ಅಂದ್ರೆ ಎಷ್ಟು ಜನ ಸತ್ತೋಗ್ತಿದ್ದಾರೆ ಆತ್ಮಹತ್ಯೆಗೆ, 8 ಲಕ್ಷಕ್ಕೂ ಜಾಸ್ತಿ ಜನ ಗ್ಲೋಬಲಿ ಸತ್ತೋಗ್ತಾ ಇರೋದು ಆತ್ಮಹತ್ಯೆಯಿಂದ. ಇದು ಕ್ಯಾನ್ಸರ್ ಅಲ್ಲ, ಇದು ಟಿಬಿ ಅಲ್ಲ, ಇನ್ನೊಂದಲ್ಲ, ಮಲೇರಿಯಾ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನ ತಾವೇ ಕಳ್ಕೊಳ್ತಾ ಇದಾರೆ. ಅಂದ್ರೆ ಸರಾಸರಿ 40 ಸೆಕೆಂಡ್ಗೆ ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ. ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ 2024 ವರದಿ ಪ್ರಕಾರ 3.1 ನಿಮಿಷಕ್ಕೆ ಒಂದು ಜೀವ ಆತ್ಮಹತ್ಯೆಯಿಂದ

0: ಸರಾಸರಿ 40 ಸೆಕೆಂಡ್ಗೆ ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ, ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ 2024 ವರದಿ ಪ್ರಕಾರ 3.1 ನಿಮಿಷಕ್ಕೆ ಒಂದು ಜೀವ ಆತ್ಮಹತ್ಯೆಯಿಂದ ಹೊರಟೋಗ್ಬಿಡ್ತಿದೆ. ಸೊ ಬಹಳಷ್ಟು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಯತ್ನ ಮಾಡಿ ಸತ್ತೋಗಿರೋರ ಸಂಖ್ಯೆಗಳಿದು, ಆದ್ರೆ ಆತ್ಮಹತ್ಯೆ ಪ್ರಯತ್ನ, ಸೊ ಒಂದು ಕಂಪ್ಲೀಟೆಡ್ ಆತ್ಮಹತ್ಯೆ ಆಗಿದೆ ಅಂದ್ರೆ ಅದಕ್ಕೆ 20 ಪಟ್ಟು ಜಾಸ್ತಿ ಜನ ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಅಂದ್ರೆ ಏನು, ಒಂದು ಏನೋ ಕಟ್ ಮಾಡ್ಕೊಳ್ಳೋದು, ಮಾತ್ರೆಗಳನ್ನ ನುಂಗೋದು, ವಿಷ ತಗೊಂಡ್ಬಿಡೋದು, ಮತ್ತೆ ಇನ್ನೇನೋ ಸಮಸ್ಯೆ ಮಾಡ್ಕೊಳಕ್ ಹೋಗೋದು, ಹಿಂಗೆ ಹಲವಾರು ಆತ್ಮಹತ್ಯೆಯ ಪ್ರಯತ್ನವನ್ನ ಒಂದು ಆತ್ಮಹತ್ಯೆಯಿಂದ ಸತ್ತೋದವರು 20 ರಷ್ಟು. ಹಂಗಾದ್ರೆ ಯೋಚನೆ ಅಂತ ಕೇಳಿದ್ರೆ 100 ರಷ್ಟು ಜನ ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ 100 ಅಷ್ಟು ಜನ ಆತ್ಮಹತ್ಯೆ ಆಲೋಚನೆ, ಯಪ್ಪ ಬೇಡಪ್ಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ ಆಲೋಚನೆ ಮಾಡಿರುವಂತದ್ದು. ಸೊ ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಅಂಡ್ ಕೇವಲ ಇದು ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಒಂದು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸವಾಲು ಅನ್ನೋದನ್ನ ತಿಳಿಯುತ್ತೆ. ಅಂಡ್ ಒತ್ತಡದಲ್ಲಿರೋ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಭಾವನಾತ್ಮಕವಾದ ಒಂದು ಬೆಂಬಲವನ್ನ ಕೊಟ್ಟು ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು ಎಂಬ ಜಾಗೃತಿಯನ್ನ ಸಾರ್ವಜನಿಕವಾಗಿ ಮೂಡಿಸೋದೇ ಈ ದಿವಸದ ಒಂದು ಮುಖ್ಯ ಉದ್ದೇಶ.
1: ನಿಜ ನಿಜ. ಈಗ ಮೇಡಮ್ ನಾವು ವೈಯಕ್ತಿಕವಾಗಿ ಇದನ್ನ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಕೂಡ ಇದು ಇನ್ನೂ ಮತ್ತು ಘನಘೋರ
0: ತಪ್ಪು ಅಂತ ಹೇಳಬಾರದು. ಯಾಕಂದ್ರೆ ಮಾನಸಿಕವಾಗಿ ಆತನಿಗೆ ಅಥವಾ ಆಕೆಗೆ ಹಿಂಸೆ ಆಗ್ತಿರುತ್ತೆ, ಆ ಒಂದು ಆಲೋಚನೆ ಬರ್ತಿರುತ್ತೆ. ಈ ಜ್ವರ, ಕೆಮ್ಮು, ನೆಗಡಿ, ಶುಗರ್, ಬಿಪಿ ಏನಿದೆ ಅದು ಎಷ್ಟು ಸಹಜಾನು, ಇದೇ ತರಹ ಆಲೋಚನೆ ಬರುವಂತದ್ದು ಸಹಜವಾಗಿ ಬರಬಹುದು.
1: ಇದನ್ನ ಬದಲಾಯಿಸಬೇಕಲ್ಲ,
0: ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು, ನಾವು ಹೇಳ್ತಿದ್ವಿ ಅದಕ್ಕೊಂದು ಈ ವರ್ಷದ ಘೋಷವಾಕ್ಯ ಒಂದು ಕೊಡ್ತಾರೆ ಪ್ರತಿ ವರ್ಷ. ಏನಪ್ಪ ಈ ವರ್ಷದ ಅಧಿಕೃತ ಘೋಷಣೆ ಏನು ಅಂದ್ರೆ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್, ಆತ್ಮಹತ್ಯೆ ಕುರಿತಾದಂತಹ ಒಂದು ದೃಷ್ಟಿಕೋನವನ್ನ ಬದಲಾಯಿಸೋದು. ತಪ್ಪು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಸೊ ಈ ಆತ್ಮಹತ್ಯೆ ಕುರಿತಾದ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಮತ್ತೆ ಇದೇನು ಸ್ಟಾರ್ಟ್ ದ ಕಾನ್ವರ್ಸೇಷನ್, ಒಂದು ಸಂಭಾಷಣೆ ಶುರು ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡುವಾಗ ಅವ್ರನ್ನ ಬೈಯೋದು, ಮೂದಲ್ಸೋದು, ತಪ್ಪಾಗಿ ತಿಳಿಯೋ ಅಂತಹ ಧೋರಣೆ ಬಿಟ್ಟು ಅವರಿಗೆ ಅನುಭೂತಿ ಬೇಕು, ಸಹಾನುಭೂತಿ ಬೇಕು, ಮತ್ತೆ ಮುಕ್ತ ಮನಸ್ಸಿನಿಂದ ನಾವು ಕೇಳಿಸ್ಕೋಬೇಕು, ಮೌನವನ್ನ ಮುರಿದು ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು. ಹಿಂಗೆ ಮಾತ್ರ ಇದ್ದಾಗ ಒಂದು ಜೀವನ ಉಳಿಸ್ಬಹುದು. ಇಲ್ಲಾಂದ್ರೆ ಯಾರು ಮೇಡಮ್ ಹೇಳ್ಬಿಟ್ಟು ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಯಾರು ಹೇಳ್ಬಿಟ್ಟು ಹೋಗಿ ಸಾಯಲ್ಲ, ಸುಮ್ನೆ ನಾಟಕ. ಸೊ ಈ ತರದ್ದೆಲ್ಲ ಹಲವಾರು ಧೋರಣೆಗಳಿದೆ.
1: ಇನ್ನೊಂದು ಏನ ಗೊತ್ತಾ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳೋರು ಅವ್ರು ಸಾಯಲ್ಲ ಬಿಡ್ರಿ ಅಂತ ಹೇಳ್ತಾರೆ.
0: ಅಲ್ಲ ಅದನ್ನೇ ನಾನು ಹೇಳಿದ್ದು, ಆ ತರ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಯಾವತ್ತಿಗೂ ಅದನ್ನ ಒಂದು ಉಡಾಫೆಯಿಂದ ನೋಡುವಂತದನ್ನ ಬಿಡ್ಬೇಕು. ನಿಜವಾಗ್ಲೂ ಆ ತರದ ಒಂದು ಮಾತು ಆ ವ್ಯಕ್ತಿ ಬಾಯಲ್ಲಿ ಬಂದಿದೆ ಅಂದ್ರೆ ಏನೋ ಅದ್ರ ಹಿಂದೆ ಒಂದು ಸಮಸ್ಯೆ ಇದೆ, ಒಂದ್ ತೊಂದರೆ ಇದೆ, ಏನೋ ಯೋಚನೆ ಇದೆ, ಬೇಜಾರಿದೆ, ದುಃಖ ಇದೆ, ಅದನ್ನ ಖಂಡಿತವಾಗ್ಲೂ ನಾವು ಅಡ್ರೆಸ್ ಮಾಡ್ಬೇಕು, ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು, ಸಂಭಾಷಣೆ ಶುರು ಮಾಡ್ಬೇಕು.
1: ಮಾನಸಿಕ ಆರೋಗ್ಯ, ಇವರಿಗೆ ಅನಾರೋಗ್ಯ ಇದೆ ಅಥವಾ ಸಮಸ್ಯೆ ಏನೋ ಇದೆ ಅಂತ ಹೇಳಿ ಅವ್ರು ಗುರುತಿಸಬೇಕಂದ್ರೆ, ಅಥವಾ ಯಾವುದೇ ರೀತಿಯಾದಂತ ಒತ್ತಡದಲ್ಲಿ ಇರಬಹುದು, ಏನೋ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನ ಕಂಡಿಡಿಬೇಕಾದ್ರೆ ಹೇಗೆ, ಪತ್ತೆ ಹಚ್ಚೋದು ಹೇಗೆ?
0: ಸುಲಭವಾಗಿ ಕಂಡಿಡಿಬಹುದು. ಏನು ಅಂದ್ರೆ ಈಗ ಬಿಪಿ ಶುಗರ್ ಕಂಡಿಡಿಬೇಕು ಅಂದ್ರೆ ನೀವು ಒಂದು ಬಿಪಿದು ಬಿಪಿ ಮೀಟರ್ ಬೇಕು, ಅದನ್ನ ಕಟ್ಟಿ ಮಾಡಿ ಸ್ಟೆತೋಸ್ಕೋಪ್ ಇಟ್ಟು ಆಟೋಮ್ಯಾಟಿಕ್ ಇದೆ ಈಗ, ಅದನ್ನ ಕಟ್ಟಿ ಬಿಪಿ ಎಷ್ಟಿದೆ ಕಂಡಿಡಿಬಹುದು. ಸೊ ಶುಗರ್ದೂ ಅಷ್ಟೇನೆ, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡ್ಬೇಕು, ಕಂಡಿಡಿಬೇಕು, ಹಿಂಗೆಲ್ಲ. ಸೊ ಬಟ್ ಮನಸ್ಸಿನ ಆಲೋಚನೆಗಳು ಅಥವಾ ಬೇಜಾರನ್ನ ಒಂದು ಮಟ್ಟಕ್ಕೆ ನೀವು ಕ್ಲೀನ್ ಆಗಿ ಅವರ ಸುತ್ತಮುತ್ತ ಇರೋರಿಗೆ ಬೇಜಾರ್ ಬೇಗ ಗೊತ್ತಾಗುತ್ತೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ನೋಡಿರಬಹುದು, ಯಾಕೋ ಇವತ್ತು ಬೇಜಾರಾಗಿದ್ಯಾ, ಯಾಕೋ ಇವತ್ತು ಕೋಪವಾಗಿದ್ಯಾ, ಯಾಕೋ ಇವತ್ತು ಇರಿಟೇಷನ್ ಜಾಸ್ತಿ ಆಗಿದೆ, ಕಣ್ಣೊಂಥರ ಇದೆ, ರಾತ್ರಿ ನಿದ್ದೆ ಮಾಡ್ಲಿಲ್ವಾ, ಮಂಕ್ ಆಗಿದೆಯಾ, ಯಾಕೋ ಅಬ್ನಾರ್ಮಲ್ ಆಗಿ ಮಾತಾಡ್ತಾ ಇದೆಯಾ, ಯಾಕೋ ದಿನ ಮಾತಾಡ್ದಂಗ್ ಮಾತಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ಕಂಡಿಡಿತೀವ ದಿನನಿತ್ಯದಲ್ಲಿ, ಇದು ಸುಲಭನ ಕಷ್ಟನ?
1: ತುಂಬಾ ಸುಲಭ.
0: ಕರೆಕ್ಟ್. ಸೊ ಇದನ್ನೇ ನೋಡಿ ಜನ ಅರ್ಥಕೊಂಡಿಲ್ಲ. ಏನಂದ್ರೆ ಒಬ್ಬರು ವ್ಯಕ್ತಿ ಮನೆಯಲ್ಲಿ ಎಲಾಬ್ರೇಟ್ ಆಗಿ ಬರ್ದಿಟ್ಬಿಟ್ಟಿದ್ದಾರೆ, ಏನಂದ್ರೆ ನಾನು ಎಲ್ಲೋ ಈ ಬೀಚ್ಗೆ ಹೋಗ್ಬೇಕು, ಈ ತರ ಮಾಡಕ್ ಮಾಡ್ತಿದ್ದೀನಿ, ನಂದು ಆಸ್ತಿ ಎಲ್ಲ ಈ ತರ ಇದೆ.

0: ಹಿಂಗೆ ಒಂದ್ ದೊಡ್ಡದಾಗ ಬರೆದು ಇಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಅವ್ರ ತಮ್ಮ ನೋಡಿದ್ರು ಇದೇನಿದು ಹಿಂಗ್ ಬರ್ದು ಇಟ್ಬಿಟ್ಟಿದಾರಲ್ಲ ಅಂತ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿ ಅವ್ರು ನನಗೆ ಸ್ನೇಹಿತರಾಗಿದ್ರು. ಅಯ್ಯೋ ಡಾಕ್ಟ್ರೆ ಈ ತರ ಏನೋ ಬರ್ದಿಟ್ಬಿಟ್ಟಿದಾರೆ ನಮ್ಮಣ್ಣ, ಏನ್ ಮಾಡೋದು ಅಂತ. ಸರಿ ಆಯ್ತು ಕರ್ಕೊಂಬನ್ನಿ. ಸಾಯಂಕಾಲ ಬಂದಾಗ ಅವರು ಬ್ಯಾಂಕ್ ಅಲ್ಲಿ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಅಂದ್ರೆ ಅವರು ನಿಂಗೆ ಯಾಕೋ ಈ ಒಂದು 4-5 ವಾರದಿಂದ ಒಂದು 8 ವಾರದಿಂದ ಏನೋ ಒತ್ತಡ ಅಂತ ಅನಿಸ್ತಾ ಇದೆ, ಏನೋ ಹಿಂಸೆ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲವೂ ಏನೇ ಮಾಡಿದ್ರೇನು ಉದ್ಧಾರ ಆಗಲ್ಲ, ಎಲ್ಲವೂ ಸಮಸ್ಯೆಗಳೇ ಆಗುತ್ತೆ ಅನ್ಸುತ್ತೆ, ನಂಗೆ ಏನು ಒಳ್ಳೇದಾಗಲ್ವೇನೋ, ನನ್ಗೆ ಹೋಪ್ಲೆಸ್ ಅನಿಸ್ತಾ ಇದೆ, ಬಹಳ ಅಸಹಾಯಕ ಅಂತ ಅನಿಸ್ತಾ ಇದೆ, ಪದೇ ಪದೇ ಅಳು ಬರ್ತಾ ಇದೆ, ಈ ಥರ ಎಲ್ಲ ಆಗ್ಬಿಟ್ಟು ಯಾಕೋ ನನ್ನಿಂದ ಈ ಯಾರಿಗೂ ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದ್ರು. ಅವರಿಗೆ ನೋಡಿದ್ರೆ ಖಿನ್ನತೆ ಕಾಯಿಲೆ ಇತ್ತು, ಡಿಪ್ರೆಷನ್, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಎಲ್ಲ ಬಂದು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆ ಆಲೋಚನೆ, ಮತ್ತೆ ಪ್ರಯತ್ನಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅದಕ್ಕಾದ ಒಂದು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಒಂದು 3-3 ವಾರದಲ್ಲಿ ಅವರು ಬಹಳ ಕಲರ್ಫುಲ್ ಆಗಿ ಬಂದ್ರು. ಅವರು ಅಯ್ಯೋ ಡಾಕ್ಟ್ರೆ ಅವತ್ತು ಇಡೀ ಒಂದು ಜಗತ್ತು ನನಗೆ ಡಾರ್ಕ್ ಆಗಿ ಕಾಣಿಸ್ತಿತ್ತು, ಇವತ್ತು ಹೆಂಗೆ ಅಂದ್ರೆ ಅದೇ ಜಗತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಡಾಕ್ಟ್ರೆ, ನಾನು ನಾನಾಗೆ ಅನ್ನಿಸ್ತಾ ಇರ್ಲಿಲ್ಲ ಅವತ್ತು, ಏನೋ ಮಂಕ್ ಕವ್ದಂಗ ಅನ್ನಿಸ್ತಾ ಇತ್ತು, ಏನೋ ಒಳ್ಳೆ ಆಲೋಚನೆಗಳೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಕೆಲಸದಲ್ಲಿದ್ದೀನಿ, ಇಷ್ಟೊಂದು ಗಳಿಸ್ತಾ ಇದ್ದೀನಿ, ಬಟ್ ಏನೂ ಪಾಸಿಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಆ ಡಿಪ್ರೆಷನ್ ಕಾಯಿಲೆ ಇದ್ದಿದ್ರಿಂದ ಹಂಗಂದ್ರೆ ಅವ್ರು ಸ್ಟ್ರಾಂಗ್ ಇಲ್ವಾ, ಅವ್ರು ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ, ಇದೊಂದು ದುರ್ಬಲತೆ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ. ಸೊ ಯಾವಾಗ ಈಗ ಯಾರೋ ಬಿದ್ರು, ಫ್ರಾಕ್ಚರ್ ಆಗೋಯ್ತು, ಗಾಯ ಆಗೋಯ್ತು, ನಡೆಯಕ್ಕಾಗಲ್ಲ, ಡಸ್ ಇಟ್ ಮೀನ್ ಅವರು ಸ್ಟ್ರಾಂಗ್ ಇಲ್ಲ ಅಂತಾನ? ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನ ಫಿಕ್ಸ್ ಮಾಡ್ಬೇಕು. ಆಮೇಲೆ ಮಾಮೂಲಾಗಿ ಒಂದು 6-8 ವಾರ ಆದ್ಮೇಲೆ ನಡೆಯಕ್ ಶುರು ಮಾಡ್ತಾರೆ. ಸೊ ಈ ತರಹ ಬೇಗ ಗುರುತಿಸೋದು ಮುಖ್ಯ, ಸುತ್ತ ಇರೋರು ಮೇನ್ ಆಗಿ ನಡವಳಿಕೆನ ನೋಡ್ಕೋತಾ ಇರ್ಬೇಕು. ಈಗ ಮಕ್ಕಳಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಯಾರೋ ಒಬ್ಬ ಲೇಟ್ ಆಗಿ ಬರ್ತಾನೆ ಅಥವಾ ಒಂದು ಹುಡುಗಿ ಲೇಟ್ ಆಗಿ ಬರುತ್ತೆ, ಬಂದಾಗ ಏನ್ ಮಾಡ್ತೀವಿ ಟೀಚರ್ಸ್, ಏ ಅಯೋಗ್ಯ ಅಥವಾ ಇನ್ನೊಂದು ಸರಿಯಾಗಿ ಶಾಲೆಗೆ ಬರಕ್ಕಾಗಲ್ವಾ ಅಂತ ಎಲ್ರ ಮುಂದೆ ಬಯ್ಯೋ ಸಂದರ್ಭಗಳು ಜಾಸ್ತಿ. ಕೆಲವು ಟೀಚರ್ಸ್ ಪಾಪ ಒಳ್ಳೆಯವರು ಇರ್ಬೋದು, ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ಬೋದು, ಬಟ್ ಸಾಮಾನ್ಯವಾಗಿ ಏನ್ ನಮ್ ಫಸ್ಟ್ ರಿಯಾಕ್ಷನ್, ನಿನಗೇನ್ ಗೊತ್ತಾಗಲ್ವಾ ಕರೆಕ್ಟ್ ಟೈಮ್ ಬರ್ಬೇಕು ಅಂತ. ಸೊ ಅವ್ರಿಗೆ ಏನ್ ಸಮಸ್ಯೆ ಆಯ್ತು, ಒಂದು ಪಕ್ಕದಲ್ಲಿ ಕೂತು ಆಮೇಲೆ ಕ್ಲಾಸ್ ಆದ್ಮೇಲೆ ಬಾರಪ್ಪ ನನ್ ನೋಡು ಅಂತ ಹೇಳಿ ಸಪರೇಟ್ ಆಗಿ ನೋಡ್ಬೋದು. ಆ ಮಗುನಲ್ಲಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಆಲ್ಕೋಹಾಲ್ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಕುಡ್ದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ಬೋದು ಅಥವಾ ಹೊಡಿತಾ ಇರ್ಬೋದು, ಇನ್ನೊಂದು ತೊಂದರೆ ಆಗ್ತಾ ಇರ್ಬೋದು, ಅಥವಾ ರೋಡಲ್ಲೇನೋ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದ್ಬಿಟ್ಟು ಗಾಯ ಮಾಡ್ಕೊಂಡು ಬಂದಿರ್ಬೋದು, ಏನೋ ಸಮಸ್ಯೆ ಇರಬಹುದು. ಸೊ ಆತರ ಎಲ್ರ ಮುಂದೆ ನಾವು ಬೈದಾಗ ಒಂದು ಎರಡು ಸಮಸ್ಯೆ ಇದ್ದಿದ್ದು ಇನ್ನೂ ಉಲ್ಬಣ ಆಗುತ್ತೆ, ಎಲ್ಲ ಬೇರೆ ಮಕ್ಕಳೆಲ್ಲ ನಗ್ತಾರೆ. ಸೊ ಅದಕ್ಕೆ ಕಾರಣ ಏನ್ ನೋಡ್ಬೇಕು, ಇಂತ ಸೂಕ್ಷ್ಮಗಳು ಕೂಡ ಬಹಳ ಇಂಪಾರ್ಟೆಂಟ್. ಅಥವಾ ಆ ಮಗುಗೆ ಏನಾದ್ರು ತೊಂದರೆ ಇರ್ಬೋದು, ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಗಾಬರಿ ಕಾಯಿಲೆ ಇರೋರಿಗೆ, ಗಾಬರಿ ತೊಂದರೆ ಇರೋರಿಗೆ, ಅವರಿಗೇನೆ ಅಥವಾ OCD ಅಂತ ಹೇಳ್ತೀವಿ, ಗೀಳು ಮನೋರೋಗ, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಮಾಡೋದು. ಒಬ್ಬ ಹುಡುಗ ಹೇಳ್ತಿದ್ದ, ಮೇಡಮ್ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ 8th ಅಲ್ಲಿ, ಈಗ ನೋಡಿ 9th ಕ್ಲಾಸಲ್ಲಿ 85% ಬಂದೆ, ನೆಕ್ಸ್ಟ್ 10th ರಲ್ಲಿ ಓದಿದ್ದೆ ಓದ್ತಾ ಇದ್ದೀನಿ, ಏನೋ ಸಮಾಧಾನನೇ ಇಲ್ಲ.
1: ಗೀಳು ರೋಗ,
0: ಗೀಳು ಮನೋರೋಗ ಅಂತ ರಿಪೀಟೆಡ್ ಆಗಿ ಬಂದಿದ್ದ ಆಲೋಚನೆ ಬರೋದು, ಮಾಡಿದ ಕೆಲಸನೇ ಮಾಡೋದು, ಈ ತರ ಹಲವಾರು ಸಮಸ್ಯೆಗಳಿರ್ಬೋದು.
1: ಇದು ಅನೇಕ ಮಾನಸಿಕ ಸಮಸ್ಯೆಗಳು ಅಂತಂತ ಹೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಅನ್ನೋದು ಡಿಪ್ರೆಷನ್ ಆಗಿದೆ ಅಂತಂದ್ರೆ ಡಿಪ್ರೆಷನ್ಗೆ ಇನ್ನೊಂದು ಏನೋ ಒಂದು ಕಾರಣ ಇರ್ಬೋದು, ಆ ಕಾರಣವನ್ನ ಕಂಡುಹಿಡಿಯಬೇಕು. ಅಥವಾ ಡಿಪ್ರೆಷನ್ಗೆ ತಾವು ಹೇಗೆ ಆಪ್ತ ಸಮಾಲೋಚನೆ ಮೂಲಕವಾಗಿ ಒಬ್ಬ ವ್ಯಕ್ತಿ ಹೇಗೆ ಗುಣ ಆದ್ರು ಅಂತ ಹೇಳಿ ನಾವು ಹೇಳ್ತಾ ಇದೀವಲ್ಲ, ಆಪ್ತ ಸಮಾಲೋಚನೆ ಅಥವಾ ಮನೆಯಲ್ಲಿ ಅವರ ಮಾತುಗಳನ್ನು ಕೇಳೋದಾಗ್ಲಿ, ಅವ್ರ ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಇರೋದಾಗ್ಲಿ, ಅವನ್ನೆಲ್ಲವನ್ನು ಮಾಡ್ಬೇಕಾ? ಅಥವಾ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ
0: ಇಲ್ಲಿ. ಒಂದು ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಆತ್ಮಹತ್ಯೆಗೆ ಬರೀ ಡಿಪ್ರೆಷನ್ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಇವ್ರಿಗೆಲ್ರಿಗೂ ಬರೀ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಂತ ಅಲ್ಲ, ಅದು ತಪ್ಪು. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಮಲ್ಟಿ ಡೈಮೆನ್ಷನಲ್. ಅದು ಏನು ಪ್ರಮುಖ ಕಾರಣಗಳು ಅಂದ್ರೆ, ಒಂದು ಹಠಾತ್ ಪ್ರವೃತ್ತಿ, ಕೆಲವರಿಗೆ ಆವೇಶಾತ್ಮಕ ಪ್ರವೃತ್ತಿ ಇರುತ್ತೆ. ಏನು ಮೊಬೈಲ್ ಕಿತ್ಕೊಂಡ್ಬಿಟ್ರು, ನೀವು ಕೇಳಿರ್ಬಹುದು ಚಿಕ್ಕ ಚಿಕ್ಕ ಮಕ್ಕಳು ಆಕ್ಚುಲಿ ಈ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ವಿಜೃಂಭೀಕರಣಿಸಿ ಅದನ್ನ ತೋರಿಸಬಾರ್ದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ, ಮೀಡಿಯಾ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ, ಯಾವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ,

0: ಅಥವಾ ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಮುಖ ತೋರಿಸೋದು, ಅವರು ಯಾವ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರು, ಎಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರು, ಈ ತರ ಒಂದು ವಿವರಣೆಯನ್ನ ಮಾಧ್ಯಮದಲ್ಲಿ ಕೊಡಬಾರದು. ಅದ್ರ ಬದಲು ಆತ್ಮಹತ್ಯೆ ಆಲೋಚನೆ ಬಂದ್ರೆ ಏನ್ ಮಾಡ್ಬೇಕು ನೀವು ಅದನ್ನ ಜಾಸ್ತಿ ತೋರಿಸ್ಬೇಕು. ಸೊ ಹಠಾತ್ ಪ್ರವೃತ್ತಿ, ಒಂದು ಅವೇಶಾತ್ಮಕ ಪ್ರವೃತ್ತಿ. ಸೊ ನನ್ ಮೊಬೈಲ್ ಕೊಡ್ಸಲ್ಲ, ನಾನು ಹೋಗಿ ಜಂಪ್ ಮಾಡ್ಬಿಡ್ತೀನಿ. ನನಗೇನೋ ಒಂದ್ ಬಟ್ಟೆ ಕೊಡಿಸ್ಲಿಲ್ಲ, ಜಂಪ್ ಮಾಡ್ಬಿಡ್ತೀನಿ.
1: ಗಾಡಿ ಕೊಡಿಸಿಲ್ಲ,
0: ಇವ್ರನ್ನ ಇಷ್ಟಪಡ್ತಿದ್ದೀನಿ, ನೀವು ಮದ್ವೆಗೆ ಒಪ್ಲಿಲ್ಲ, ಇನ್ನೇನೋ ಮಾಡ್ಕೋತೀನಿ. ಈ ತರ ಇಮಿಡಿಯೇಟ್ ರಿಯಾಕ್ಷನ್, ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಪಲ್ಸಿವ್ ಅಂತ ಹೇಳ್ತೀವಿ. ಹಠಾತ್ ತಕ್ಷಣ ಒಂದು ಡಿಸಿಷನ್ ತಗೊಂಡ್ಬಿಡೋದು, ಆ ತರದ ಸ್ವಭಾವ ಇರೋರು. ಆಮೇಲೆ ಗಂಭೀರವಾದ ಅನಾರೋಗ್ಯ ಏನೇ ಇರ್ಬೋದು, ಚಿಕ್ಕವರಿಂದ ದೊಡ್ಡವರ ತನಕ. ಕೆಲವ್ರು ಕೇಳಿರ್ಬಹುದು ವಿಪರೀತ ಹೊಟ್ಟೆ ನೋವು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನಿರಾಶೆ, ಹತಾಶೆ, ಅದು ಏನೋ ಕಾರಣಕ್ಕೆ ಇರಬಹುದು. ಅದು ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನೀವು ನೋಡಿದ್ರೆ ಆತ್ಮಹತ್ಯೆಗಳ ಎಲ್ಲಾ ಒಂದು ಯಾತಕ್ಕೆ ಜಾಸ್ತಿ ಆತ್ಮಹತ್ಯೆಗಳಾಗಿದೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, 27% ತನಕ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಸಮಸ್ಯೆ. ಸೊ ಈ ತರ ಸಮಸ್ಯೆ ಯಾವುದೋ ಕಾರಣಕ್ಕೆ ಹತಾಶೆ ಇರ್ಬೋದು, ನಿರಾಶೆ ಇರ್ಬೋದು. ಆಮೇಲೆ ಆಪ್ತ ಸಂಬಂಧಿಗಳಲ್ಲಿ ಆತ್ಮಹತ್ಯೆ ಘಟನೆ, ಬಹಳ ಕ್ಲೋಸ್ ಆಗಿರೋರು ಆತ್ಮಹತ್ಯೆ ಮಾಡಿಕೊಂಡು ಸತ್ ಹೋದಾಗ ಇವರಲ್ಲಿ ಕೂಡ ಆ ಒಂದು ಪ್ರವೃತ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ದಿರೋ ಮಾನಸಿಕ ಸಮಸ್ಯೆಗಳು, ಬರೀ ಮಾನಸಿಕ ಸಮಸ್ಯೆಯಿಂದಾನೇ ಆತ್ಮಹತ್ಯೆ ಆಗೋದಿಲ್ಲ. ಮದ್ಯ ಮತ್ತು ಮಾದಕ ವಸ್ತು ಸೇವನೆ ಬಹಳ ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು ಚೆನ್ನಾಗಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ರು. ಸೊ ಅವರ ಅರಿವು ಇಲ್ದಿರಾ ಅಥವಾ ಸುಲಭವಾಗಿ ಹೋಗಿ ಮಾಡ್ಕೊಂಡ್ಬಿಡೋದು. ಆಮೇಲೆ ವಿಪರೀತ ಒತ್ತಡ, ಜೀವನ ಒತ್ತಡವಾದ ಘಟನೆಗಳು, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಗ್ಲೇಷಿಯರ್ ಪ್ರಾಬ್ಲಮ್ ಇರ್ಬೋದು, ಏಕಾಂಗಿತನ, ಲೋನ್ಲಿನೆಸ್ ನೋಡಿ, ಇದು ಜಾಸ್ತಿ ಜಾಸ್ತಿ ಆಗುತ್ತೆ. ಇನ್ಮೇಲೆ ಮಕ್ಕಳು ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಡಾಕ್ಟರ್ ಬೇಕಾದಷ್ಟು ಆಸ್ತಿ ಇದೆ, ಸ್ವಂತ ಮನೆ ಇದೆ, 4-5 ಮನೆ ಇದೆ, ಬಟ್ ಇಬ್ರು ಮಕ್ಕಳು ಅಥವಾ ಒಬ್ರು ಮಕ್ಳು ಇರ್ತಾರೆ, ಅಮೆರಿಕದಲ್ಲಿ ಇರ್ತಾರೆ, ಇಲ್ಲ ಲಂಡನ್ ಅಲ್ಲಿ ಇರ್ತಾರೆ, ಜರ್ಮನಿನಲ್ಲಿ ಇರ್ತಾರೆ. ಒಂದು ಅನಾರೋಗ್ಯ ಅಥವಾ ತಂದೆ ತಾಯಿ ಜೊತೆ ಸಮಯ ಕಳಿಯಕ್ಕೂ ಅವ್ರಿಗೆ ಬರಕ್ಕೆ ಪಾಪ ಬರ್ಲಿಕ್ಕೆ ಆಗಲ್ಲ, ಅವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಲೋನ್ಲಿನೆಸ್ ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣ.
1: ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನೆಂದ್ರೆ ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಡೆ ಅಂತ ಅನ್ನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಆ ಯೋಜನೆ ನಿಲ್ಲಬೇಕು. ಸರ್ಕಾರಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಇವರಿಗೆ ಒಂದು ಮನೋಸ್ಥೈರ್ಯ ತುಂಬಬೇಕಾಗುತ್ತೆ ಈ ಬಗ್ಗೆ ಮಾತಾಡಿ.
0: ಅದೇ ಬಹಳ ಉತ್ತಮವಾದ ಪ್ರಶ್ನೆ, ಯಾಕಂದ್ರೆ ಹೋದ ವರ್ಷ ಸುಪ್ರೀಂ ಕೋರ್ಟ್ ಇಂದ ಗೈಡ್ಲೈನ್ಸ್ ಕೂಡ ಬಂದಿದೆ, 15 ಗೈಡ್ಲೈನ್ಸ್ ಬಂದಿದೆ. ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಚಿಕ್ಕ ವಯಸ್ಸಿನಿಂದ ಕಡೆವರೆಗೂ, ಈವನ್ ಮೆಡಿಕಲ್ ಎಜುಕೇಶನ್ ಇರಬಹುದು, ಯಾವುದೇ ಹೈಯರ್ ಎಜುಕೇಶನ್ ಇರಬಹುದು, ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್, ಹೈಯರ್ ಎಜುಕೇಶನ್, ಮೆಡಿಕಲ್ ಎಜುಕೇಶನ್, ಎಲ್ಲಾ ತರದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲಾ ತರದ ಆತ್ಮಹತ್ಯೆ ತಡೆಗಟ್ಟುವಂತಹ ಒಂದು ಗೈಡ್ ಲೈನ್ಸ್ ಫಾಲೋ ಮಾಡಬೇಕು ಅಂತ ಬಂದಿದೆ. ಏನು ಅಂದ್ರೆ ಅದರಲ್ಲಿ ಉದಾಹರಣೆಗೆ ಒಂದು ಕಮಿಟೀಸ್ ಇರಬೇಕು, ಅಂಡ್ ಮಕ್ಕಳಲ್ಲಿ ಮೆಂಟರ್ಸ್ ಇರಬೇಕು, ಟೀಚರ್ಸ್ ಆರ್ ಮೆಂಟರ್ಸ್, ಆಮೇಲೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು, ಸ್ಕಿಲ್ಡ್ ಕೌನ್ಸಿಲರ್ಸ್. ಗೊತ್ತಾಯ್ತಾ, ಏನು 100 ಜಾಸ್ತಿ ಮಕ್ಕಳು ಯಾವುದೇ ಕೋಚಿಂಗ್ ಸೆಂಟರ್ ಇರಬಹುದು, ಈವನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟ್ಯೂಷನ್ಸ್ ಸೆಂಟರ್ಸ್ ಇರುತ್ತೆ, ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡರಿ ಎಲ್ಲವೂ ಕೂಡ. ಎಲ್ಲೆಲ್ಲಿ 100 ಜಾಸ್ತಿ ಅಭ್ಯರ್ಥಿಗಳಿರ್ತಾರೆ ಅದ ಎಲ್ಲಾ ಕಡೆ ನಿಮ್ಗೆ ಕೌನ್ಸಿಲರ್ಸ್ ಇರಬೇಕು, ಅಂಡ್ ಅದ್ರ ಜೊತೆಗೆ ಟೀಚರ್ಸ್ ಮೆಂಟರ್ಸ್ ಇರಬೇಕು. ಆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಏನು ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ನಾನಿನ್ ಬದುಕಕ್ಕೆ ಇಷ್ಟ ಇಲ್ಲ, ನನ್ಗೆ ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ನಾನು ಏನೇ ಓದಿದ್ರು ನಾನು ಪಾಸ್ ಆಗಲ್ಲ, ನನಗೆ ಈ ಟೀಚರ್ಗೆ ಏನೇ ಮಾಡಿದ್ರೇನು ನನಗೆ ತೊಂದರೆನೆ ಮಾಡ್ತಾರೆ, ಅಂಡ್ ಎಲ್ಲರಿಂದ ದೂರ ಇರಕ್ ಶುರು ಮಾಡೋದು, ಐಸೋಲೇಟೆಡ್ ಆಗಿರೋದು, ತೀವ್ರ ಹತಾಶೆ ಅಥವಾ ಇರಿಟೇಷನ್ನು, ಕೋಪ, ಮತ್ತೆ ಎಲ್ಲದಕ್ಕೂ ತಯಾರಿ ಮಾಡ್ಕೊಳಕ್ ಶುರು ಮಾಡೋದು, ಪ್ರೀತಿಯಾಗಿರೋದು ಬುಕ್ಸ್ ಎಲ್ಲ ಕೊಟ್ಟು ಬಿಡೋದು ಅಥವಾ ಇನ್ನೇನೋ ಕೊಡಕ್ ಶುರು ಮಾಡೋದು, ಈ ತರ ನಡವಳಿಕೆನ ಮಕ್ಕಳಲ್ಲಿ ಬೇಗ ಗುರುತಿಸುವಂತದ್ದು. ಈ ತರ ಗುರುತಿಸಿ ಅವ್ರೇನಾದ್ರೂ ಪ್ರಯತ್ನಗಳು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೆಂಗೆ ಒಂದು ಸಹಾಯನ ಕೊಡಬೇಕು. ಅಂಡ್ ಗೌಪ್ಯತೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಟ್ಲೀಸ್ಟ್ ಒಂದು 30-40% ಜನಕ್ಕೆ ಏನೋ ಒಂದು ಮಾನಸಿಕ ತೊಳಲಾಟ ಇರುತ್ತೆ, ಅದು ಏನೋ ಇರಬಹುದು, ಹಲವಾರು ಸಮಸ್ಯೆಗಳು, ಎಕ್ಸಾಮ್ ಫಿಯರ್, ಓದಿರ್ತಾರೆ ಬರೆಯಕ್ಕಾಗಲ್ಲ, ಗಾಬರಿ.

0: ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಮೇಡಮ್. ಓ ಕೂತ್ರೆ ಎಲ್ಲ ಓದಿರ್ತೀನಿ, ಬರೆಯೋ ಹೊತ್ತಿಗೆ ಕೈಯೆಲ್ಲ ನೆಂದು ಪೇಪರೇ ನೆಂದು ಹೋಗ್ಬಿಡುತ್ತೆ. ಅಷ್ಟೊಂದು ಗಾಬರಿ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹಿಂದಿನ ದಿನ ಮಲಗೋದೇ ಇಲ್ಲ, ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಈ ತರ ಹಲವಾರು ಸಮಸ್ಯೆಗಳಿರಬಹುದು. ಏನೇ ಆತಂಕ ಭಯ ಏನೋ ಇದ್ರೆ ಕೂಡ ಆ ರೆಡ್ ಫ್ಲಾಗ್ ಸೈನ್ಸ್ ಟೀಚರ್ಸ್ ನೋಡಿದ ತಕ್ಷಣ ಅವರನ್ನ ಗುಪ್ತವಾಗಿ ಕೌನ್ಸಿಲರ್ಸ್ ಹತ್ರ ಕಳಿಸಬಹುದು, ಇಲ್ಲ ಸೈಕ್ಯಾಟ್ರಿಸ್ಟ್ ಮನೋವೈದ್ಯರ ಹತ್ರ ಕಳಿಸಬಹುದು, ಇಲ್ಲ ಎಲ್ಲಾ ಕಡೆ ಬಂದು ಟೆಲಿ ಮನಸ್ದು ಒಂದು ಪೋಸ್ಟರ್ ಕೂಡ ಅಂಟಿಸ್ಬೇಕು ಅಂತ ಇದೆ. ಪ್ರಾಮಿನೆಂಟ್ ಪ್ಲೇಸಸ್ ಲೈಕ್ ವಾಶ್ರೂಮ್ಸ್, ಬಾತ್ರೂಮ್ಗಳಲ್ಲಿ. ಯಾಕೆ ಬಾತ್ರೂಮ್ಗಳಲ್ಲಿ ಅಂದ್ರೆ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ, ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಟಿಸ್ ಬೋರ್ಡ್ಗಳಲ್ಲಿ 144416 144416 ಇಡೀ ಎಲ್ಲಾ ರಾಜ್ಯದಲ್ಲೂ ಇದೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಎರಡು ಸೆಲ್ಸ್ ಇದೆ, ಒಂದು ನಿಮ್ಯಾನ್ ಸೆಲ್, ಒಂದ್ ಸೆಲ್ ಇದೆ ಡಿಮ್ಯಾನ್ ಸೆಲ್ ಒಂದಿದೆ. ಈ ಟೆಲಿಮನಸ್ಗೆ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯರ ಜೊತೆ ಹೋಗಿ ಮಾತಾಡಿದ್ರೆ ಇನ್ನಲ್ಲಿ ಇವ್ರು ಶೇರ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ ಕೆಲವು ಮಕ್ಕಳಿಗೆ. ಆದಷ್ಟು ಯಾವುದೇ ಕೌನ್ಸಿಲರ್ ಇರ್ಬೋದು, ಮನೋವೈದ್ಯರಿರಬಹುದು, ಗುಪ್ತವಾಗಿ ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಶಿಯಾಲಿಟಿ ಕಾಪಾಡ್ತಾರೆ, ಯಾರ್ದು ವಿಚಾರಗಳು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಬಟ್ ಆದ್ರೂ ಕೆಲವು ಸಮಯ ಅವ್ರಿಗೆ ಆತಂಕ ಇತ್ತು, ನನ್ನ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ಇತ್ತು ಅಂದ್ರೆ ಎನಿ ಟೈಮ್ 24/7 ಮಧ್ಯರಾತ್ರಿ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಜ ದಿನ ಆಗ್ಬಹುದು, ಹಬ್ಬದ ದಿನ ಆಗ್ಬಹುದು, ಭಾನುವಾರ ಆಗ್ಬಹುದು, ಕಾಲ್ ಮಾಡ್ಬೋದು. ಸೊ 144416 ಅಲ್ಲಿ ನಿಮ್ಮ ನಂಬರ್ ಕೂಡ ಗೊತ್ತಾಗ, ಅದು IVRS ಸಿಸ್ಟಮ್ ಇಂದ ಹೋಗುತ್ತೆ. ಹಂಗಾಗಿ ಮೇಡಮ್ ನಾನು ಮಾಡಿದಾಗ ಅದು ಎಂಗೇಜ್ ಇದ್ರೆ ಏನ್ ಮಾಡೋದು, ಎಂಗೇಜ್ ಇತ್ತು ಅಂದ್ರೆ ಒಂದು ಫ್ಯೂ ಮಿನಿಟ್ಸ್ ಕಾಯ್ಬೇಕು ಇವ್ರದ್ದು, ಆಗ ಒಂದು ನಂಬರ್ ಬರುತ್ತೆ ನಿಮಗೆ, ನಾವು ಮರು ಕರೆ ಮಾಡಬಹುದಾ, ವಾಪಸ್ ಕರೆ ಮಾಡಬಹುದಾ. ಆಗ ಬಂದು ಅದನ್ನ ಪ್ರೆಸ್ ಮಾಡಿ ಅವರು ಕನ್ಸೆಂಟ್ ಕೊಟ್ರು ಅಂದ್ರೆ ವಾಪಸ್ ಕರೆ ಬರುತ್ತೆ ಅವ್ರಿಗೆ ಟೆಲಿಮನಸ್ಸಿಂದ. ಅರ್ಥ ಆಯ್ತಾ?
1: ಅದಾಗಿ ಅವ್ರನ್ನ ಸಂಪರ್ಕ ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ ಇದೆ.
0: ಹೌದು. ಸೊ ಅದು ಆಗ್ಲಿಲ್ಲ ನನಗೆ, ಬರೀ ವಾಯ್ಸ್ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಇದೆ, ಅದಕ್ಕೂ ಇದೆ. ನನಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಮೆಡಿಸನ್ ಬೇಕು, ಇ ಪ್ರಿಸ್ಕ್ರಿಪ್ಷನ್, ಅದಕ್ಕೂ ಕೂಡ ಅನುಕೂಲ ಇದೆ. ಸೊ ಹಿಂಗಾಗಿ ಟೆಲಿ ಮನಸ್ಗೆ ಒಂದು ಕಾಲ್ ಮಾಡುವಂತಹ ಅನುವು ಮಾಡಿಕೊಡ್ಬೇಕು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗೆ. ಇದೊಂದು ಮ್ಯಾಂಡೇಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್, ಪ್ರತಿಯೊಬ್ಬರು ಇವಾಗ ಫಾಲೋ ಮಾಡ್ತಿದ್ದಾರೆ. ಈವನ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಎಜುಕೇಷನ್ ಪ್ಲಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಪ್ರೈಮರಿ ಸೆಕೆಂಡರಿ ಎಲ್ಲಾ ಕಡೆಯಿಂದ ಇದೊಂದು ಸಂಚಲನ ತರ ಮೂಡ್ತಾ ಇದೆ. ಮೊನ್ನೆ ಕೂಡ ನಾವು ಎಲ್ಲಾ ಭಾಗದ ಒಂದು ಟೀಚರ್ಸಿಗೆ, ಹೈಯರ್ ಎಜುಕೇಷನ್ ಟೀಚರ್ಸಿಗೆ ಒಂದು TOT ಮಾಡಿದೀವಿ ನಿಮ್ಯಾನ್ಸ್ ಅಲ್ಲಿ. ಮೋರ್ ದನ್ ಈಗ ಬೇರೆ ಬೇರೆ ಧಾರವಾಡ ಅಲ್ಲಿನೂ ಒಂದಾಯ್ತು, ಗುಲ್ಬರ್ಗಾ ಡಿವಿಷನ್ ಅಲ್ಲಿನೂ ಒಂದಾಯ್ತು. ಸೊ ಪ್ರತಿಯೊಬ್ಬರು ಟೀಚರ್ಸ್ಗೂ ಹೇಗೆ ಆತ್ಮಹತ್ಯೆ ಪ್ರವೃತ್ತಿ ಇರ್ಬೋದು, ಮಾನಸಿಕ ಸಮಸ್ಯೆಗಳನ್ನ ಇರ್ಬಹುದು, ಮಕ್ಕಳಲ್ಲಿ ಹೇಗೆ ಬೇಗ ಗುರುತಿಸೋದು, ಒಂದ್ ಮಗು ಬೇಜಾರಾಗಿದ್ರೆ, ಅಳ್ತಾ ಇದ್ರೆ, ಆತಂಕದಲ್ಲಿ ಇದ್ರೆ, ಅಥವಾ ನಾನು ಹೇಳ್ದಂಗೆ ಇನ್ನೂ ತೀವ್ರವಾದ ಸಮಸ್ಯೆಗಳು, ಒಬ್ಬೊಬ್ರೆ ಮಾತಾಡೋದು, ನಗೋದು, ಅನುಮಾನ ಪ್ರವೃತ್ತಿ, ಮದ್ಯ ಮಾದಕ ವಸ್ತು ಸೇವನೆ. ನೀವು ನೋಡ್ದಂಗೆ ಈ ಮದ್ಯ ಮಾದಕ ವಸ್ತುಗಳು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗ್ತಾ ಇದೆ, ಸ್ಟಾರ್ಟಿಂಗ್ ಫ್ರಮ್ ತಂಬಾಕು, ಟೊಬ್ಯಾಕೋ ಎಲ್ಲದರಿಂದ, ಅದು ಗೇಟ್ ವೇ ಡ್ರಗ್, ಇನ್ನು ಹಲವಾರು ಡ್ರಗ್ಸ್ ಇದೂ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ, ಮೊಬೈಲ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್. ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ, ಇದನ್ನೆಲ್ಲ ಹೇಗೆ ಬೇಗ ಗುರುತಿಸೋದು, ಸಮಸ್ಯೆಗೆ ಪರಿಹಾರ ಕೊಡೋದು, ಇದೆಲ್ಲಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
1: ಈ ಎಲ್ಲರಿಗೂ ಕೂಡ ಸುಲಭವಾಗಿ ಹೆಲ್ಪ್ ಲೈನ್ ಮೂಲಕವಾಗಿ ತಲುಪ್ತೀವಿ ನಾವು ಅಂತ ಅನ್ನೋದು ಬಹಳ ಆಶಾದಾಯಕವಾದ ವಿಚಾರ.
0: ಹೌದು,
1: ಯಾಕಂದ್ರೆ ನಮ್ಗೆ ನಮ್ಮ ಮಾತನ್ನ ಕೇಳಕ್ಕೆ ಯಾರು ಇಲ್ಲ ಅಂತ ಅನ್ನೋ ಭಾವನೆ ಬರಬಾರದು. ಮನೆಯಲ್ಲಿ ಕೇಳಿಲ್ಲ ಅಂತಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೆಲ್ಪ್ ಲೈನ್ ಇದೆ, ಮತ್ತು ಆಪ್ತ ಸಮಾಲೋಚನೆ ನಾವು ಧೈರ್ಯವಾಗಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ತೀವಿ, ಖುದ್ದಾಗಿ ಮುಖಾಮುಖಿನೇ ನನ್ನ ಸಮಸ್ಯೆ ಹೇಳ್ಕೋಬೇಕಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸಾಕಷ್ಟು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂತವರು ಇದ್ದಾರೆ, ಆಪ್ತ ಸಮಾಲೋಚಕರು ಇದ್ದಾರೆ,
0: ಅದರಲ್ಲಿ 3-tier ಸಿಸ್ಟಮ್
1: ಇದೆ. ವಿಶೇಷವಾಗಿ ತಾವು ಬಹಳ ವಿಶೇಷ ಹೇಳಿದ್ದಂದ್ರೆ ಶಿಕ್ಷಕರು ಆ ರೀತಿಯಾದಂತಹ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು, ಮಕ್ಕಳಿಗೆ ಬಹಳ ಮೃದುವಾಗಿ ಹೇಳುವಂತ ವಿಚಾರ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ, ಗದರಿಸೋದಾಗ್ಲಿ ಅದನ್ನೆಲ್ಲ ಮಾಡಬಾರ್ದಾಗತ್ತೆ.
0: ಖಂಡಿತ,
1: ಯಾಕಂದ್ರೆ ಮನೆ ಅಂತಂದ್ಮೇಲೆ ಆ ಮನೆಯಲ್ಲಿ ಎಲ್ರಿಗೂ ಆ ಒಂದು ತಂತ್ರಗಳು ಗೊತ್ತಿರಲ್ಲ, ತಮ್ಮತ್ತರ
0: ತಂತ್ರ ಕಷ್ಟ ಅಂತಂದಾಗ ಅದನ್ನ ಕೇಳಿಸ್ಕೊಳ್ಳೋದು ಸಾಮಾನ್ಯ. ನಾನು ಈ ಟ್ರೈನಿಂಗ್ ಮಾಡುವಾಗ ನಾವು ಕೇಳ್ತೀವಿ, ಈಗ ಸಾಮಾನ್ಯ ನಿಮ್ ಮಗ ಅಥವಾ ಮಗಳು ಬಂದ್ಬಿಟ್ಟು ಅಮ್ಮ ಹಿಂಗಾಯ್ತು ಮನೆ ಶಾಲೆನಲ್ಲಿ ಯಾರೋ ಹೊಡೆದ್ ಬಿಟ್ರು, ಯಾರೋ ಬೈದ್ ಬಿಟ್ರು ಅಂದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಆ ಬಿಡು, ನೀನೇನೋ ಮಾಡಿರ್ತೀಯ, ಅದಕ್ಕೆ ಇನ್ ಹೇಳಕ್ಕೆ ಬಿಡಲ್ಲ. ಸೊ ಆ ತರ ಮಾಡಿದೀರಾ, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಮಕ್ಳು ಏನೇ ತೊಂದರೆ ಇದ್ರೇನು

0: ಒಂದು ಹೇಳ್ಕೊಳ್ಳುವಂತಹ ಒಂದು ಅನುವು ಮಾಡ್ಕೊಡ್ಬೇಕು ನಾವು.
1: ಈಗ ಮೇಡಮ್ ತಡೆ ಅಂತ ವಿಚಾರ ಮಾಡಿದಾಗ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ, ಅದು ಸುಲಭವಾಗಿ
0: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು, ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್ ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡಬಹುದು, ತಮಿಳಲ್ಲಿ ಮಾತಾಡಬಹುದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ. ಸೊ ಅವರು ಕರೆ ಮಾಡಬಹುದು. ಅದರಲ್ಲಿ 3 tier ಕೂಡ ಇದೆ. ಫಸ್ಟ್ ರೌಂಡ್ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ನಿಭಾಯಿಸಲಿಕ್ಕೆ ಯಾವ್ದಾದ್ರು ಕ್ಲಿಷ್ಟವಾದ ಸಮಸ್ಯೆ ಇತ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ ಅದರಲ್ಲಿ. ಸೊ ಹೀಗಾಗಿ ಎಲ್ಲವೂ ಇದೆ. ಇಲ್ಲ ನನಗೆ ಬರೀ ಫೋನ್ ಅಲ್ಲಿ ಇಷ್ಟ ಇಲ್ಲ, ನಾನು ಹತ್ತಿರದಲ್ಲಿ ಇದ್ದೀನಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ತಾಲೂಕಾ ಆಸ್ಪತ್ರೆನಲ್ಲಿ ನಾವು ಮನೋಚೈತನ್ಯ ಅಂತ ಹೇಳ್ತೀವಿ, ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ. ಮಂಗಳವಾರ ಅಥವಾ ಶುಕ್ರವಾರ ಮನೋವೈದ್ಯರು ತಾಲೂಕಾ ಮಟ್ಟದ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ಬೋದು. ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಎಲ್ಲಾ ಒಂದು ಸೌಲಭ್ಯನ ಪಡ್ಕೋಬಹುದು, ಉಚಿತ ಸಮಾಲೋಚನೆ, ಉಚಿತ ಚಿಕಿತ್ಸೆ ಸಿಗುತ್ತೆ.
1: ವಿಶ್ವ ಆತ್ಮಹತ್ಯೆ ತಡೆ ದಿನ ಅಂಗವಾಗಿ ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದಿರಿ. ಕೇಳುವರಿಗೆ ಈ ವಿಷಯದ ಬಗ್ಗೆ ತುಂಬಾನೇ ತಿಳಿದಿದೆ ಅಂತ ಹೇಳಿ ಹೇಳಬಹುದು. ಈ ಸಂದರ್ಭದಲ್ಲಿ ಬಹುಶಃ ಆಪ್ತ ಸಮಾಲೋಚಕರ ಹತ್ರ ಹೋದ್ರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಾರರು ಅಂತ ಹೇಳಬಹುದು ನಾವು.
0: ಜೀವನದಲ್ಲಿ ಸಮಸ್ಯೆಗಳು ತಾತ್ಕಾಲಿಕ,
1: ಹೌದು,
0: ಆದ್ರೆ ಅದು ಆತ್ಮಹತ್ಯೆಗೆ ಪರಿಹಾರ ಅಲ್ಲ.
1: ಹೇಳಿದ್ರಲ್ಲ ಬಹಳ ಮುಖ್ಯವಾದ ಪದ, ಹಠಾತ್ ಆಗಿ ಆಕ್ಷನ್ ಮಾಡಕ್
0: ಇಂಪಲ್ಸಿವ್ ಆಗಿ
1: ಹೋಗಿರಬಾರ್ದು. ಸ್ವಲ್ಪ ಕಾದು ನೋಡಿದ್ರೆ ಗ್ಯಾರಂಟಿ ನಿಮ್ಗೆ ಒಳ್ಳೇದೇ ಆಗುತ್ತೆ, ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಅದನ್ನು ಮಾಡಬೇಕು. ಬಹಳ ವಿವರವಾದಂತಹ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.

0: ಇಷ್ಟು ರಾತ್ರಿ ಇದೇನ್ SMS? KYC ಅಪ್ಡೇಟ್ ಮಾಡಿ ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ಗೆ ತಾನೆ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.

ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ಜೀವನ ದೇವರು ಕೊಟ್ಟ ಅಮೂಲ್ಯ ಉಡುಗೊರೆ. ಒಂದು ಕ್ಷಣದ ನಿರ್ಧಾರದಿಂದ ನಮ್ಮ ಜೀವನವನ್ನು ಕಳೆದುಕೊಳ್ಬಾರದು. ಈ ಒಂದು ಸಂದೇಶವೇ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆಯ ದಿನದ ಸಾರವಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 10 ಅಂದರೆ ಇಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆಯ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದು ಕೇವಲ ಒಂದು ದಿನದ ಆಚರಣೆ ಅಲ್ಲ, ಸಾವಿರಾರು ಜೀವಗಳಿಗೆ ಹೊಸ ಭರವಸೆ ನೀಡುವ ದಿನ. ಹೊರಗೆ ನಗುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ಎಷ್ಟು ನೋವು, ಆತಂಕ, ಒತ್ತಡ ಇರಬಹುದು ಎಂಬುದು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಕೆಲವೊಮ್ಮೆ ಒಂದು ಪ್ರೀತಿಯ ಮಾತು, ಒಂದು ಕಾಳಜಿಯ ಪ್ರಶ್ನೆ ಯಾರೊಬ್ಬರ ಬದುಕನ್ನು ಬದಲಾಯಿಸಬಹುದು.

ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖಾ.

ಆತ್ಮಹತ್ಯೆ ಮಹಾಪಾಪ. ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲಿ ಚಂದದ ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ

0: ಜೀವ ಅಮೂಲ್ಯವಾದುದು.
1: ಇಂದಿನ ವೇಗದ ಜೀವನದಲ್ಲಿ ಯಶಸ್ಸಿನ ಒತ್ತಡ, ಓದು, ಉದ್ಯೋಗ, ಕುಟುಂಬ ಸಮಸ್ಯೆಗಳು, ಸಾಮಾಜಿಕ ಜಾಲತಾಣಗಳ ಹೋಲಿಕೆಗಳು ಅನೇಕ ಜನರನ್ನ ಮಾನಸಿಕವಾಗಿ ಕುಗ್ಗಿಸುತ್ತೆ. ಆದರೆ ಸಮಸ್ಯೆಗಳು ಶಾಶ್ವತ ಏನೂ ಅಲ್ಲ. ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ. ಸಹಾಯ ಕೇಳೋದು ದುರ್ಬಲತೆ ಏನೂ ಅಲ್ಲ, ಅದು ಧೈರ್ಯದ ಮೊದಲ ಹೆಜ್ಜೆ. ಇಂದು ಆತ್ಮಹತ್ಯೆ ಎಂಬ ಪದವು ಕೇಳಿದಾಗ ಭಯ ಆಗುತ್ತೆ. ಆದರೆ ಅದರ ಹಿಂದೆ ಇರುವ ನಿಜವಾದ ಕಾರಣವನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ. ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುವಂತಹ ವ್ಯಕ್ತಿಗೆ ಬದುಕುವ ಆಸಕ್ತಿ ಇಲ್ಲ ಎಂದಲ್ಲ, ಅವರು ಅನುಭವಿಸುತ್ತಿರುವಂತಹ ನೋವು, ಒತ್ತಡ ಮತ್ತು ಏಕಾಂತವನ್ನು ತಡೆಯಲಾಗುತ್ತಿಲ್ಲ ಎಂಬ ಭಾವನೆ ಮಾತ್ರ ಇರುತ್ತೆ. ಆದ್ದರಿಂದ ಅವರಿಗೆ ಬೇಕಾಗಿರೋದು ತೀರ್ಪು ಅಲ್ಲ, ಕೇಳುವಂತಹ ಕಿವಿ, ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಮತ್ತು ಜೊತೆಯಾಗಿರುವ ಕೈ. ಕೆಲವೊಮ್ಮೆ ಮನುಷ್ಯನ ಜೀವನದಲ್ಲಿ ಸಮಸ್ಯೆ ದೊಡ್ಡದಾಗಿರೋದಿಲ್ಲ, ಆ ಸಮಸ್ಯೆಯನ್ನು ಒಬ್ಬನೇ ಎದುರಿಸ್ತಿರುವಂತಹ ಭಾವನೆ ದೊಡ್ಡದಾಗಿರುತ್ತೆ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ, ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ, ನಾನು ಎಲ್ಲರಿಗೆ ಭಾರವಾಗಿದ್ದೇನೆ ಎಂಬ ಆಲೋಚನೆಗಳು ಮನಸ್ಸನ್ನು ಕತ್ತಲೆಯತ್ತ ಕೊಂಡೊಯ್ಯಬಹುದು. ಕೇಳೋಣ ಕಾವ್ಯ ಚಿತ್ರದ ಗೀತೆ, ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ, ಸಾಹಿತ್ಯ ಗೀತಪ್ರಿಯಾ.

ಇಂದಿನ ಸಮಾಜದಲ್ಲಿ ನಾವು ಒಬ್ಬರ ಯಶಸ್ಸನ್ನು ಮತ್ತೊಬ್ಬರ ಜೀವನದ ಅಳತೆಯಾಗಿ ಬಳಸ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಕಾಣುವ ನಗುವಿನ ಫೋಟೋಗಳನ್ನು ನೋಡಿ ಅವರ ಜೀವನ ಎಷ್ಟು ಚೆನ್ನಾಗಿದೆ, ನನ್ನ ಜೀವನ ಮಾತ್ರ ಹೀಗೇಕೆ ಎಂದು ನಮ್ಮನ್ನು ನಾವು ಹೋಲಿಸಿಕೊಳ್ತಾ ಇದ್ದೇವೆ. ಆದರೆ ಫೋಟೋದಲ್ಲಿ ಕಾಣುವುದು ಜೀವನದ ಒಂದು ಕ್ಷಣ ಮಾತ್ರ, ಅದರ ಹಿಂದೆ ಇರುವ ಕಥೆ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಹೋಲಿಕೆಯ ಬದಲು ನಮ್ಮ ಪ್ರಯಾಣವನ್ನು ನಾವು ಗೌರವಿಸಬೇಕು. ಜೀವನ ಸ್ಪರ್ಧೆ ಅಲ್ಲ, ಪ್ರತಿಯೊಬ್ಬರಿಗೂ ಅವರದೇ ಆದ ವೇಗ ಮತ್ತು ದಾರಿ ಇದೆ. ಇನ್ನು ಮಕ್ಕಳು ಮತ್ತು ಯುವಜನರ ವಿಷಯದಲ್ಲಿ ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ನೀನು ಎಷ್ಟು ಅಂಕ ಗಳಿಸಿದ್ದೀಯಾ ಎನ್ನುವುದಕ್ಕಿಂತ ಕೆಲವೊಮ್ಮೆ ನಿನಗೆ ಹೇಗೆ

ಅನಿಸ್ತಾ ಇದೆ ಎಂದು ಕೇಳೋದು ಮುಖ್ಯ. ಮಗುವಿನ ಅಂಕ ಕಡಿಮೆ ಆಗ್ಬೋದು, ಉದ್ಯೋಗ ಕಳೆದು ಹೋಗ್ಬೋದು, ಪ್ರೀತಿಯಲ್ಲಿ ಸೋಲು ಬರಬಹುದು, ವ್ಯಾಪಾರದಲ್ಲಿ ನಷ್ಟವೂ ಆಗ್ಬೋದು. ಆದರೆ ಇವುಗಳಲ್ಲಿ ಯಾವುದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಮೌಲ್ಯವನ್ನು ನಿರ್ಧರಿಸೋದಿಲ್ಲ. ಒಂದು ಪರೀಕ್ಷೆಯಲ್ಲಿ ಸೋತ್ರೆ ಜೀವನದಲ್ಲಿ ಸೋತಂತಲ್ಲ, ಒಂದು ಅವಕಾಶ ಕೈ ತಪ್ಪಿದ್ರೆ ಎಲ್ಲ ಅವಕಾಶಗಳು ಮುಗಿದಂತಲ್ಲ. ಇನ್ನು ನಾವು ಯಾರನ್ನಾದರೂ ನಿರಂತರವಾಗಿ ಮೌನವಾಗಿರೋದನ್ನ, ಎಲ್ಲರಿಂದ ದೂರವಾಗುವುದನ್ನು ಅಥವಾ ನನ್ನಿಂದ ಏನೂ ಆಗೋದಿಲ್ಲ ಎಂಬಂತಹ ನಿರಾಶೆಯ ಮಾತುಗಳನ್ನು ಹೇಳೋದನ್ನು ಗಮನಿಸಿದರೆ ಅದನ್ನು ನಿರ್ಲಕ್ಷಿಸಬಾರದು. ಅವರೊಂದಿಗೆ ಶಾಂತವಾಗಿ ಮಾತನಾಡಿ ನಂಬಿಕೆಯ ವ್ಯಕ್ತಿಯ ಸಹಾಯ ಪಡೆಯಲು ಪ್ರೋತ್ಸಾಹಿಸಬೇಕು. ತಕ್ಷಣ ಅಪಾಯವಿದೆ ಎಂದು ಅನಿಸಿದರೆ ಅವರನ್ನು ಒಬ್ಬರೇ ಬಿಡದೆ ಕುಟುಂಬದವರು ಅಥವಾ ಮಾನಸಿಕ ಆರೋಗ್ಯ ವೃತ್ತಿಪರರ ನೆರವನ್ನು ಪಡೆಯುವುದು ಅತ್ಯಂತ ಮುಖ್ಯ.

ಮೈ ಆಟೋಗ್ರಾಫ್ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಚಿತ್ರ, ಸಂಗೀತ ನೀಡಿದ್ದಾರೆ ಭಾರದ್ವಾಜ್, ಸಾಹಿತ್ಯ ಕೆ ಕಲ್ಯಾಣ್.

ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಏನೆಂದರೆ, ಕೆಲವೊಮ್ಮೆ ತಂದೆ ತಾಯಿಯೇ ಆತ್ಮಹತ್ಯಾ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ನಂತರ ಈ ಪುಟ್ಟ ಮಕ್ಕಳನ್ನು ಯಾರು ನೋಡ್ಕೋತಾರೆ ಎಂಬ ನೋವು ಮತ್ತು ಭಯದಿಂದ ತಮ್ಮ ಮಕ್ಕಳನ್ನು ಆ ದುರಂತದೊಳಗೆ ಎಳೆದುಕೊಳ್ತಿರುವಂತಹ ಘಟನೆಗಳು ನಮ್ಮ ಸಮಾಜವನ್ನು ಬೆಚ್ಚಿಬೀಳಿಸುತ್ತೆ. ಆದರೆ ಇಲ್ಲಿ ನಾವು ಒಂದು ಕ್ಷಣ ಯೋಚಿಸಬೇಕು. ಮಕ್ಕಳು ನಮ್ಮ ಸಮಸ್ಯೆಯ ಕಾರಣರಲ್ಲ, ಅವರು ನಮ್ಮ ಹೊಣೆಗಾರಿಕೆ. ಅವರ ಭವಿಷ್ಯವನ್ನು ನಿರ್ಧರಿಸುವ ಹಕ್ಕು ಅವರಿಗೆ ಬದುಕಿರುವಾಗಲೇ ಸಿಗಬೇಕು. ತಂದೆ ತಾಯಿಗೆ ಎಷ್ಟೇ ದೊಡ್ಡ ಸಂಕಷ್ಟ ಎದುರಾದರೂ ಮಕ್ಕಳ ಬದುಕಿನ ಬಾಗಿಲನ್ನು ಅವರ ಪರವಾಗಿ ಮುಚ್ಚುವ ಹಕ್ಕು ಯಾರಿಗೂ ಇಲ್ಲ. ಇಂದು ಕಷ್ಟವಿದೆ ಎಂದರೆ ನಾಳೆಯೂ ಕಷ್ಟವೇ ಇರುತ್ತೆ ಎಂದಲ್ಲ. ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು, ಸಮಾಜ, ಸಹಾಯವಾಣಿ ಯಾರಾದರೂ ಒಂದು ಕೈ ಚಾಚಬಹುದು. ಆದ್ದರಿಂದ ನನ್ನ ನಂತರ ಇವರಿಗೆ ಯಾರೂ ಇಲ್ಲ ಎಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಬದಲು ನನ್ನ ಮಕ್ಕಳಿಗಾಗಿ ನಾನು ಇನ್ನೊಂದು ದಿನ ಹೋರಾಡಬೇಕು ಎಂಬ ಆಲೋಚನೆ ಮೂಡಬೇಕು. ಒಂದು ಮಗುವಿನ ಬದುಕು ಇನ್ನು ಬರೆಯಬೇಕಾದ ಪುಸ್ತಕ, ಅದರ ಕೊನೆಯ ಪುಟವನ್ನು ನಾವು ಬರೆಯಬಾರದು. ಇನ್ನು ಕೊನೆಯದಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದದ್ದು ಒಂದೇ, ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ಜೀವನಕ್ಕಿಂತ ದೊಡ್ಡದಲ್ಲ. ಒಂದು ಕ್ಷಣದ ನೋವಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಅನೇಕ ಜೀವಗಳ ಸಂತೋಷವನ್ನು ಶಾಶ್ವತವಾಗಿ ಕಳೆದುಕೊಳ್ಳಬಹುದು. ಆದ್ದರಿಂದ ಆತ್ಮಹತ್ಯೆಯ ಆಲೋಚನೆ ಬಂದಾಗ ಮೌನವಾಗಿರದೆ ಯಾರಾದರೂ ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತನಾಡೋಣ. ಇನ್ನೊಬ್ಬರು ನೋವಿನಲ್ಲಿ ಇದ್ದಾಗ ಅವರ ಮಾತನ್ನು ತೀರ್ಪಿಲ್ಲದೆ ಕೇಳೋಣ. ವಿಶೇಷವಾಗಿ ಮಕ್ಕಳಿಗೆ ಒತ್ತಡಕ್ಕಿಂತ ಪ್ರೀತಿ, ಭಯಕ್ಕಿಂತ ಭರವಸೆ, ಸ್ಪರ್ಧೆಕ್ಕಿಂತ ಬೆಂಬಲ ಬೇಕು. ಒಬ್ಬ ವ್ಯಕ್ತಿಯ ಬದುಕನ್ನು ಉಳಿಸಲು ಕೆಲವೊಮ್ಮೆ ದೊಡ್ಡ ಪರಿಹಾರ ಬೇಕಾಗಿಲ್ಲ, ಒಂದು ಮಾತು, ಒಂದು ಅಪ್ಪುಗೆ, ನಾನು ನಿನ್ನ ಜೊತೆಗಿದ್ದೇನೆ ಎನ್ನುವ ಭರವಸೆ ಸಾಕಾಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

ಕೇಳುಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:02 ಆಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ RN ತ್ಯಾಗರಾಜನ್ ಹಾಗೂ RN ತಾರಾನಾಥನ್ ಅವರ ಯುಗಳ ಗಾಯನ ಕೇಳುವಿರಿ. ಬೆಗಡೆ ರಾಗ ರೂಪಕ ತಾಳದಲ್ಲಿದೆ.

ಇನ್ನು ಮುಂದೆ ಕೇಳೋಣ ತ್ಯಾಗರಾಜರು ಅವರ ಕೃತಿ ಗೌರಿ ಮನೋಹರಿ ರಾಗ ಕಂಠಶಾಪತೋಳದಲ್ಲಿದೆ. ಹಾಡಿದರೆ ಆರ್ ಎನ್ ಜಯಗರಾಜನ್ ಹಾಗೂ ಆರ್ ಎನ್ ತಾರಾನಾಥನ್.

ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಎನ್ ತ್ಯಾಗರಾಜನ್ ಹಾಗೂ ಆರ್ ಎನ್ ತಾರಾನಾಥನ್ ಅವರ ಯುಗಳ ಗಾಯನ ಕೇಳಿದಿರಿ.

0: ಯುವ ಸಮೂಹದಲ್ಲಿ ಗೆಳೆಯ ಗೆಳತಿ ಪದಗಳಿಗೆ ನಂಬಿಕೆಯೇ ಸಾಕ್ಷಿ.
1: ಗೆಳತಿ ನೀನಿರುವಾಗ ಜಗವೇ ಹೂವಿನ ಬೀಡು.
0: ಹಾಗಾದರೆ ಗೆಳತಿ ಎಂದರೆ?
2: ಗೆಳತಿ ಅಂತ ಹೇಳಿದ್ರೆ ನಾ ಸೋತೆ ಅಂತ ಅನ್ಸುವಾಗ ಸಿಗುವಂತ ಒಂದು ಆಸರೆ ಇರಬಹುದು.
0: ಹೌದು, ಸಾತ್ವಿಕ ಚಿಂತನೆಗಳೊಂದಿಗೆ ಸಾಗುವುದೇ ಅಮೂಲ್ಯ ಸ್ನೇಹ, ಗೆಳೆಯ ಗೆಳತಿ ಗೆಳೆತನ ಅಲ್ಲವೇ?
1: ತಲ್ಲಣ್ಣಿಸದಿರು ಕಂಡ್ಯ ತಾಳು ಮನವೇ.
0: ಗೆಳೆತನವೂ ಇರಲಿ, ಓದಿನ ಛಲವೂ ಇರಲಿ,
3: ಶ್ರೋತೃಗಳೇ, ಸಮಯ 10:33:12 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
0: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ

0: ಇಲ್ಲಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನ.
1: ಗಾನ ಭಜಾನ ನವನವೀನ ಹಿಂದಿ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಚಿತ್ರಗೀತೆಯನ್ನು ಕೇಳಿಸೋದಕ್ಕೆ ನಾನಿದ್ದೀನಿ ಚಟ್ಟಂಗಡ ರವಿ ಸುಬ್ಬಯ್ಯ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಬಾಹುಬಲಿ 2 ಚಿತ್ರದ ಈ ಗೀತೆಯನ್ನು. ಹಾಡಿದರೆ ಕಾಲಭೈರವ. ಮನೋಜ್ ಮುಂಟಶಿರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು MM ಕ್ರೀಮ್.

ಇನ್ನು ಮುಂದೆ ಕೇಳಿ ಸೌರಭ್ ಖಾನ್ ಅವರ ಸ್ವರದಲ್ಲಿ ಆಜಾದ್ ಭಾರತ್ ಚಿತ್ರದ ಈ ಗೀತೆಯನ್ನು ಗೌತಮ್ ಶ್ರೀವಾತ್ಸವ ಸಂಗೀತ ನೀಡಿರುವ ಈ ಗೀತೆಯ ಸಾಹಿತ್ಯ ಬಂಕಿಂಚಂದ್ರ ಚಟರ್ಜಿಯವರದು.

0: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ
1: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

0: ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ.
1: ಶ್ರೋತೃಗಳೇ, ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸಯೀದ್ ಖದ್ರಿ ಅವರ ಸಾಹಿತ್ಯಕ್ಕೆ ಮಿಥುನ್ ಸಂಗೀತ ಒಡಿಸಿ ಸಾಜ್ ಭಟ್ ಹಾಗೂ ಸುಬೋಧ್ ಶರ್ಮಾ ಹಾಡಿರುವ ಅವರಾಪನ್ 2 ಚಿತ್ರದ ಗೀತೆಯನ್ನು.

ಶ್ರೋತೃಗಳೇ, ಮುಂದಿನ ಗೀತೆ ಜ್ಯೋತಿ ನೂರನವರ ಸ್ವರದಲ್ಲಿದೆ. ದುರಂಧರ್ ದಿ ರಿವೆಂಜ್ ಚಿತ್ರದ ಈ ಗೀತೆಯ ಸಾಹಿತ್ಯ ಕುಮಾರ್ ಅವರದು. ಸಂಗೀತ ಅಳವಡಿಸಿದವರು ಶಾಶ್ವತ್ ಸಚ್ದೇವ್.

ಆತ್ಮಹತ್ಯೆ ಮಹಾಪಾಪ. ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲಿ ಚಂದದ ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ

0: ಜೀವ ಅಮೂಲ್ಯವಾದದು.
1: ಶ್ರೋತೃಗಳೇ, ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಬಾರ್ಡರ್ ಟೂ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಸಂಗಡಿಗರು. ಮಿಥುನ್ ಅವರ ಸಂಗೀತ, ಮನೋಜ್ ಮುಂಟಶಿರವರ ಸಾಹಿತ್ಯ.

0: ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಶ್ರೋತೃಗಳೇ, ಸಮಯ 11:02:10 ಆಗಲಿದೆ. ಇನ್ನು ಮುಂದೆ ಗಾನಡಂಗೂರ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳೋಣ. ಮೊದಲಿಗೆ ಕೇಳಿ ಕೈಲಾಶ್ ಖೇರ್, ಪ್ರೇಮ್ ಹಾಗೂ ಸಂಗಡಿಗರು ಹಾಡಿರುವ ಕೆ ಡಿ ಚಿತ್ರದ ಈ ಗೀತೆಯನ್ನು. ಮಂಜುನಾಥ್ ಬಿ ಎಸ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಅರ್ಜುನ್ ಜನ್ಯ.

ಇನ್ನು ಮುಂದೆ ಕಿನ್ನರ್ ರಾಜ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಬರಾಮ್ ಸಂಗೀತ ಅಳವಡಿಸಿ ಸಂಗೀತ ರವೀಂದ್ರನಾಥ್ ಹಾಗೂ ಸಂತೋಷ್ ವೆಂಕಿ ಹಾಡಿರುವ ಕಟ್ಲೆ ಚಿತ್ರದ ಗೀತೆಯೊಂದನ್ನು ಕೇಳೋಣ.

ಮುಂದಿನ ಗೀತೆ ಕರಾವಳಿ ಚಿತ್ರದ್ದು, ಹಾಡಿದರೆ ಸಿದ್ ಶ್ರೀರಾಮ್. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಚಿನ್ ಬಸರು ಅವರು.

ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಅಂಗನವಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಶ್ರೋತೃಗಳೇ, ಇನ್ನು ಮುಂದೆ ಪುಷ್ಪ 2 ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ದೇವಿಶ್ರೀ ಪ್ರಸಾದ್ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ವರದರಾಜ ಚಿಕ್ಕಬಳ್ಳಾಪುರ.

ಮುಂದಿನ ಗೀತೆ ಕಲ್ಟ್ ಚಿತ್ರದ್ದು. ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ಅಳವಡಿಸಿ ಜಸ್ಕಿರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಹಾಡಿರುವ ಈ ಗೀತೆಯನ್ನು ಕೇಳೋಣ.

0: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12 ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
0: ನೀವು ಒಳ್ಳೆದನ್ನು ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ. ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ. ನಾವು ಎಷ್ಟು ಇದನ್ನಾಕು ಯೋಜಿಸಿ ಮಾಡೋಷ್ಟು ಇದೆ ಅಲ್ವಾ.
1: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
0: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
1: ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇನ್ನು ಮುಂದೆ ಕೇಳೋಣ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಲೋಕಿ ತವಸ್ಯ ಸಂಗೀತ ನೀಡಿರುವ ರಾಕಿ ಚಿತ್ರದ ಗೀತೆ ಇದು. ಹಾಡಿದರೆ ಜಸ್ಕರಣ್ ಸಿಂಗ್.

ಶ್ರೋತೃಗಳೇ, ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಶ್ರೀಮತಿ ಸಿಂಧೂರ ಚಿತ್ರದ ಈ ಗೀತೆಯನ್ನು ಕೇಳೋಣ. ಹಾಡಿದರೆ ನಿಹಾಲ್ ಟೌರೋ ಹಾಗೂ ಶಿವಾನಿ ನವೀನ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ರಾಜೇಶ್ ರಾಮನಾಥ್.

ಆತ್ಮಹತ್ಯೆ ಮಹಾಪಾಪ. ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲಿ ಚಂದದ ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ

0: ಜೀವ ಅಮೂಲ್ಯವಾದದು.
1: ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಜಾಯ್ ಕಾಸ್ಟಾ ಸಂಗೀತ ಅಳವಡಿಸಿ ರಜತ್ ಹೆಗಡೆ ಹಾಗೂ ಈಶಾ ಸುಚಿ ಹಾಡಿರುವ ತೀರ್ಥರೂಪ ತಂದೆ ಅವರಿಗೆ ಚಿತ್ರದ ಈ ಗೀತೆಯನ್ನು

ಮುಂದಿನ ಗೀತೆ ದಿ ರಾಜಾ ಸಾಬ್ ಚಿತ್ರದ್ದು, ಹಾಡಿದ್ದಾರೆ ಸಂಜಿತ್ ಹೆಗಡೆ ಹಾಗೂ ಬ್ಲಾಸ್. ಜಿ ಸಂತೋಷ್ ಶಿಂದೆ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ಎಸ್ ತಮನ್.

ರಕ್ಕಸ ಬರೋದೋಳ್ ಇದು ಚಿತ್ರದ ಹೆಸರು. ಹಾಡಿದ್ದಾರೆ ಪ್ರೇಮ್, ಅರ್ಜುನ್ ಜನ್ಯ ಅವರ ಸಂಗೀತ, ಕ್ರಾಂತಿಕುಮಾರ್ ಅವರ ಸಾಹಿತ್ಯವಿದೆ.

0: ಯುವ ಸಮೂಹದಲ್ಲಿ ಗೆಳೆಯ ಗೆಳತಿ ಪದಗಳಿಗೆ ನಂಬಿಕೆಯೇ ಸಾಕ್ಷಿ.
1: ಗೆಳತಿ ನೀನಿರುವಾಗ ಜಗವೇ ಹೂವಿನ ಬೀಡು.
0: ಹಾಗಾದರೆ ಗೆಳತಿ ಎಂದರೆ?
2: ಗೆಳತಿ ಅಂತ ಹೇಳಿದ್ರೆ ನಾ ಸೋತೆ ಅಂತ ಅನ್ಸುವಾಗ ಸಿಗುವಂತ ಒಂದು ಆಸರೆ ಇರಬಹುದು.
0: ಹೌದು, ಸಾತ್ವಿಕ ಚಿಂತನೆಗಳೊಂದಿಗೆ ಸಾಗುವುದೇ ಅಮೂಲ್ಯ ಸ್ನೇಹ, ಗೆಳೆಯ ಗೆಳತಿ ಗೆಳೆತನ ಅಲ್ಲವೇ?
1: ತಲ್ಲಣ್ಣಿಸದಿರು ಕಂಡ ತಾಳು ಮನವೇ.
0: ಗೆಳೆತನವೂ ಇರಲಿ, ಓದಿನ ಛಲವೂ ಇರಲಿ,
3: ಶ್ರೋತೃಗಳೇ ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಎಂ ಆರ್ ಸಂಗೀತ ಅಳವಡಿಸಿ ಆಂಟೋನಿ ದಾಸನ್ ಹಾಡಿರುವ ಗೀತೆಯನ್ನು, ಚಿತ್ರ ಎಕ್ಕ.
4: ಕಂಗ್ರಾಚ್ಯುಲೇಷನ್.

ಶ್ರೋತೃಗಳೇ ಗಾನಡಂಗುರ ಕಾರ್ಯಕ್ರಮದ ಕೊನೆಯ ಗೀತೆ ಇದು 45 ಚಿತ್ರದ್ದು. ಇಂದು ನಾಗರಾಜ್ ಹಾಡಿದ್ದಾರೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದು.

ಶ್ರೋತೃಗಳೇ, ಇದುವರೆಗೆ ಗಾನಡಂಗುರ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಈ ತಿಂಗಳ 25ರಿಂದ 28ನೇ ತಾರೀಖಿನವರೆಗೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ರೈತ ಜಾತ್ರೆ ಕೃಷಿ ಮೇಳ ನಡೆಯಲಿದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎನ್ ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳಕ್ಕೆ 4 ದಿನಗಳವರೆಗೆ ಭೇಟಿ ನೀಡುವ ಲಕ್ಷಾಂತರ ರೈತರು ಹಾಗೂ ಜನರ ಅನುಕೂಲಕ್ಕಾಗಿ ವಸ್ತು ಪ್ರದರ್ಶನ ತಾಣಗಳ ಮಾರ್ಗನಕ್ಷೆ ರೂಪಿಸಲಾಗುತ್ತಿದೆ ಎಂದರು. ಬರ ಸಮೀಕ್ಷೆಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಅನ್ಯಾಯವಾಗಿದ್ದು ಗಮನಿಸಿ ಸರಿಪಡಿಸುವಂತೆ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಗದಗ್ನಲ್ಲಿ ತಿಳಿಸಿದ್ದಾರೆ. ಬರ ಘೋಷಣೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಹಲವು ತಾಲೂಕುಗಳನ್ನು ಕಡೆಗಣಿಸಲಾಗಿದೆ ಎಂದು ಅವರು ಹೇಳಿದರು. 4,896 ದೂರುಗಳು ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಸಲ್ಲಿಕೆಯಾಗಿದ್ದು ಪರಿಹಾರ ಕಲ್ಪಿಸಲು ವಿವಿಧ ಇಲಾಖೆಗಳ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾಗಿ ಆಯೋಗದ ಅಧ್ಯಕ್ಷ ಡಾ ಎಲ್ ಮೂರ್ತಿ ಹಾಸನದಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಸಭೆ ನಡೆಸಿ ಈಗಾಗಲೇ 20 ಜಿಲ್ಲೆಗಳಲ್ಲಿ ತಾವು ಸಭೆ ನಡೆಸಿ ಮಾಹಿತಿ ಪಡೆದಿದ್ದಾಗಿ ನುಡಿದರು. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಹಲವು ಜನಜಾಗೃತಿ ಕಾರ್ಯಕ್ರಮಗಳೊಂದಿಗೆ ಸಮಾರೋಪಗೊಂಡಿತು. ಧಾರವಾಡದ ಸತ್ತೂರಿನ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರ ತಜ್ಞೆ ಡಾ ರೂಪಾ ರೋಖಡೆ ನೇತ್ರದಾನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು, ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಮಕ್ಕಳು ಮತ್ತು ಯುವಕರು ಕಣ್ಣಿನ ಕಪ್ಪುಗುಡ್ಡೆಯ ಸಮಸ್ಯೆಯಿಂದಾಗಿ ಕತ್ತಲೆಯಲ್ಲಿ ಬದುಕುತ್ತಿದ್ದಾರೆ. ಇವರಿಗೆ ಮರಳಿ ದೃಷ್ಟಿ ನೀಡುವ ಏಕೈಕ ಮಾರ್ಗ ನೇತ್ರದಾನ. ನೇತ್ರದಾನದ ಬಗ್ಗೆ ಕೆಲವರಲ್ಲಿ ಇಂದಿಗೂ ಅನಗತ್ಯ ಭಯ ಮತ್ತು ಸಂಶಯಗಳಿವೆ. ನೇತ್ರದಾನವನ್ನು ಒಬ್ಬ ವ್ಯಕ್ತಿಯ ಮರಣದ ನಂತರವೇ ಮಾಡಲಾಗುತ್ತದೆ. ವ್ಯಕ್ತಿ ತೀರಿಕೊಂಡ 6 ಗಂಟೆಗಳ ಒಳಗಡೆ ಹತ್ತಿರದ ಐ ಬ್ಯಾಂಕ್ ಅನ್ನು ಸಂಪರ್ಕಿಸಬೇಕು. ಈ ಪ್ರಕ್ರಿಯೆಯಿಂದ ಮುಖದ ಆಕಾರದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಮಧುಮೇಹ, ರಕ್ತದೊತ್ತಡ ಇರುವವರು ಅಥವಾ ಕನ್ನಡಕ ಧರಿಸುವವರು ಕೂಡ ನೇತ್ರದಾನ ಮಾಡಬಹುದು. ಒಬ್ಬರ ನೇತ್ರದಾನ 3-4 ಜನರ ಬಾಳಿಗೆ ಬೆಳಕಾಗಬಲ್ಲದು. ನೇತ್ರದಾನದ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಧಾರವಾಡದ ನಮ್ಮ ಎಸ್ಡಿಎಂ ಐ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಮಣ್ಣಾಗುವ ಮುನ್ನ ಇನ್ನೊಬ್ಬರಿಗೆ ಕಣ್ಣಾಗೋಣ.
0: ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವ ಮುಖ್ಯಮಂತ್ರಿ ವಿದ್ಯಾರ್ಥಿ ಸಹಾಯಹಸ್ತ ಯೋಜನೆಯ ಅರ್ಜಿ ಸಲ್ಲಿಕೆ ಪೋರ್ಟಲ್ಗೆ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಚಾಲನೆ ನೀಡಿದ್ದಾರೆ. ಬೆಂಗಳೂರಿನ ಉನ್ನತ ಶಿಕ್ಷಣ ಪರಿಷತ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿ, 9 ಕೋಟಿ ರೂಪಾಯಿ ವೆಚ್ಚದಲ್ಲಿ 90,000 ವಿದ್ಯಾರ್ಥಿಗಳಿಗೆ 3 ತಿಂಗಳ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಎಂದರು. ರಾಜ್ಯದ ವಿವಿಧ 172 ನಗರ ಹಾಗೂ ಪಟ್ಟಣಗಳಲ್ಲಿ ವರ್ತುಳ ರಸ್ತೆ ನಿರ್ಮಾಣ, ರಾಜಧಾನಿ ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ಹಬ್ ಸ್ಥಾಪಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಭೆಯ ಬಳಿಕ ಮಾಹಿತಿ ನೀಡಿ, ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸಲು ರಾಜ್ಯ ಸರ್ಕಾರ ಯೋಜಿಸಿದೆ. ಪೂರಕವಾಗಿ ಬೆಂಗಳೂರಿನ IIIT ಕೃತಕ ಬುದ್ಧಿಮತ್ತೆ ಹಬ್ ಸ್ಥಾಪನೆಗೊಳ್ಳಲಿದೆ ಎಂದರು. ನೈರುತ್ಯ ರೈಲ್ವೆ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸುರಕ್ಷತೆ ಹಾಗೂ ಅಕ್ರಮ ಚಟುವಟಿಕೆಗಳು

0: ನಿಯಂತ್ರಣಕ್ಕೆ ರೈಲ್ವೆ ಸುರಕ್ಷತಾ ಪಡೆ ಆರ್ಪಿಎಫ್ ಕಾರ್ಯಾಚರಣೆ ಹಿನ್ನೆಲೆ ಆಗಸ್ಟ್ ತಿಂಗಳಲ್ಲಿ ಆಪರೇಷನ್ ನನ್ಹೆ ಫರಿಷ್ಠೆ ಅಡಿ 27 ಬಾಲಕರು 6 ಬಾಲಕಿಯರು ಸೇರಿದಂತೆ ಒಟ್ಟು 33 ಮಕ್ಕಳನ್ನು ರಕ್ಷಿಸಲಾಗಿದೆ. ಆಪರೇಷನ್ ಡಿಗ್ನಿಟಿ ಅಡಿ ಇಬ್ಬರು ವೃದ್ಧರನ್ನು ರಕ್ಷಿಸಿ ಮರಳಿ ಅವರ ಕುಟುಂಬಕ್ಕೆ ಹಾಗೂ ಸ್ವಯಂ ಸೇವಾ ಸಂಸ್ಥೆ ಸುಪರ್ದಿಗೆ ನೀಡಲಾಗಿದೆ. ರಾಜ್ಯಾದ್ಯಂತ ಪ್ರತಿ ಪಂಚಾಯಿತಿ ಹಾಗೂ ವಾರ್ಡ್ ಮಟ್ಟದಲ್ಲಿ ತಲಾ ಒಂದೊಂದು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುವ ಸದಸ್ಯತ್ವ ಅಭಿಯಾನಕ್ಕೆ ಮರುಚಾಲನೆ ನೀಡಲಾಗಿದೆ. ಬೆಳಗಾವಿಯ ತನಿಷ್ಕಾ ಕಪಿಲ್ ಕಾಲಭೈರವ ಬೆಂಗಳೂರಿನ ಬಿಎಂಎಸ್ ಕಾಲೇಜಿನಲ್ಲಿ ಆಯೋಜಿತ ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಬಾಲಕಿಯರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ರಾಜ್ಯ ಅಮೇಚ್ಯೂರ್ ಕಬಡ್ಡಿ ಸಂಸ್ಥೆ ನಾಳೆಯಿಂದ ಇದೇ 13ರವರೆಗೆ ಮೈಸೂರಿನ ಕುಂಬಾರಕೊಪ್ಪಲಿನ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ 25 ವರ್ಷದೊಳಗಿನವರ ದಕ್ಷಿಣ ವಲಯ ಮಟ್ಟದ ಗಂಡ ಭೇರುಂಡ ಟ್ರೋಫಿ 2026 ಪಂದ್ಯಾವಳಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ.
1: ಆಷಾಢ ಮಾಸ ಪ್ರಾರಂಭವಾಗುತ್ತಲೇ ಸಾಲು ಸಾಲು ಹಬ್ಬಗಳು ಬರುತ್ತವೆ. ಹಾಗೆಯೇ ಭಾದ್ರಪದ ಮಾಸದಲ್ಲಿ ಆಚರಿಸಲ್ಪಡುವ ಹಬ್ಬವೇ ಗೌರಿ ಗಣೇಶ ಹಬ್ಬ. ದೇಶಾದ್ಯಂತ ಆಚರಿಸಲ್ಪಡುವ ಈ ಹಬ್ಬವು ಅತ್ಯಂತ ಸಡಗರದ ಹಬ್ಬ. ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ಸಕಲ ಜೀವಗಳನ್ನು ಪೊರೆಯುವ ಪಂಚಮಹಾಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು ಹಾಗೂ ಆಕಾಶ. ಸೃಷ್ಟಿ, ಪಾಲನೆ, ಸಂಹಾರ, ನಿಗ್ರಹ ಹಾಗೂ ಅನುಗ್ರಹ ಕಾರ್ಯಗಳು ಇವುಗಳಿಂದಲೇ ನೆರವೇರುತ್ತವೆ. ಇದರಲ್ಲಿ ಪೃಥ್ವಿಯ ಜೀವಿಗಳಿಗೆ ಅನುಗ್ರಹವನ್ನು ನೀಡುವವನು ಗಣಪತಿ. ಇವನಿಗೆ ಎಂದೂ ಪ್ರಥಮ ವಂದನೆ, ಮೊದಲ ಪೂಜೆ. ಸಂಕಲ್ಪಿತ ಕಾರ್ಯ ಸಫಲವಾಗುವಂತೆ ಬೇಡಿಕೊಳ್ಳುತ್ತೇವೆ.

ಬುದ್ಧಿಯನ್ನು ಪ್ರಚೋದಿಸಿ ಸಿದ್ಧಿಗಳನ್ನು ಈಡೇರಿಸುವ ಗಣಪತಿ ಗಾಯತ್ರಿ ಮಂತ್ರ ಈ ರೀತಿ ಇದೆ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಸತ್ಯ ಎರಡಲ್ಲಿ ಒಂದೇ ಎಂಬುದಾಗಿ ಸಾರುವ ಏಕದಂತ ವಿನಾಯಕನನ್ನು ಧ್ಯಾನಿಸುತ್ತೇವೆ. ವಕ್ರತೆಯನ್ನು ನೇರ ಮಾಡಬಹುದೆಂದು ಸೂಚಿಸುವ ಸಂಕೇತವಿದು. ನಮ್ಮ ಕರ್ತವ್ಯ ಕರ್ಮಗಳನ್ನು ಬುದ್ಧಿ ಭಾವವನ್ನು ಪ್ರಚೋದಿಸಲಿ ಎಂಬುದು ಇದರ ಅರ್ಥ. ಗಣಪತಿಯನ್ನು ಮಂಡಲ ರೂಪದಲ್ಲಿಯೂ ಪೂಜಿಸುವುದು ಒಂದು ವಿಧಾನ. ಮಂಡಲದಲ್ಲಿ ಎರಡು ತ್ರಿಕೋನಗಳಿರುತ್ತವೆ. ಮೇಲ್ಮುಖವಾಗಿರುವ ತ್ರಿಕೋನ ಶಿವ, ಅಧೋಮುಖವಾಗಿರುವ ತ್ರಿಕೋನ ಶಕ್ತಿಯನ್ನು ಪ್ರತಿನಿಧಿಸಿದರೆ ಮಧ್ಯದಲ್ಲಿರುವ ಬಿಂದು ಗಣಪತಿಯ ಸಂಕೇತ. ದೇವನಾಗರಿ ಲಿಪಿಯಲ್ಲಿ ಮಾಡಿರುವ ಓಂ ಇದನ್ನು ಉಚ್ಚರಿಸುವಾಗ ಹೊರಡುವ ನಾದವೂ ಗಣಪತಿಯನ್ನು ಪ್ರತಿನಿಧಿಸುತ್ತದೆ.

ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ಅಂದರೆ ಗಣೇಶ ಚತುರ್ಥಿಯ ಹಿಂದಿನ ದಿನ ಗೌರಿ ಹಬ್ಬವನ್ನು ಸ್ವರ್ಣ ಗೌರಿ ವ್ರತದ ಮೂಲಕ ಆಚರಿಸಲಾಗುತ್ತದೆ. ಗಣಪತಿಯ ತಾಯಿಯಾದ ಗೌರಿ ಅಥವಾ ಪಾರ್ವತಿ ದೇವಿಯನ್ನು ಸೌಭಾಗ್ಯ ಮತ್ತು ಸಂತಾನದಾತೆಯಾಗಿ ಹೆಂಗಳೆಯರು ಪೂಜಿಸುತ್ತಾರೆ. ಅರಿಶಿನದಿಂದ ಅಥವಾ ಜೇಡಿಮಣ್ಣಿನಿಂದ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪಿಸಿ ಬಾಗಿನ ನೀಡುವ ಮೂಲಕ ಗೌರಿಯನ್ನು ಪೂಜಿಸಲಾಗುತ್ತದೆ. ಹಾಗೆ ಈ ದಿನ ಮದುವೆಯಾದ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಬಾಗಿನ ಕೊಡುವ ಸಂಪ್ರದಾಯವು ರೂಢಿಯಲ್ಲಿದೆ. ಪುರಾಣಗಳ ಪ್ರಕಾರ ಪಾರ್ವತಿ ಸ್ನಾನಕ್ಕೆ ಹೋಗುವ ಸಂದರ್ಭ ಮಣ್ಣಿನಿಂದ ಗಣೇಶನ ಮೂರ್ತಿ ನಿರ್ಮಿಸಿ ಅದಕ್ಕೆ ಜೀವ ಕೊಟ್ಟು ಬಾಗಿಲು ಕಾಯುವುದಕ್ಕಾಗಿ ನಿಯೋಜಿಸಿದ್ದಳು. ಅದೇ ಸಮಯಕ್ಕೆ ಶಿವ ಅಲ್ಲಿಗೆ ಬಂದಿದ್ದ. ಗಣೇಶ ತಡೆದಾಗ ಕೋಪದಲ್ಲಿ ಶಿವ ಗಣೇಶನ ತಲೆ ಕತ್ತರಿಸಿದ. ಪಾರ್ವತಿ ಸ್ನಾನದಿಂದ ಹಿಂದಿರುಗಿದಾಗ ಮಗನ ಪರಿಸ್ಥಿತಿ ನೋಡಿ ಕಂಗಾಲಾದಳು. ಬದುಕಿಸಿಕೊಡುವಂತೆ ಶಿವನನ್ನು ಬೇಡಿಕೊಂಡಳು. ಪ್ರತಿಯಾಗಿ ಉತ್ತರಕ್ಕೆ ಮುಖ ಮಾಡಿದ ಆನೆಯ ಶಿರವನ್ನು ಜೋಡಿಸಿದ ಕಾರಣ ಗಜಾನನನಾದ.

ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶನ ಹಬ್ಬವನ್ನು ಆಚರಿಸುತ್ತೇವೆ. ವಿಘ್ನ ನಿವಾರಕನೆಂದೇ ಪ್ರಸಿದ್ಧಿ ಪಡೆದಿರುವ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗಣೇಶನಿಗೆ ಪ್ರಿಯವಾದ ಮೋದಕ, ಕಾಯಿಕಡುಬು, ಕಜ್ಜಾಯ ಹೀಗೆ ವಿಧ ವಿಧವಾದ ಸಿಹಿ ತಿಂಡಿಗಳಿಂದ ನೈವೇದ್ಯ ಮಾಡಿ ಗಣೇಶ ಚೌತಿಯನ್ನು ಅದ್ಧೂರಿಯಿಂದ ಆಚರಿಸಲಾಗುತ್ತದೆ. ಮನೆಗಳಲ್ಲಿ ಸಾಧಾರಣವಾಗಿ ನಾವು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಪೂಜೆ ಮಾಡುತ್ತೇವೆ. ಗಣಪತಿಯ ಮುಖ ಉತ್ತರಕ್ಕೆ ಇರುತ್ತದೆ. ಇದೊಂದು ಶುಭದ ಸಂಕೇತ. ಇನ್ನೊಂದು ಕಾರಣವೂ ಇದೆ. ಶಿವನ ವಾಸಸ್ಥಾನ ಕೈಲಾಸ ಪರ್ವತ, ಇದು ಉತ್ತರದಲ್ಲಿದೆ. ಶಿವನ ಪುತ್ರನಾದ ಗಣಪತಿ ಕೈಲಾಸದತ್ತ ನೋಡುವ ಕಾರಣ ಉತ್ತರ ದಿಕ್ಕೇ ಪ್ರಶಸ್ತವಾದದ್ದು. ಗಣೇಶನ ವಿಗ್ರಹ ಎಲ್ಲೇ ಕಾಣಿಸಲಿ ಗಜಮುಖ, ಮನುಷ್ಯ ದೇಹ, ಲಂಬೋದರ, ಮಹಾಕಾಯ ರೂಪಿ ಭಗವಂತನ ರೂಪವನ್ನು ತಕ್ಷಣದಲ್ಲೇ ಗುರುತಿಸಬಹುದು. ನಿಂತಿರಲಿ, ಹೊರಗಿ ಕುಳಿತಿರಲಿ, ನಾಟ್ಯ ಭಂಗಿಯಲ್ಲಿರಲಿ, ಬಾಲರೂಪದಲ್ಲೇ ಇರಲಿ, ಚಿಕ್ಕ ಮಕ್ಕಳು ಗುರುತು ಹಿಡಿಯಬಹುದು.

0: ಹಬ್ಬದ ಕೊನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ. ಇದು ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯದ ಚಕ್ರವನ್ನು ಹಾಗೂ ಎಲ್ಲವೂ ನಶ್ವರ ಎಂಬ ಆಧ್ಯಾತ್ಮಿಕ ಸತ್ಯವನ್ನು ಜಗತ್ತಿಗೆ ಸಾರುತ್ತದೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸುವ ಮೂಲಕ ದೇಶದ ಜನರಲ್ಲಿ ದೇಶಭಕ್ತಿ ಮತ್ತು ಐಕ್ಯತೆಯನ್ನು ಮೂಡಿಸಿದರು. ಸಕಲ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನು ನಮ್ಮೆಲ್ಲರ ಮನದಾಸೆಗಳನ್ನು ಈಡೇರಿಸಿ ಜೀವನದ ಎಲ್ಲಾ ಕಷ್ಟಗಳನ್ನು ದೂರ ಮಾಡಲಿ.
1: ಇದುವರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಘ್ನ ವಿನಾಶಕ ವಿನಾಯಕ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ

0: ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090082.

ಶ್ರೋತೃ ಸಮಯ 12:32 ಆಗಲಿದೆ. ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಹಾರ ಕುರಿತು ವಿಜಯಪುರ BLDE ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾಕ್ಟರ್ ಜ್ಯೋತಿ ಘೋತ್ನಾಪುರ ಅವರೊಡನೆ ಸಂದರ್ಶನ. ಸಂದರ್ಶಕರು ಸವಿತಾ ಎನ್. 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ ಕಾರ್ಯಕ್ರಮದಲ್ಲಿ PM ಕೃಷಿ ಉದಾನ್ ಯೋಜನಾ ಇದರ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ SM ಸುಧಾಕರ್. 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಿರಿ. ಒಂದು ಗಂಟೆ 30 ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಅಪರಾಹ್ನ 4 ಗಂಟೆಗೆ ಕೊಡಗಿನ ಜನಪದ ಗೀತೆಗಳು ಕಾರ್ಯಕ್ರಮದಲ್ಲಿ ಬಾಳೋಪಾಟ್ ಹಾಗೂ ಸೋಬಾನೆ ಪದಗಳನ್ನು ಕೇಳುವಿರಿ. 4:30 ನಿಮಿಷಕ್ಕೆ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಕೊಡೋಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಬಾಳೆಡ ದಿವ್ಯ ಮಂದಪ್ಪ. ಸಂಜೆ 5:30 ನಿಮಿಷಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರ ಕಾವೇರಿ ಪ್ರಸಾರವಾಗಲಿದೆ. ಸಂಜೆ 6:50 ನಿಮಿಷಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಸೋಮರಪೇಟೆ ತಾಲೂಕು ಗರ್ವಾಲಯ NA ಪೂವಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. ನಂತರ ಮಾರುಕಟ್ಟೆ ಧಾರಣೆ ಹವಾಮಾನ ವರದಿ ಪ್ರಸಾರವಾಗಲಿದೆ. ರಾತ್ರಿ 7:45 ನಿಮಿಷಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ನಾಟಕ ಎಣಿಕೆ ರಚನೆ ವೈಕೆ ಸಂಧ್ಯಾ ಶರ್ಮಾ ನಿರ್ದೇಶನ AR ಗೋಪಾಲ ನಾಯ್ಡು.

0: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ ಆರೋಗ್ಯ ಮತ್ತು ಆಹಾರದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜ್ಯೋತಿ ಖೋದನಾಪುರ್. ಸಂದರ್ಶಕರು ಸವಿತಾ ದೇಶ್ಮುಖ್.
1: ನಮಸ್ಕಾರ ನಮಸ್ಕಾರ ಪ್ರಿಯ ಕೆಲವರೇ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರೋಗ್ಯವಾಗಿ ಇದ್ದೀರಾ ಅಂತ ತಿಳ್ಕೊಳ್ತಾ ನೋಡಿ ಪ್ರಿಯ ಕೆಲವರೇ, ನಮ್ಮ ಹಿರಿಯರು ಹೇಳಿದಂತೆ ಯಥಾ ಅನ್ನಂ ತಥಾ ಮನಂ ಅನ್ನುವಂತೆ ನಾವು ಸೇವಿಸುವ ಆಹಾರವೇ ನಮ್ಮ ದೇಹವನ್ನು ಮನಸ್ಸನ್ನು ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವುದು ಅನ್ನುವುದು ಸತ್ಯ. ಹೀಗಾಗಿ ಇಂದು ಆಹಾರವು ನಮ್ಮ ಆರೋಗ್ಯ, ಮಾನಸಿಕ ಚೈತನ್ಯ, ಆಲೋಚನಾ ಕ್ರಮವನ್ನು ಹೇಗೆ ನಿಯಂತ್ರಿಸಬಲ್ಲದು ಅನ್ನುವುದರ ಬಗ್ಗೆ ಮಾತನಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದಂತ ಡಾಕ್ಟರ್ ಜ್ಯೋತಿ ಖೋದನಾಪುರ್ ಇವರು ಅತ್ಯಂತ ನುರಿತ ತಜ್ಞರು. ಬಿಎಲ್ಡಿ ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಜಿಯಾಲಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಫಿಜಿಯಾಲಜಿಯಲ್ಲಿ ಪಿಎಚ್ಡಿ ಮಾಡಿಕೊಂಡು ಯೋಗ ಪರಿಣಿತಿಯನ್ನು ಕೂಡ ಹೊಂದಿದವರು. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
2: ನಮಸ್ಕಾರ
1: ಡಾಕ್ಟರೇ. ನಾವು ಸೇವಿಸುವ ಆಹಾರ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀಳಬಹುದು ಅಂತ ಹೇಳ್ತೀರಾ?
2: ಎಲ್ಲ ಕೇಳಿಗರಿಗೂ ನನ್ನ ನಮಸ್ಕಾರ. ಆಹಾರದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಆರೋಗ್ಯ ಅಂದ್ರೆ ಏನು? ತಮ್ಗೆಲ್ಲರಿಗೂ ಪ್ರಶ್ನೆ ಇರ್ಬೋದಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ 1948 ಒಂದು ವ್ಯಾಖ್ಯಾನವನ್ನ ಕೊಡ್ತದೆ. ಯಾರು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮತೋಲನದಿಂದಿರ್ತಾರೋ ಮತ್ತು ರೋಗದಿಂದ ಬಳಲ್ತಾ ಇರೋದಿಲ್ಲ ಅಂಥವ್ರಿಗೆ ನಾವು ಆರೋಗ್ಯವಂತ ಅಂತೇಳಿ ಹೇಳ್ತೀವಿ ಅಂತ ಹೇಳಿದ್ರು. ಅದೇ ಮುಂದೆ 1998 ಮೇ ಒಳಗ ಇನ್ನೊಂದು ವಿಷಯವನ್ನ ಆಡ್ ಮಾಡಿದ್ರು. ಏನು ಅಂದ್ರ ಆಧ್ಯಾತ್ಮಿಕ ಸಮತೋಲನ. ಅಂದ್ರೆ ಇವಾಗ ಏನ್ ಹೇಳ್ತಾರಂದ್ರ, ವ್ಯಾಖ್ಯಾನವನ್ನ ಏನ್ ಕೊಡ್ತಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಅಂತಂದ್ರ, ಯಾರು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಮತೋಲನದಿಂದಿರ್ತಾರೋ ಅವ್ರಿಗೆ ನಾವು ಆರೋಗ್ಯವಂತ ಅಂತ ಹೇಳಿ ಹೇಳ್ತೀವಿ. ಸೊ ತಮಗೆಲ್ಲರಿಗೂ ಗೊತ್ತದ ಏನಂತ ಹೇಳಿ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳಿ. ಈ ಶರೀರ ಎಷ್ಟು ಮುಖ್ಯದ, ನಾವು ಎಲ್ಲಾ ಅಂದ್ರೆ ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಎಲ್ಲ ತರದಿಂದ ನಾವು ಬೆಳಿಬೇಕು ಅಂತಂದ್ರೆ ಶರೀರ ಒಂದು ಮಾಧ್ಯಮ ಆಗಿರ್ತದೆ. ಅದಕ್ಕೋಸ್ಕರ ಶರೀರವನ್ನ ನಾವು ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ. ಇನ್ನೊಂದು ಉಕ್ತಿ ಬರ್ತದೆ, ಆರೋಗ್ಯಂ ಭೋಜನ ಅಧೀನಂ ಮತ್ತು ಆಹಾರ ಅಧೀನಂ ಆರೋಗ್ಯಂ ಅಂತ ಹೇಳಿ. ಸೊ ನಮ್ಗೆಲ್ಲರಿಗೂ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ, ಈ ಶರೀರ ಒಂದು ಮಾಧ್ಯಮ ಅದ, ಅದನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತಂದ್ರ ಆರೋಗ್ಯ ಬಹಳ ಮುಖ್ಯ ಅದ. ಆರೋಗ್ಯ ಎಲ್ಲಿ ಅಧೀನವಾಗ್ಯದ ಅಂತಂದ್ರ ಆಹಾರ ಮತ್ತು ಭೋಜನದೊಳಗ ಅಧೀನ ಆಗ್ಯದ. ಊಟ ಬಲ್ಲವನಿಗೆ ರೋಗವಿಲ್ಲ. ಆದ್ರೆ ಇದು ಸದ್ಯದ ಸಮಯದೊಳಗ ನಾವು ಹೇಗೆ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದೀವಿ, ಚಟುವಟಿಕೆಗಳು ಏನೇನ್ ಮಾಡ್ತಾ ಇದ್ದೀವಿ? ಮೊದಲಿಗೆ ನಮ್ಮ ಹಿರಿಯರಿರ್ಬಹುದು, ನಮ್ಮ ಪೂರ್ವಜರಿರ್ಬಹುದು, ಅವ್ರ ಆಕ್ಟಿವಿಟೀಸ್ ಪ್ರಕಾರ, ಅವ್ರ ಚಟುವಟಿಕೆಗಳ ಪ್ರಕಾರ ಅವರು ಆಹಾರವನ್ನ ಸೇವಿಸ್ತಿದ್ರು. ಆದ್ರೆ ಈ ಸದ್ಯದ ಸಮಯದೊಳಗೆ ಏನಾಗ್ಯದ ಅಂತಂದ್ರ, ನಮ್ದು ಕ್ವಾಂಟಿಟಿ ಅಂದ್ರೆ ಅದು ನಾವು ತೆಗೆದುಕೊಂಡ ಆಹಾರದ ಪ್ರಮಾಣ ಸೇಮ್ ಅದ, ಕ್ವಾಲಿಟಿ ಕಡಿಮೆ ಆಗ್ಯದ, ಅದರೊಳಗಿರುವಂತಹ ಶಕ್ತಿ ಕಡಿಮೆ ಆಗ್ಯದ ಮತ್ತು ನಮ್ದು ಚಟುವಟಿಕೆನೂ ಕಡಿಮೆ ಆಗ್ಯದ. ಇದರಿಂದ ಏನಾಗ್ತಾ ಇದೆ, ನಮ್ಗೆಲ್ಲಾನು ಎಷ್ಟು ನಾನ್ ಕಮ್ಯುನಿಕೇಬಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ, ಉದಾಹರಣೆಗೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, ಬಿ ಪಿ ಹೆಚ್ಚಾಗಿರೋದು, ಆಮೇಲೆ ಈಗ ಎಷ್ಟೋ ಜನಕ್ಕೆ ತಾಯಿ ತಂದೆ ಮಕ್ಕಳು ಆಗದೆ ಇರೋದು, ಇದಕ್ಕೆಲ್ಲನೂ ಈ ಒಂದು ಆಹಾರನೇ ಮುಖ್ಯ ಕಾರಣ ಆಗ್ಯದ.
1: ಬಹಳ ಸಂತೋಷ ಡಾಕ್ಟ್ರೆ. ಹಾಗಿದ್ರೆ ಆರೋಗ್ಯಕರ ದೇಹ ಮತ್ತು ಆರೋಗ್ಯಕರ ಮನಸ್ಸಿಗಾಗಿ ನಮ್ಮ ಆಹಾರ ಯಾವ ರೀತಿಯಾಗಿರಬೇಕು ಅಂತ, ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಯಾವ ರೀತಿಯಾದ ಆಹಾರವನ್ನು ನಾವು ಸೇವಿಸಬೇಕು ಅಂತ ಹೇಳಿ.
2: ಇದು ಆಹಾರವನ್ನ ಹೇಗೆ ಸ್ವೀಕರಿಸಬೇಕು, ಸ್ವೀಕರಿಸಬೇಕು, ಯಾವಾಗ ಸ್ವೀಕರಿಸಬೇಕು, ಎಂತ ಆಹಾರವನ್ನ ಸ್ವೀಕರಿಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳ್ತಾರ, ನಾವು ಭಾರತೀಯರು ಬರೀ ಗಿಳಿ ಪಾಠ ಮಾಡ್ತೇವೆ ಆದ್ರೆ ಯಾವುದೇ ಕೆಲಸವನ್ನ ಮಾಡುವುದಿಲ್ಲ. ಮಾತನಾಡುತ್ತಲೇ ಇರುವುದು ಮತ್ತು ಕೃತಿ ಶೂನ್ಯವಾಗಿರುವುದು ನಮ್ದು ಅಭ್ಯಾಸವಾಗಿ ಬಿಟ್ಟದ. ಇದಕ್ಕೆ ಕಾರಣ ಏನು ಅಂತಂದ್ರ, ಕ್ಷೀಣ ಮೆದುಳಿಗೆ ಭವ್ಯ ಕಲ್ಪನೆಯು ಹೊಳೆಯಲು ಸಾಧ್ಯವೇ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಕೇಳ್ತಾರ. ಅಂತಂದ್ರ ಈ ನಮ್ಮ ಕ್ಷೀಣ ಮೆದುಳು, ಅದಕ್ಕೆ ಕಾರಣ ಏನು?

0: ಕ್ಷೀಣ ಶರೀರ. ಕ್ಷೀಣ ಶರೀರಕ್ಕೆ ಕಾರಣ ಏನು? ಆರೋಗ್ಯಕರ ಆಹಾರವನ್ನ ಸ್ವೀಕರಿಸದೇ ಇರುವುದು. ಸೊ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರ, ನಾವೆಲ್ಲರೂ ಸಾಮರ್ಥ್ಯವಂತರಾಗಬೇಕು ಎಂದು. ನಮಗೆ ನಿಜವಾಗಿ ಏನಾದರೂ ಬೇಕಿದ್ದಲ್ಲಿ ಅದು ರಕ್ತದಲ್ಲಿ ಹರಿಯುವ ಚೈತನ್ಯ, ಉಕ್ಕಿನಂತಹ ಬಾಹುಗಳು ಮತ್ತು ಕಬ್ಬಿಣದ ಧಮನಿಗಳು, ಕಾಲ್ಪನಿಕ ಕನಸುಗಳನ್ನ ಮೊದಲು ತ್ಯಾಗ ಮಾಡಿ ಅಂತ ಹೇಳಿ ಹೇಳ್ತಾರ. ಸೊ ನಾವು ನಮ್ಮ ಆರೋಗ್ಯವನ್ನ ಬಲಪಡಿಸಬೇಕು ಅಂತಂದ್ರೆ ನಮ್ಗೆ ಆಹಾರ ಬಹಳ ಮುಖ್ಯದ. ಇನ್ನೊಂದ್ ಕಡೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಪ್ರವಚನದೊಳಗೆ ಹೇಳ್ತಾರ, ಒಂದು ಕತಿ ಹೇಳಿದ್ರು ಅವರು, ಒಂದು ಊರೊಳಗ ಒಬ್ಬ ಮಹಾರಾಜ ಅವ್ರು ಏನ್ ಮಾಡಿದ್ರು, ಒಂದು ದಿನ ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನ ಏರ್ಪಾಟ್ ಮಾಡಿದ್ರು. ಆ ಏರ್ಪಾಟ್ ಮಾಡಿ ಅವ್ರು ಎಲ್ಲ ಊರೊಳಗಿರುವಂತ ಎಲ್ಲ ಜನರಿಗೂ ಆಹ್ವಾನ ಕೊಟ್ರು. ಹಾಗೇನೆ ಎಲ್ರೂ ಬಂದ್ರು, ಎಲ್ಲರೂ ಭೋಜನ ಮಾಡ್ತಿದ್ರು, ಎಲ್ಲರೂ ಆನಂದ ಪಡ್ತಿದ್ರು. ಇದನ್ನ ನಾನು ನೋಡ್ಬೇಕು ಅಂತ ಹೇಳಿ ಅವ್ರು ಮಹಾರಾಜರು ಎಲ್ಲ ಊರೊಳಗೆಲ್ಲಾನು ತಿರುಗಾಡ್ತಾ ಇದ್ರು. ತಿರುಗಾಡ್ತಿರ್ಬೇಕಾದ್ರೆ ಅಲ್ಲಿ ಅವ್ರು ಹೋಗ್ತಿರ್ಬೇಕಾದ್ರೆ ಅವ್ರ ಮುಂದೆ ಒಬ್ಬ ಯುವಕ ಬಂದ್ರು. ಅವ್ರು ಹೇಗ್ ಬಂದ್ರು ಅಂದ್ರೆ ಒಂದು ಕಟ್ಟಿಗೆ ಒಂದು ಹೊರೆಯನ್ನ ತಲೆ ಮೇಲೆ ಇಟ್ಕೊಂಡು ಬಂದ್ರು. ಅವಾಗ ಮಹಾರಾಜರು ಕೇಳಿದ್ರು, ಏನು ಇವತ್ತಿನ ದಿನ ನಾವೆಲ್ಲರೂ ಎಲ್ಲರಿಗೂ ಮೃಷ್ಟಾನ್ನ ಭೋಜನದ ಆಹ್ವಾನವನ್ನ ಕೊಟ್ಟು ನಾವೆಲ್ಲರಿಗೂ ಮೃಷ್ಟಾನ್ನ ಭೋಜನ ಹಾಕ್ತಿದೀವಿ, ನೀವಿದ್ರ ಕಟ್ಟಿಗೆ ತಗೊಂಡ್ ಬರ್ತಿದ್ದೀರಲ್ಲ ಅಂತ ಹೇಳಿ ಕೇಳಿದ್ರು. ಅವಾಗ ಯುವಕರು ಏನ್ ಹೇಳ್ತಾರಂದ್ರೆ, ಮಹಾರಾಜ್ರೇ ನಾನು ಯಾವಾಗ ದುಡಿತೀನೋ ಅವಾಗ ನನಗ್ ಹಸಿವಾಗ್ತದ, ಹಸಿವಾದಾಗ ನಾ ಊಟ ಮಾಡಿದ್ದು ನನಗ ಒಳ್ಳೇದನ್ನಿಸ್ತದ, ನನಗ್ ಹಸಿವಾಗಿಲ್ಲ ಅಂತಂದ್ರೆ ನೀವೇನೇ ಕೊಟ್ಟು ನನಗ ಒಳ್ಳೇದನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ ಮಾಡುವಂತ ಚಟುವಟಿಕೆ, ಆಹಾರ ಇವೆಲ್ಲವೂ ಒಂದನ್ನೊಂದು ಅವಲಂಬನೆ ಆಗ್ಯವ. ಅಂತಂದ್ರೆ ಈ ಶರೀರ, ಫಾರ್ ಎಕ್ಸಾಂಪಲ್, ಈಗ ನಾವು 70 kg ಅದೀವಿ ಅಂತಂದ್ರ 42 kg ಅಂದ್ರೆ 42 liter ನೀರಿನಿಂದನೇ ಮಾಡಲ್ಪಟ್ಟಿರ್ತದ. ಇನ್ನು ಮಿಕ್ಕಿದ್ದು ಏನ್ 28 liter ಅಥವಾ kg ಇರ್ತದಲ್ಲ, ಅದು ನಾವು ತೆಗೆದುಕೊಳ್ಳುವಂತ ಆಹಾರದಿಂದ ಮಾಡಲ್ಪಟ್ಟಿರ್ತದ. ಅಂತಂದ್ರೆ 65-70% ನಮ್ ಶರೀರ ನೀರಿನಿಂದಲೇ ಮಾಡಲ್ಪಟ್ಟಿರ್ತದ. ಇನ್ನು ಉಳಿದಿದ್ದು 30% ಏನದಲ್ಲ, ಅದು ನಾವು ತಿನ್ನುವಂತ ಆಹಾರದಿಂದ ಮಾಡಲ್ಪಟ್ಟದ. ನಾವು ಈ ಆಹಾರದ ಜೊತೆಗೆ ನೀರಿನೂ ಸಹ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ.
1: ಡಾಕ್ಟ್ರೆ, ಈಗ ನೀವು ಆರೋಗ್ಯಕರ ಆಹಾರ ಅಂದ್ರೇನು ನಿಜವಾಗ್ಲು ಅಂತ ಹೇಳಿದ್ರೆ, ಇಲ್ಲಿ ಸಮತೋಲನ ಆಹಾರದಲ್ಲಿ ಪೋಷಕಾಂಶಗಳು ಎಷ್ಟಿರಬೇಕು ಅನ್ನೋದನ್ನ ನಮಗೆ ತಿಳಿ.
0: ಅಂದ್ರೆ ಇದೇನು 30% ಏನು ನಾವು ಆಹಾರದಿಂದ ಮಾಡಲ್ಪಟ್ಟಿರ್ತದಲ್ಲ, ಆ ಆಹಾರದೊಳಗ ನಮ್ ಮುಖ್ಯವಾಗಿ ಏನೇನು ಇರ್ತದ ಅಂತಂದ್ರೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ನ್ಯೂಟ್ರಿಯೆಂಟ್ಸ್, ಹಾಗೇನೆ ಫ್ಯಾಟ್ಗಳಿಂದ ನಮ್ಮ ಶರೀರ ಮಾಡಲ್ಪಟ್ಟಿರ್ತದ. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಎದ್ರೊಳಗಿರ್ತದ ಅಂದ್ರೆ, ಎಲ್ಲಾ ನಾವು ಏನೇನು ಬೆಳಿತೀವಲ್ಲ ಏಕದಳ ಧಾನ್ಯಗಳು, ಅದರೊಳಗೆಲ್ಲಾನು ಕಾರ್ಬೋಹೈಡ್ರೇಟ್ಸ್ ಇರ್ತದ. ಇನ್ನು ಪ್ರೋಟೀನ್ ಅಂತಂದ್ರ, ಪ್ರೋಟೀನ್ ಎಲ್ಲ ದ್ವಿದಳ ಧಾನ್ಯಗಳೊಳಗ, ಹಾಗೇನೆ ನಾವು ಡ್ರೈ ಫ್ರೂಟ್ಸ್ ತಗೋತೀವಿ ಅದರೊಳಗಿರ್ತದ ಪ್ರೋಟೀನ್. ಅದ್ರ ಜೊತೆಗೇನೆ ನಾವು ಹಾಲು ಮತ್ತು ಹಾಲಿನ ಉತ್ಪಾದನೆಗಳೊಳಗೂ ಸಾಕಷ್ಟು ಪ್ರೋಟೀನ್ ಪ್ರಮಾಣ ಇರ್ತದ.
1: ನೋಡಿ ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ಸಸ್ಯಾಹಾರಿಗಳು, ಈಗ ಊಟದಲ್ಲಿ ನಾವು ಅನ್ನ, ರೊಟ್ಟಿ, ತರಕಾರಿ, ಬೇಳೆ, ಹಾಲು ಇವೆಲ್ಲ ತಗೊಳ್ಕೊಳ್ತಾ ಇರ್ತೀವಿ. ಇವುಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀರಾ ಡಾಕ್ಟ್ರೆ?
0: ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಇದ್ರ ಜೊತೆಗೇನೆ ನಮಗ್ ಹೆಲ್ದಿ ಫ್ಯಾಟ್ಸ್ ಬೇಕಾಗ್ತದ. ಆ ಹೆಲ್ದಿ ಫ್ಯಾಟ್ಸ್ ಇರುದು ಅಂತಂದ್ರ ತುಪ್ಪ ಇರಬಹುದು ಅಥವಾ ಎಣ್ಣೆ ಅಡುಗೆ ತೈಲದೊಳಗಿರ್ತದ. ಹಾಗೇನೆ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಹಸಿ ತರಕಾರಿ, ಹಣ್ಣು ಇವೆಲ್ಲದ್ರೊಳಗೂ ಇರ್ತದ. ಈಗ ಒಂದು ತಟ್ಟೆಯನ್ನ ನಾವು ತಗೊಂಡಿವಿ ಅಂತಂದ್ರ, ನೀವು ನಾವು ಎಷ್ಟೆಷ್ಟು ಪ್ರಮಾಣ ಇರಬೇಕು ನಾವು ಒಂದು ಊಟಕ್ಕೆ ಅಂತಂದ್ರ, ಅದ್ರೊಳಗ 25% ಏನಿರ್ಬೇಕು ಕಾರ್ಬೋಹೈಡ್ರೇಟ್ಸ್ ಅಂದ್ರ ಏಕದಳ ಧಾನ್ಯಗಳಿಂದ ಮಾಡಿದಂತ ಆಹಾರ, ಉದಾಹರಣೆಗೆ ರೊಟ್ಟಿ, ಚಪಾತಿ, ಅನ್ನ ಹೀಗಿರ್ಬೇಕು. ಇನ್ನೊಂದು 25% ಬೇಳೆ ಅಥವಾ ಕಾಳುಗಳಿಂದ ಮಾಡಿದಂತದ್ದು ಆಹಾರ ಇರಬೇಕು. ಇನ್ನೊಂದು 25% ಇದರಲ್ಲಿ ನಾವು ಹಸಿರು ಕಾಯಿಪಲ್ಲೆಯಿಂದನೂ ನಾವು ಪಲ್ಲೆಗಳನ್ನ ಮಾಡ್ತೀವಲ್ಲ, ತಾಳ್ಸುದಂತ ಹೇಳ್ತೀವಲ್ಲ, ಈಗ ಉದಾಹರಣೆಗೆ ಕಿರ್ಸಲನ್ ಪಲ್ಲೆ ಅಂತ ಬರ್ತದ, ಮೆಂತೆ ಪಲ್ಲೆ ಅಂತ ಬರ್ತದ, ಅದನ್ನ ನೀವು ಬೆಳ್ಳುಳ್ಳಿ ಹಾಕಿ ತಾಳಿಸ್ಕೊಂಡು ಅದ್ರದೊಂದು ಪೋರ್ಷನ್ ಇರಬೇಕು. ಇನ್ನೊಂದು ಹಸಿ ಉಳ್ಳಾಗಡ್ಡಿ ಬರ್ತದ, ಆಮೇಲೆ ಮೂಲಂಗಿ, ಗಜ್ರಿ, ಸೌತಿಕಾಯಿ, ಇದು ಒಂದು ಪೋರ್ಷನ್ ಇರಬೇಕು. ಇನ್ನೊಂದು ಪೋರ್ಷನ್ ಮೊಸರು ಇರಬೇಕು. ಇನ್ನೊಂದು ಪೋರ್ಷನ್ ಅಲ್ಲಿ ಈ ಚಟ್ನಿಗಳನ್ನ ಮಾಡಿರ್ತೀವಲ್ಲ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕಾರ್ಯಾಳ ಚಟ್ನಿ, ಇದು ಎಲ್ಲಾನು ಹೆಲ್ದಿ ಫ್ಯಾಟ್ಸ್ ಒಳಗ ಬರ್ತದ. ಅದಕ್ಕೋಸ್ಕರ ನಾವು ಇಷ್ಟನ್ನ ಸಮ ಪ್ರಮಾಣದೊಳಗೆ ನಾವು ತಗೊಂಡ್ರೆ ಏನೇನು ಬೇಕಲ್ಲ ನಮ್ಮ ಶರೀರಕ್ಕೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಕ್ಯಾಲ್ಸಿಯಂ, ಐರನ್, ಇದೆಲ್ಲಾನು ನಮಗೆ ನಮ್ಮ ಶರೀರಕ್ಕೆ ದೊರಕ್ತದ.
1: ಸರಿ ಡಾಕ್ಟ್ರೆ, ಈಗ ಈ ತಿತ್ತಲಾಗಿ ಚಪಾತಿಯನ್ನು ಉಣ್ಬಾರದು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಯಾವ ಸೈಂಟಿಫಿಕ್ ರೀಸನ್?
0: ಈಗ ಚಪಾತಿ ಉಣ್ಬಾರ್ದು ಅಂತ ಹೇಳಕ್ ಕಾರಣ ಏನು ಅಂತಂದ್ರ, ಮುಖ್ಯವಾಗಿ ನಮ್ಮ ಜನ್ಮ ಎಲ್ಲಿ ಆಗಿರ್ತದಲ್ಲ, ನಮ್ಮ ಜನ್ಮ ಉದಾಹರಣೆ ಬಿಜಾಪುರದೊಳಗೆ ಜನ್ಮ.

0: ತಗೊಂಡಿ. ಈ ವಿಜಾಪುರದ ಸುತ್ತ 20 ಕಿಲೋಮೀಟರ್ ಸುತ್ತಮುತ್ತ ಏನ್ ಬೆಳೀತದ? ನಾ ಇಲ್ಲೇ ಜೀವನನೂ ಮಾಡ್ತಿರ್ತೀನಿ, ಇಲ್ಲೇ ನನ್ನ ಜನ್ಮನೂ ಆಗಿರ್ತದ. ಅಂದ್ರೆ 20 ಕಿಲೋಮೀಟರ್ ಸುತ್ತಮುತ್ತಲೂ ಏನ್ ಬೆಳೀತದಲ್ಲ, ಅದು ಆಹಾರ ನನ್ನ ಶರೀರಕ್ಕೆ ಪೂರಕ ಇರ್ತದ. ಈ ಗೋಧಿ ಅದನ್ನ ನಾವ್ ಇಂಪೋರ್ಟ್ ಮಾಡ್ಕೊಂಡಿದ್ದು. ಅಂದ್ರೆ ಮುಂಚೆ ನಾವೇನು, ನಾವ್ ಇಲ್ಲೇ ಜೋಳ ಬೆಳಿತೀವಿ, ನವಣಿ ಬೆಳಿತೀವಿ, ಇದೆಲ್ಲ ಬೆಳಿತೀವಿ. ಈ ಗೋಧಿ ಒಳಗೆ ಏನಿರ್ತದ ಅಂತಂದ್ರೆ ಗ್ಲುಟೆನ್ ಅನ್ನುವಂಥದ್ ಒಂದು ಅಂಶ ಇರ್ತದ. ಜೋಳಕ್ಕಿರ್ಬಹುದು, ವರೆದಕ್ಕಿ, ನವಣಿ, ಇವಕ್ಕೆಲ್ಲಾನು ಸಿರಿಧಾನ್ಯಗಳಂತೆ. ಇದ್ರೊಳಗೆ ಗ್ಲುಟೆನ್ ಇರಲ್ಲ. ಈ ಗ್ಲುಟೆನ್ ಇರೋದ್ರಿಂದ ನಮ್ಮ ಶರೀರದೊಳಗ ಇನ್ಫ್ಲಮೇಷನ್ ಹೆಚ್ಚಾಗ್ತದೆ. ಈಗ ಸದ್ಯ ನಾವೆಲ್ಲರೂ ಗಮನ ವಹಿಸಿರ್ಬಹುದು, ಹೊರಗೆ ಊಟಕ್ಕೆ ಹೋಗ್ತೀವಿ, ಅದೊಂದು ಕಲ್ಚರ್ ಆಗ್ಬಿಟ್ಟೈತಿ. ಈಗ ಹೊರಗೆ ಊಟಕ್ಕೆ ಹೋಗೋದ್ರಿಂದ ಎಲ್ಲ ಕಡೆ ಮೈದಾ ಮೈದಾ ಅಂತಂದ್ರೆ ಏನು, ಗೋಧಿದೆ ಒಂದು ಫೈನ್ ಪೌಡ್ರಿಂಗ್ ನಾವು ಮೈದಾ ಅಂತ ಹೇಳ್ತೀವಿ. ಈ ಗೋಧಿಯಿಂದನೇ ಮಾಡಿದಂತ ಆಹಾರಗಳನ್ನೆಲ್ಲ ಈಗ ನಾವು ಸ್ವೀಕಾರ ಮಾಡ್ತಾ ಇರೋದ್ರಿಂದ ನಮ್ಮ ಶರೀರ ಇನ್ಫ್ಲಮೇಷನ್ ಹೆಚ್ಚಾಗ್ತಾ ಇದೆ. ಇನ್ಫ್ಲಮೇಷನ್ ಆಗೋದ್ರಿಂದ ನಮ್ದು ಬಾಡಿ ಬೊಜ್ಜು ಹೆಚ್ಚಾಗಿ ಕಾಣಿಸ್ತದೆ. ಆಕ್ಚುಲಿ ನಮ್ಮಲ್ಲಿ ಶಕ್ತಿ ಇರಂಗಿಲ್ಲ, ಬಟ್ ಬಾಡಿ ದೊಡ್ಡದಾಗಿ ಕಾಣಿಸ್ತದೆ, ಏನಕ್ಕಂದ್ರೆ ಇನ್ಫ್ಲಮೇಷನ್ ಇರೋದ್ರಿಂದ. ಆದ್ರೆ ನಾವು ಈ ಸಿರಿಧಾನ್ಯಗಳಿರ್ಬೋದು, ನಮ್ಮ ಜೋಳದೊಳಗಿರ್ಬೋದು ಅಥವಾ ನವಣಿ ಒಳಗಿರ್ಬೋದು, ಇದ್ರಲ್ಲೆಲ್ಲ ಸ್ವಲ್ಪ ಗ್ಲುಟೆನ್ ಎಲ್ಲ ಕಡಿಮೆ ಇರೋದ್ರಿಂದ ಶಕ್ತಿ ಹೆಚ್ಚು ಸಿಗ್ಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ.
1: ಹಾಗೆ ಡಾಕ್ಟರ್, ನಾನು ಸಾಮಾನ್ಯವಾಗಿ ಕೇಳ್ತೀನಿ, ಬೆಳಗಿನ ಉಪಹಾರವನ್ನು ಮಾಡದೆ ಇದ್ರೆ ಅದು ತುಂಬಾ ದುಷ್ಪರಿಣಾಮ ಬೀರ್ತದೆ ಅಂತೀರಾ? ಇದು ಎಷ್ಟು ನಿಜ?
0: ನಾವು ಬೆಳಗ್ಗೆ ಉಪಹಾರ ಮಾಡದೇ ಇರುವುದು ನಮ್ಮ ಶರೀರದ ಮೇಲೆ ಪರಿಣಾಮ ಬೀಳ್ತದೆ, ಇದು ನಿಜ. ಯಾಕಂತಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ನಮ್ದು ಎಲ್ಲ ಜೀವಕೋಶಗಳಿರ್ಬಹುದು, ನಮ್ಮ ಅಂಗಗಳಿರ್ಬಹುದು, ಪ್ರತಿಯೊಂದು ನಮ್ದು ಎಲ್ಲಾನು ಪ್ರತಿಯೊಂದು ಜೀವಕೋಶದ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆಯಿಂದನೇ. ಅದಕ್ಕೋಸ್ಕರ ಬೆಳಗ್ಗೆನೆ ನಾವು ಬ್ರೇಕ್ಫಾಸ್ಟ್ ಅಥವಾ ಮುಂಚೆ ಎಲ್ಲ ಊಟ ಮಾಡ್ತಿದ್ರು, ಬೆಳಗ್ಗೆ ಊಟ ಮಾಡ್ಕೊಂಡೇ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಿದ್ರು. ಈಗ ಬ್ರೇಕ್ಫಾಸ್ಟ್ ಅಂದ್ರೇನು, ನಾವು ಫಾಸ್ಟಿಂಗ್ ಇರ್ತೀವಿ, ಬೆಳಗ್ಗೆ ಬ್ರೇಕ್ ಮಾಡೋದನ್ನು ಒಂದು ಶೈಲಿ ಬಂದದ. ಆದ್ರೆ ನಾವು ಬೆಳಗ್ಗೆ ತಿನ್ಲೇಬೇಕಾಗ್ತದ. ಅದ್ರ ಒಂದು ಹೇಳ್ತಾರಲ್ಲ, ಅಂದ್ರೆ ಬೆಳಗ್ಗೆ ಆಹಾರ ನಾವು ರಾಜನ ಹಾಗೆ ತಗೋಬೇಕು, ಮಧ್ಯಾಹ್ನದ್ದು ರಾಣಿ ಆಗಿರ್ಬೇಕು, ರಾತ್ರಿ ನಾವು ಭಿಕ್ಷುಕರ ಹಾಗೆ ಆಹಾರವನ್ನ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು, ರಾಜರು ಅಂತಂದ್ರೆ ಎಲ್ಲಾನು ಇರ್ಬೇಕು ಬೆಳಗ್ಗೆ ತಗೊಳ್ಳುವಂತ ಆಹಾರದ್ದು. ಅಂದ್ರೆ ಅದ ನಾವು ಏನು ಬೆಳಗ್ಗೆ ಆಹಾರ ಕೊಡ್ತೀವಲ್ಲ ನಮ್ಮ ಶರೀರಕ್ಕೆ, ಅದನ್ನೇ ನಮಗೆ ಸಾಯಂಕಾಲದೊಳಗೂ ಎನರ್ಜಿ ಕೊಡ್ತಾ ಹೋಗ್ತದೆ. ಸೊ ಒಂದ್ ವೇಳೆ ನಾವು ಸ್ಕಿಪ್ ಮಾಡಿದ್ರೆ ನಿಶಕ್ತಿ ಬರ್ಲಿಕ್ಕೆ ಶುರು ಆಗ್ತದೆ. ಮಧ್ಯಾಹ್ನದ ಆಹಾರನು ಸಹ ರಾಣಿ ತರ ಇರ್ಬೇಕು. ಊಟ ಅಂತಂದ್ರೆ ಎಲ್ಲವನ್ನೂ ಅಳವಡಿಸಿಕೊಂಡು ಸಮತೋಲನದಿಂದ ತಾವು ತಗೊಂಡ್ವಿ ಅಂತಂದ್ರೆ ನಮ್ಮ ಶರೀರ ಆರೋಗ್ಯವಾಗಿ ಖುಷಿಯಾಗಿರ್ತದ, ಅದು ಆನಂದವಾಗಿರ್ತದೆ. ಅದೇ ನಾವು ಮಲಗೋಕ್ಕಿಂತ ಮುಂಚೆ ಹೆಚ್ಚು ಆಹಾರವನ್ನ ತಗೊಂಡ್ ಮಲ್ಕೊಂಡ್ರೆ ಅದಕ್ಕೆ ಡೈಜೆಷನ್ಗೆ ನಮ್ಗೆ ಸಮಯನೇ ಇರಲ್ಲ, ಹೆವಿ ಆಗ್ಬಿಡ್ತದ. ಅದು ಡೈಜೆಷನ್ ಆಗಿಲ್ಲ ಅಂತಂದ್ರೆ ಪಿತ್ತ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತದೆ. ಪಿತ್ತ ಹೆಚ್ಚಾಗೋದ್ರಿಂದ ಆರ್ಥರೈಟಿಸ್ ಇದೆಲ್ಲ ಆರೋಗ್ಯ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗ್ತದೆ.
1: ಅಂದ್ರೆ ರಾತ್ರಿ ಎಷ್ಟಾದಷ್ಟು ನಾವು ಕಡಿಮೆ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಇದು ಹಾಗೆ ನಾವು ಉಪ್ಪು ಸಕ್ಕರೆ ಕರಿದ ಪದಾರ್ಥವನ್ನು ಎಷ್ಟೆಷ್ಟು ನಾವು ತಿನ್ಬೇಕು ಹೇಳಿ, ಯಾಕೆಂದ್ರೆ ಉಪ್ಪು ಸಕ್ಕರೆ ಬಿಟ್ಟು ಇರಕ್ಕೆ ಆಗೋದೇ ಇಲ್ಲ. ಅದನ್ನ ನೀವೆಲ್ಲ ತುಂಬಾ ಕಡಿಮೆ ಉಂಡ್ರಿ ಅಂತ ಹೇಳ್ತೀರಾ ನಿಮ್ಮ ಹತ್ರ ಬಂದ್ರೆ? ಅದಕ್ಕೆ ಅದು ಎಷ್ಟೆಷ್ಟು ಪ್ರಮಾಣ ಇರ್ಬೇಕು ಅಂತ?
0: ಈಗ ಉಪ್ಪಿಂದ ಮಹತ್ವ ಎಷ್ಟು ಅದ ಅಂತಂದ್ರೆ, ನಾವು ಜಾಸ್ತಿ ತಗೋತಾ ಇದ್ವಿ ಅಂತಂದ್ರೆ ನಮ್ದು ಶರೀರದೊಳಗ ಬ್ಲಡ್ ಪ್ರೆಷರ್ ಏನಿರ್ತದಲ್ಲ ಅದು ಹೆಚ್ಚಾಗ್ತಾ ಹೋಗ್ತದ. ಯಾಕಂದ್ರೆ ನಾವು ಉಪ್ಪಿನ ಜೊತೆಗೆ ನೀರನ್ನು ಸಹ ಶರೀರ ಏನ್ ಮಾಡ್ತೈತಿ, ತನ್ನೊಳಗೆ ಹಿಡಿದಿಟ್ಕೋತದ. ಅದಕ್ಕೋಸ್ಕರ ನಮ್ದು ಶರೀರದೊಳಗೆ ಉಪ್ಪಿನ ಅಂಶ ಹೆಚ್ಚಾಯ್ತು, ನೀರಿನ ಅಂಶ ಹೆಚ್ಚಾಯ್ತು ಅಂದ್ರೆ ನಮ್ದು ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದೆ.
1: ಹಾಗೆ ಈ ಸಕ್ಕರೆ ಮತ್ತು ಕರಿದ ಪದಾರ್ಥವನ್ನ ಎಷ್ಟು?
0: ಈಗ ಸಕ್ಕರೆ ಅಂತಂದ್ರೆ ತಮ್ಗೆಲ್ಲ ಗೊತ್ತದ, ಸಕ್ಕರೆ ಹೆಂಗ್ ಮಾಡ್ತಾರೆ, ಪ್ರಿಪೇರ್ ಹೆಂಗ್ ಅದನ್ನ ತಯಾರಿ ಮಾಡ್ತಾರ, ಎಷ್ಟು ಅದಕ್ಕೆ ಕೆಮಿಕಲ್ಸ್ ಹಾಕ್ತಾರ, ಅದೆಲ್ಲ ನಮ್ಗೆ ಗೊತ್ತದ. ಈಗ ಸಕ್ಕರೆ ಒಂದು ಸ್ಪೂನ್ ಶರೀರದೊಳಗೆ ಏನು ಒಂದು ಪ್ಯಾಂಕ್ರಿಯಾಸ್ ಅನ್ನುವಂಥದ್ದು ಒಂದು ಅಂಗ ಅದ, ಅದು ನಾವು ಶರೀರದೊಳಗೆ ಸಕ್ಕರೆ ಹಾಕಿದಾಗ ಅದನ್ನ ಕಂಟ್ರೋಲ್ಗೆ ತರುವಂತ ಕೆಲಸ ಮಾಡ್ತಿರ್ತದ. ಆದ್ರೆ ನಾವು ಅದು ಕಂಟಿನ್ಯೂಸ್ ಅದಕ್ಕೆ ಸಕ್ಕರೆ ಹಾಕ್ತಾ ಇದ್ರೆ ಅದೆಷ್ಟು ಕೆಲಸ ಮಾಡ್ಬೇಕು, ಒಂದು ಸಮಯ ಬರ್ತದ ಅದು ಆ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ತದ, ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದ. ಸಕ್ಕರೆ ಪ್ರಮಾಣ ಏನದಲ್ಲ, ನಾವು ತಿನ್ನುವಂತ ಎಲ್ಲಾ ಆಹಾರದೊಳಗೆ ಇರ್ತದ, ಜೋಳದೊಳಗದ, ಗೋಧಿ ಒಳಗದ, ಅನ್ನದೊಳಗದ, ನಾವೇನು ದ್ವಿದಳ ಧಾನ್ಯಗಳನ್ನ ತಗೋತೀವಲ್ಲ ಅದ್ರೊಳಗೂ ಸಕ್ಕರೆ ಪ್ರಮಾಣ ಇರ್ತದ. ಎಕ್ಸ್ಟ್ರಾ ನಮಗ್ ಸಕ್ಕರೆ ಬೇಕೇ ಆಗಿಲ್ಲ, ಹೆಲ್ದಿ ಫ್ಯಾಟ್ಸ್ ಬೇಕೇ ಬೇಕ್ ನಮಗ. ಒಂದು ಊಟಕ್ಕೆ ಒಂದು ಸ್ಪೂನ್ ತುಪ್ಪ ಸಾಕಾಗ್ತದೆ, ಅಷ್ಟು ಬೇಕು ನಮಗೆ.
1: ತುಪ್ಪ ತಿನ್ಲೇಬೇಕು?
0: ತುಪ್ಪ ಬೇಕೇ ಬೇಕು.
1: ತಿನ್ಬೇಡ ಅಂತ ಹೇಳಿ
0: ಇಲ್ಲ ಇಲ್ಲ, ತುಪ್ಪ ತಿನ್ರಿ, ಆದ್ರೆ ಕಡಿಮೆ ಪ್ರಮಾಣದೊಳಗೆ ತಿನ್ಬೇಕು. ಕರಿದ ಪದಾರ್ಥಗಳದ್ರೊಳಗೆ ಯಾವ ಎಣ್ಣೆ ಉಪಯೋಗ ಮಾಡಿರ್ತಾರೆ ಗೊತ್ತಿಲ್ಲ, ಪಾಮ್ ಆಯಿಲ್ ಬರ್ತಾ ಇದೆ. ಆ ಪಾಮ್ ಆಯಿಲ್ ಇಂದ ನಮ್ಮ ರಕ್ತನಾಳಗೊಳಗ ಕೊಲೆಸ್ಟ್ರಾಲ್, ತಮಗೆಲ್ಲ ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಸ್ತೀವಿ ನಾವು, ಅವೆಲ್ಲ ಹೆಚ್ಚಾಯ್ತು ಅಂತಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಒಂದ್ ಕಡೆ ಬ್ಲಾಕ್ ಆಗ್ಬಿಡ್ತಾವ್ರಿ, ಬ್ಲಾಕ್ ಆಗಿನೇ ಇದೆಲ್ಲ ನಮ್ದು ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ಸ್, ಹೆಚ್ಚು ಕ್ಯಾನ್ಸರ್, ಅರ್ಥರೈಟಿಸ್, ಜಾಯಿಂಟ್ ಪೇನ್ಸು, ಡಯಾಬಿಟಿಸ್, ಇದೆಲ್ಲ ಬರ್ತಾ ಇರೋದು ಮುಖ್ಯ ಕಾರಣ ಅಂತಂದ್ರೆ ಹೆಚ್ಚು ಕರೆದಿದ್ದು. ಈಗ ನಮ್ಗೆ ಹೆಲ್ದಿ ಫ್ಯಾಟ್ಸ್

0: ಅದು ನಮ್ ಡ್ರೈ ಫ್ರೂಟ್ಸ್ ನ್ಯಾಗ ಅದಾವ, ಶೇಂಗಾ ಒಳಗ್ ಇರ್ತದ, ಮತ್ತೆ ನಾವು ಹಾಲಿನ ಉತ್ಪಾದನೆಗಳೊಳಗ್ ಇರ್ತದ. ಈಗ ನಾವು ಎಣ್ಣೆಯನ್ನ ಬಳಸಲೇಬೇಕು ಅಂತಂದ್ರ ನಾವು ಮಿಲ್ಸ್ ಬರ್ತಾವ್ರಿ ಎಣ್ಣೆ ತೆಗಿಯೋದ್ರಲ್ಲಿ, ಅಲ್ಲಿ ಹೋಗಿ ಪ್ಯೂರ್ ಎಣ್ಣೆ ತಕ್ಕೊಂಡ್ ಬಂದು ಅದನ್ನ ಉಪಯೋಗ ಮಾಡ್ಬೇಕು. ಉದಾಹರಣೆಗೆ ತೆಂಗಿನ ಎಣ್ಣೆ ಇರ್ಬಹುದು, ಕುಶ್ಬಿ ಎಣ್ಣೆ, ಶೇಂಗಾ ಎಣ್ಣೆ, ಇದನ್ನೆಲ್ಲ ನಾವು ಪ್ಯೂರ್ ಆಗಿ ತಗೊಂಡ್ ಬಂದು ನಾವು ಆಹಾರವನ್ನ ತಯಾರಿ ಮಾಡಿದ್ರೆ ನಮ್ಗೆ ಬಹಳಷ್ಟು ರೋಗಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳಿ.
1: ಎಲ್ಲವನ್ನು ಹಿತವಾಗಿ ಮಿತವಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ದೀರಿ ಡಾಕ್ಟ್ರೆ. ಸರಿ ಡಾಕ್ಟ್ರೆ, ಈಗ ಜಂಕ್ ಫುಡ್, ಪ್ಯಾಕ್ಡ್ ಪ್ರಿಸರ್ವೇಟಿವ್ ಇರ್ತವೆ, ಪಾನೀಯಗಳು, ತಂಪ ಪಾನೀಯಗಳು, ಇವುಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಾವು ಎಲ್ಲರೂ ಸಾಮಾನ್ಯವಾಗಿ ನಾವು ಮಕ್ಕಳು ಎಲ್ಲರೂ ಇದನ್ನು ತರಿಸಿ ತಿಂತಾನೆ ಇರ್ತೀವಿ. ಇದನ್ನು ಎಷ್ಟರ ಮಟ್ಟಿಗೆ ತಿನ್ಬೇಕು ಅಥವಾ ತಿನ್ಲೇಬಾರದು ಅಂತ ಹೇಳ್ತೀರಾ?
0: ಈಗ ನೋಡ್ರಿ ಮೇಡಮ್, ಏನಂದ್ರ ನಮ್ದು ವಾತಾವರಣಕ್ಕನುಸಾರವಾಗಿ ನಾವು ಎಲ್ಲ ಕಡೆನೂ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿರ್ತಾರ. ಉದಾಹರಣೆಗೆ ಫ್ರಿಜ್ ಏನು ಇದಲ್ಲ, ಯುರೋಪ್ ಕಂಟ್ರಿ ಒಳಗ ಅಲ್ಲಿ ಕೋಲ್ಡ್ ಜಾಸ್ತಿ ಇರ್ತದ, ಅದಕ್ಕೋಸ್ಕರ ಅಲ್ಲಿ ಏನೂ ಬೆಳೆಯುವುದಿಲ್ಲ. ಅದಕ್ಕೆ ಅವ್ರು ಫ್ರಿಡ್ಜ್ ಇಟ್ಕೊಂಡು ಎಲ್ಲವನ್ನು ಸ್ಟೋರ್ ಮಾಡಿಟ್ಕೊಂಡು ಅವ್ರ ಆಹಾರ ಸ್ವೀಕಾರ ಮಾಡ್ತಾರೆ. ಅದ್ ನಮ್ಮ ಪ್ಲೇಸ್ ಅಲ್ಲಿ ವಾತಾವರಣ ಇಷ್ಟು ಸಮತೋಲನದಿಂದ ಅದಲ್ಲ, ಏನು ಕಡಿಮೆ ಬಿಡುವುದೇ ಇಲ್ಲ. ಶರೀರದಲ್ರಿ, ಶರೀರಕ್ಕೆ ಒಂದು ಉಷ್ಣತೆಯನ್ನ ಮೇಂಟೈನ್ ಮಾಡ್ಕೊಳ್ಳುವಂತದ್ದು ಒಂದು ಶಕ್ತಿ ಇರ್ತದೆ. ಅದಕ್ಕೆ ನಾವು ಬಹಳಷ್ಟು ತಂಪಾಗಿದ್ ಕೊಟ್ಟರು ಅದಕ್ಕೆ ಕಷ್ಟನೇ. ಸೊ ಅದಕ್ಕೋಸ್ಕರ ಎಷ್ಟು ಆಪ್ಟಿಮಮ್ ಅಂತ ಹೇಳ್ತೀವಿ ಅಲ್ರಿ, ಕರೆಕ್ಟ್ ಆಗಿ ನಾವು ಅದಕ್ಕೆ ಕೊಟ್ರೆ. ಈಗ ಅದಕ್ಕೋಸ್ಕರನೇ ನೋಡ್ರಿ, ಒಂದ್ 24 ತಾಸು ಸ್ಟೋರ್ ಮಾಡಿದಂತದ್ದು ಊಟ ತಗೊಂಡು ಅದಕ್ಕೇನೆ ಎಲ್ಲಾನು ಅಸ್ತವ್ಯಸ್ತ ಆಗ್ತಾ ಇದೆ.
1: ಹಾಗೆ ಈ ಹಣ್ಣುಗಳನ್ನು ಊಟ ಆದ್ಮೇಲೆ ತಿನ್ಬೇಕಾ ಅಥವಾ ಊಟದ ನಂತರ ತಿನ್ಬೇಕಾ?
0: ಈಗ ಹಣ್ಣುಗಳ ಒಳಗೆ ಹೆಚ್ಚು ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆಲ್ಲ ಇರ್ತದ್ರಿ. ಈಗ ಹಣ್ಣನ್ನ ನಾವು ಊಟ ಆದ್ಮೇಲೆ ಅಥವಾ ಊಟದ ಜೊತೆಗೆ ತಗೊಂಡ್ರೆ ಏನೇನು ಲಾಭ ಆಗಲ್ಲ. ನಮಗ್ ಲಾಭ ಹೆಚ್ಚಾಗ್ಬೇಕು ಅಂತಂದ್ರ ಊಟದಕ್ಕಿಂತ ಮುಂಚೆ ಅರ್ಧ ಗಂಟೆ ಇರ್ಬೇಕಾದ್ರೆ ನಾವು ಹಣ್ಣನ್ನ ತಗೋಬೇಕು. ಹಣ್ಣನ್ನ ತಗೊಂಡು ಅರ್ಧ ಗಂಟೆ ಆದ್ಮೇಲೆ ಅದೆಲ್ಲ ರಿಲೀಸ್ ಮಾಡಿರ್ತದ ಹಣ್ಣಿಂದೆಲ್ಲ ನಮ್ ಶರೀರದೊಳಗ. ನಾವು ಊಟ ಮಾಡಿದ್ದನ್ನ ಇನ್ನಷ್ಟು ನೀಟ್ ಆಗಿ ಅಬ್ಸಾರ್ಬ್ ಮಾಡ್ಲಿಕ್ಕೆ, ನಮ್ ಶರೀರ ಚಟುವಟಿಕೆಯಿಂದ ಇರ್ಲಿಕ್ಕೆ ನಮಗೆ ಹಣ್ಣುಗಳು ಸಹಾಯ ಮಾಡ್ತವೆ.
1: ಅಂದ್ರೆ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆಗಳನ್ನು ತೆಗೆದುಕೊಳ್ಬೇಕು ಅಂತ. ದಿನದಲ್ಲಿ ನೀರನ್ನ ಎಷ್ಟು ಕುಡಿಬೇಕು ಹೇಳ್ಬಿಡಿ ಡಾಕ್ಟ್ರೆ.
0: ಅಂದ್ರೆ ನಾವು ಈಗ ಎವರೇಜ್ ಮನುಷ್ಯರು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳಿ. ಅದ ಒಂದ್ ವೇಳೆ ನೀರಿನ ಅಂಶ ಕಡಿಮೆ ಆಯ್ತಾ ಹೋಯ್ತು ಅಂತಂದ್ರ ನಮ್ದು ಶರೀರದೊಳಗಿಂತ ಅವಯವಗಳು ಸಹ ಅದು ತಮ್ಮ ಕೆಲಸವನ್ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತದ. ಸೊ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಒಂದೆರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ತಗೋಬೇಕು. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ಆದ್ಮೇಲೆ, ಅರ್ಧ ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಆದ್ಮೇಲೆ ಜಾಸ್ತಿ ನೀರ್ ಕುಡಿಬಾರ್ದು. ಯಾಕಂದ್ರ ಅದು ನೀರೇನು ತಗೋತೀವಲ್ಲ, ಅದು ನೀರು ಊಟ ಮಾಡ್ಬೇಕಾದ್ರೂ ನಾವು ಒಂದ್ ಗ್ಲಾಸ್ ನೀರ್ ಇಟ್ಕೊಂಡು ಕೂತಿರ್ತೀವಿ, ಅದೆಲ್ಲ ತಗೋಬಾರದು. ಯಾಕಂದ್ರೆ ಏನಾಗ್ತದೆ, ನಾವು ಊಟದ ಜೊತೆಗೆ ನೀರೆಲ್ಲ ಮಿಕ್ಸ್ ಆಗಿ ಡೈಜೆಷನ್ ಅಂದ್ರೆ ಅದರದ್ದು ಪಚನ ಕ್ರಿಯೆ ಡಿಸ್ಟರ್ಬ್ ಆಗ್ತದೆ. ಊಟ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ನೀರ್ ಕುಡಿಬೇಕು. ಊಟ ಮಾಡ್ತಿರ್ಬೇಕಾದ್ರೆ ಸಸ್ವಲ್ಪ ಸಸ್ವಲ್ಪ ನೀವು ತಗೋಬೇಕು. ಮಜ್ಜಿಗೆ ಬೆಸ್ಟ್, ಊಟ ಮಾಡ್ತಿರ್ಬೇಕಾದ್ರೆ ಮಜ್ಜಿಗೆ ತಗೊಳ್ಳೋದು ಒಳ್ಳೇದು. ಅದರಿಂದ ನಮ್ಗೆ ಪಚನ ಕ್ರಿಯೆ ಒಳ್ಳೇದಾಗಿ ಆಗ್ತದೆ, ಅದ್ರ ಜೊತೆಗೆ ಅಬ್ಸಾರ್ಪ್ಷನ್ ಚಲೋ ಆಗ್ತದೆ. ನಾವು ಊಟ ಮಾಡಿದಂತ ಎಲ್ಲಾನು ಅಂಶಗಳು ನಮ್ಗೆ ಶರೀರಕ್ಕೆ ಸಿಕ್ಕು ಶರೀರ ಚಟುವಟಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಅಂದ್ರೆ ಊಟ ಆದ ತಕ್ಷಣ ನೀರ್ ಕುಡಿಬೇಡಿ ಅಂತ ಹೇಳಿದ್ರೆ, ಹಾಗೆ ಮಲಗೋಕ್ಕಿಂತ ಮುಂಚೆನೂ ಕುಡಿಬೇಡಿ ಅಂತ, ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳಿದ್ರೆ, ಆದ್ರೆ ಸಾಮಾನ್ಯವಾಗಿ ಆರೋಗ್ಯ ಕೆಡಬೇಕಾದ್ರೆ ಮಾಡುವ ದೊಡ್ಡ ತಪ್ಪುಗಳು ಯಾವುವು?
0: ಈಗ ಪ್ರಸ್ತುತ ಸಮಾಜದೊಳಗ ಎಲ್ಲರೂ ಹೆಚ್ಚು ಅನುಭವಿಸುವಂತದ್ದು ಕಾಯಿಲೆಗಳು ಅಂತಂದ್ರ ಮುಖ್ಯವಾಗಿ ಅರ್ಥ್ರೈಟಿಸ್, ಕ್ಯಾನ್ಸರ್, ಆಮೇಲೆ ಅಸಿಡಿಟಿ ಪ್ರಾಬ್ಲಮ್ಸ್ ಇರ್ತದ, ಪ್ಲಸ್ ಅದ್ರ ಜೊತೆಗೆ ಶುಗರ್ ಅಂದ್ರ ಹೈ ಡಯಾಬಿಟೀಸ್, ಬ್ಲಡ್ ಶುಗರ್ ಇವೆಲ್ಲನು ಎಷ್ಟು, ಹಾರ್ಟ್ ಅಟ್ಯಾಕ್ಸ್, ಇವೆಲ್ಲನು ಮುಖ್ಯವಾಗಿ ಈ ಸದ್ಯದ ಸಮಯದಲ್ಲಿ ನಾವು ಅನುಭವಿಸುವಂತ ಅನಾರೋಗ್ಯಗಳು. ಇದಕ್ ಮುಖ್ಯ ಕಾರಣ ಏನು ಅಂತಂದ್ರ ನಮ್ದು ಆಹಾರ ನೀರಿನ ಜೊತೆಗೆ ನಮ್ದು ಜೀವನ ಶೈಲಿನೂ ಮಹತ್ವದ. ಅಂದ್ರೆ ನಾವು ಮಾಡುವಂತ ಚಟುವಟಿಕೆ ಸತತ, ನಮ್ ಶರೀರ ಸತತ ಚಟುವಟಿಕೆಯಿಂದ ಇರಬೇಕು. ಒಂದು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿದ್ರು, ಅದ್ರೊಳಗೆ ಏನು ಇನ್ಕ್ಲೂಡ್ ಮಾಡಿದ್ರು ಅಂದ್ರೆ ಹೆಂಗ್ ಏಜಿಂಗ್ ಪ್ರೊಸೆಸ್ ಹೆಂಗದ ಅಂತೇಳಿ ಅದನ್ನ ಅಭ್ಯಾಸ ಮಾಡಿದ್ರು. ಅವರು ಯಾರು ವಯಸ್ಸಾದ್ರು 60 ಮೇಲದಾರಲ್ಲ, ಅವರೆಷ್ಟು ತಮಗೆ ಎಷ್ಟು ಸಾಧ್ಯದಲ್ಲ ಅಷ್ಟು ಚಟುವಟಿಕೆಗಳನ್ನ ಮಾಡ್ತಿದ್ರು, ಅವ್ರದ್ದು ಹೆಲ್ದಿ ಏಜಿಂಗ್ ಇತ್ತು, ಅವ್ರದ್ದು ಆರೋಗ್ಯ ಒಳ್ಳೇದಾಗಿತ್ತು. ಯಾರು ಸೆಡೆಂಟರಿ ಲೈಫ್ ಕೂತಲ್ಲೇ ಕೂಡ್ತಾರ, ಕೂತಲ್ಲೇ ಇದು ಮಾಡ್ತಾರ, ಏನು ವಾಕಿಂಗ್ ಇಲ್ಲ ಅಥವಾ ಚಟುವಟಿಕೆ ಇಲ್ಲ, ಮನೆಯೊಳಗಿರುವಂತ ಸಿಂಪಲ್ ಕೆಲಸಗಳನ್ನು ಸಹ ಮಾಡಿದ್ರೆ ನಮ್ದು ಬಾಡಿ ಆಕ್ಟಿವ್ ಇರ್ತದ. ಚಟುವಟಿಕೆ ಇರುವುದೊಂದು ಇನ್ನೊಂದು ಮುಖ್ಯ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಅಂಶ. ಇದ್ರ ಜೊತೆಗೆ ಮನಸ್ಸಿನ ಆರೋಗ್ಯನು ಸಹ ಮಹತ್ವದ್ದಿರ್ತದೆ. ಸೊ ಆಹಾರ ಅಂತಂದ್ರ ಯಾವುದು ಶರೀರದೊಂದಿಗೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡ್ತದೋ ಅದಕ್ಕೆ ನಾವು ನಿಜವಾದ ಆಹಾರ ಅಂತ ಹೇಳಿ.
1: ಸರಿ.

0: ಡಾಕ್ಟ್ರೆ, ಕೊನೆಯದಾಗಿ ಹೋಗ್ತಾ ಹೋಗ್ತಾ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ಪಾಲಿಸಬೇಕಾದ ಸರಳ ಸೂತ್ರಗಳು ಯಾವುವು ಅಂತೀರಾ?
1: ಸೊ ಕೊನೆಯದಾಗಿ ನಾವು ಏನ್ ಹೇಳುವುದಂತಂದ್ರ, ಯಾವುದು ಆಹಾರ ಏನದಲ್ಲ, ಇದು ಯಾವುದು ಶರೀರದೊಂದಿಗೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡ್ತದೋ ಅದಕ್ಕಿಂತ ನಾವು ನಿಜವಾದ ಆಹಾರ ಅಂತ ಹೇಳ್ತೀವಿ. ಈ ಆಹಾರದೊಳಗ ನಾವು ಯೋಗಿಕ ಆಹಾರವನ್ನ ತಗೊಂಡ್ರೆ ಅಂತಂದ್ರೆ, ನಾವು ಯೋಗವನ್ನ ಜೀವನದೊಳಗೆ ಅಳವಡಿಸ್ಕೋಬೇಕು, ಯೋಗಾಸನಗಳನ್ನ ಮಾಡಬೇಕು. ಅದ್ರ ಜೊತೆಗೆ ಯಾವುದು ಮನಸ್ಸನ್ನ ಮತ್ತು ಶರೀರವನ್ನ ಯೋಗದ ಪ್ರಕಾರ ಆಹಾರದೊಳಗೆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತ ಹೇಳಿ ಬರ್ತದ. ಈ ಸಾತ್ವಿಕ ಆಹಾರ ಅಂತಂದ್ರೆ ಏನು, ಫ್ರೆಶ್ ಪ್ರಿಪೇರ್ಡ್ ಆಗಿದ್ದು ಅಂದ್ರೆ ಫ್ರೆಶ್ ತಯಾರ್ ಮಾಡಿದಂತ ಆಹಾರ ಇರಬಹುದು. ಆಮೇಲೆ ನಾವು ಮನೆಯೊಳಗೆ ತಯಾರ್ ಮಾಡಿದಂತ ಆಹಾರ ಎಲ್ಲವನ್ನು, ಹಸಿರು ತಪ್ಪಲ್ ಪಲ್ಲೆ ಅಥವಾ ರೊಟ್ಟಿ, ಚಪಾತಿ, ಅನ್ನ, ಸಾರು, ಬೇಳೆ ಸಾರು ಇವನ್ನೆಲ್ಲ ಒಳಗೊಂಡಿರುವಂತ ಆಹಾರ ಸಾತ್ವಿಕ ಆಹಾರ ಅಂತ ಹೇಳಿ ಹೇಳ್ತೀವಿ. ಇನ್ನು ರಾಜಸಿಕ ಆಹಾರ ಅಂತಂದ್ರ ಹೆಚ್ಚು ಖಾರ ಇರ್ತದ, ಹೆಚ್ಚು ಕರಿದಂತ ಆಹಾರಗಳು ಮತ್ತೆ ಹೆಚ್ಚು ಕಹಿಯಾದಂತದ್ದು, ಹುಳಿಯಾದಂತ ಆಹಾರಗಳು ಇವನ್ನೆಲ್ಲನು ನಾವು ರಾಜಸಿಕ ಆಹಾರವಂತ ಹೇಳ್ತೀವಿ. ಇನ್ನು ತಾಮಸಿಕ ಆಹಾರದೊಳಗ ಸ್ಟೋರ್ಡ್ ಅಂದ್ರ ನಾವು ಈಗ ಆಹಾರ ತಯಾರು ಮಾಡಿ ಫ್ರಿಡ್ಜ್ ಒಳಗಿಟ್ಟು 24 hours ಆದ್ಮೇಲೆ ಆಹಾರ ತಗೊಳುದು, ಅದು ಸಹ ತಾಮಸಿಕ ಆಹಾರ. ಅರ್ಧ ಬೆಂದಿರುವಂತ ಆಹಾರ ತಾಮಸಿಕ ಆಹಾರ. ಇದು ಅಂದ್ರೆ ನಮ್ಮ ಶರೀರವನ್ನು ಹೆಚ್ಚು ಅನಾರೋಗ್ಯಕ್ಕೆ ಈಡು ಮಾಡುವಂತದ್ದು ಆಹಾರ ತಾಮಸಿಕ ಆಹಾರ. ಇದ್ರ ಜೊತೆಗೆ ನಮ್ದು ಕೊನೆಯದಾಗಿ ಒಂದು ಮಾತು ಏನು ಅಂತಂದ್ರ, ನಾವು ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಮ ಶರೀರ ಸ್ವಸ್ಥ ಆಗ್ತದ. ಶರೀರ ಸ್ವಸ್ಥ ಆಗುವುದ್ರಿಂದ ಅಂದ್ರ ನಮ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಒಂದನ್ನೊಂದು ಡಿಪೆಂಡ್ ಆಗ್ಯಾವ. ಅದಕ್ಕೋಸ್ಕರ ನಾವು ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಮ ಶರೀರ ಸ್ವಸ್ಥ ಆಗ್ತದ. ಶರೀರ ಸ್ವಸ್ಥ ಆಗುದ್ರಿಂದ ನಮ್ಮ ಮನಸ್ಸು ಸ್ವಸ್ಥ ಆಗ್ತದ. ಮನಸ್ಸು ಸ್ವಸ್ಥ ಆಗುದ್ರಿಂದ ಬುದ್ಧಿ ಚುರುಕಾಗ್ತದ. ಬುದ್ಧಿ ಚುರುಕಾಗುದ್ರಿಂದ ನಮ್ಮ ಮಾಡುವಂತ ಕರ್ಮಗಳು ಒಳ್ಳೇದಾಗಿ ಆಗ್ತವ. ಇದರಿಂದ ನಮ್ಗ ಖುಷಿ ಆಗ್ತದ, ಆನಂದವಾಗಿರ್ಲಿಕ್ಕೆ ಸಹಾಯ ಆಗ್ತದ. ನಾವು ಆನಂದ ಇದ್ವಿ ಅಂತಂದ್ರೆ ನಮ್ಮ ಕುಟುಂಬ ಸ್ವಸ್ಥ ಆಗ್ತದ. ನಮ್ಮ ಕುಟುಂಬ ಸ್ವಸ್ಥ ಆದ್ರೆ ನಮ್ಮ ಸಮಾಜ ಸ್ವಸ್ಥ ಆಗ್ತದ. ಹಾಗೇನೆ ನಾವು ಹಿತ್ ಬುಕ್, ಮಿತ್ ಬುಕ್, ಕ್ಷುತ್ ಬುಕ್, ಋತ್ ಬುಕ್, ನತೂ ರೋಗವಾನ್ ಭವತಿ ಅಂತ ಹೇಳ್ತಾರ. ಹಿತವಾದದ್ದನ್ನ ಮಿತವಾಗಿ, ಹಸಿವಾದಾಗ ಋತುಕ್ಕನುಸಾರವಾಗಿ, ನಾವು ಒಳ್ಳೆಯ ಕಾರ್ಯ ಮಾಡಿ ಸಂಪಾದಿಸಿರುವಂತ ಹಣದಿಂದ ನಾವು ಆಹಾರವನ್ನ ತಯಾರು ಮಾಡಿ ಯಾರು ಸ್ವೀಕಾರ ಮಾಡ್ತೀವೋ ಎಂದೂ ರೋಗಿಗಳಾಗುವುದಿಲ್ಲ ಅಂತ ಹೇಳಿ ಒಂದು ಉಲ್ಲೇಖದ. ಹಾಗೇನೆ ನಾವು ಪ್ರತಿಯೊಂದು ಆಹಾರವನ್ನ ಸ್ವೀಕಾರ ಮಾಡ್ಬೇಕಾದ್ರ ನಮಗ್ ಒಲುಮೆ ಇರಬೇಕು ಅಂದ್ರೆ, ಇದೊಂದು ಹೇಳ್ತಾರ, ಉಣುವಾಗ ಒಲುಮೆ ತುಂಬಿ ಬರಲಿ, ಗಣ ಪ್ರಾಣಿಗಳು ನಮ್ಮನ್ನು ರಕ್ಷಿಸಲಿ, ಋಣ ಬಾರದಿ ಮನವು ಮಣಿಯುತ್ತಿರಲಿ, ಕಣಕಣದ ಉಪಯೋಗ ವೆಮಗಿರಲಿ. ಹೀಗೆ ನಾವು ಊಟವನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಒಂದು 100 years ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತೀನಿ.
0: ನೋಡಿ ಪ್ರಿಯ ಕೇಳುಗರೆ, ಆರೋಗ್ಯಕರ ದೇಹ ಹಾಗೂ ಆರೋಗ್ಯ ಒಂದಕ್ಕೊಂದು ಪೂರಕವಾಗಿವೆ ಅಂತ ಡಾಕ್ಟರು ಇದುವರೆಗೆ ಹೇಳಿದರು. ಡಾಕ್ಟರೇ, ನಿಮಗೆ ಸಂಪರ್ಕಿಸಬೇಕಾದ ನಂಬರ್ ಗಳನ್ನು ಒಮ್ಮೆ ಹೇಳ್ಬಿಡಿ.
1: 8792544340.
0: ಸರಿ, ಇನ್ನೊಮ್ಮೆ ನಾನು ನಂಬರ್ ಗಳನ್ನು ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. 8792544340 ಈ ನಂಬರ್ ಗಳಿಗೆ ಡಾಕ್ಟರ್ ಜ್ಯೋತಿ ಖುದ್ನಾಪುರ್ ಅವರಿಗೆ ನೀವು ಸಂಪರ್ಕಿಸಬಹುದು. ಪ್ರಿಯ ಕೇಳುಗರೆ, ನೋಡಿ, ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಿ ಹಾಗೂ ನಿಯಮಿತವಾಗಿ ಯೋಗ ಮಾಡುವುದನ್ನು ಮರೆಯಬೇಡಿ. ಆರೋಗ್ಯವಾಗಿರಿ, ಸುಖವಾಗಿರಿ, ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟ್ರೆ.
1: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಮತ್ತು ಆಹಾರದ ಕುರಿತು ಮಾತನಾಡಿದವರು ಡಾಕ್ಟರ್ ಜ್ಯೋತಿ ಖುದ್ನಾಪುರ್. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್, ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ.
2: ಕೃಷಿ ವಿನಾನ ಜೀವಂತಿ ಜೀವ ಸರ್ವೇ ಪ್ರಣಶ್ಯತಿ ತಸ್ಮಾತ್ ಕೃಷಿ ಪ್ರಯತ್ನೇನ ಕುರ್ವೀತ ಸುಖ ಸಂಯುಕ್ತ. ಅರ್ಥಾತ್ ಬಿನಾ ಕೃಷಿ ಕೆ ಸಭಿ ಜೀವಿತ ಪ್ರಾಣಿ ನಷ್ಟ ಹೋ ಜಾಯೆಂಗೆ. ಇಸ್ಲಿಯೇ ಕೃಷಿ ಕೋ ಮೆಹನತ್ ಸೆ ಕರ್ನಾ ಚಾಹಿಯೇ. ಯೆ ಶ್ಲೋಕ ಬತಾತಾ ಹೈ ಕಿ ಮೆಹನತ್ ಔರ್ ಲಗನ್ ಸೆ ಕೃಷಿ ಕರ್ನೆ ಸೆ ಖುಷಿ ಔರ್ ಸಮೃದ್ಧಿ.
3: ಆತ್ಮೀಯ ಕೇಳುಗರೆ, ರೈತರನ್ನು ಬಿಸಿನೆಸ್ ಸ್ಕಿಲ್ಗಳಿಂದ ಸಜ್ಜುಗೊಳಿಸಲು ಮತ್ತು ಕೃಷಿಯಲ್ಲಿ ಹೊಸ ಪ್ರಯೋಗಗಳು ಹಾಗೂ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರವು ಅಗ್ರಿ ಉಡಾನ್ ಕೃಷಿ ಉದಯ ಎಂಬ ಹೆಸರಿನಲ್ಲಿ ಯೋಜನೆಯನ್ನ ಆರಂಭಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಸುಧಾರಿತ ಕೃಷಿಯ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಈ ಯೋಜನೆಯನ್ನು ಆಗಸ್ಟ್ 4, 2020 ಆರಂಭಿಸಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಉದಯ ಯೋಜನೆಯಡಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮತ್ತು ನ್ಯಾಷನಲ್ ಅಕಾಡೆಮಿ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂಡ್ ಮ್ಯಾನೇಜ್ಮೆಂಟ್ ಕೃಷಿಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ಗಳಿಗೆ ತರಬೇತಿ ಮತ್ತು ತಂತ್ರಜ್ಞಾನದ ಮೂಲಕ ರೈತರನ್ನು ಸಹಾಯ ಮಾಡಲಿವೆ. ಈ ಕಾರ್ಯಕ್ರಮದಡಿ ಕೃಷಿಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ಗಳಿಗೆ ಯಶಸ್ವಿ ಬಿಸಿನೆಸ್ನ ದಾರಿ ಮಾಡಿಕೊಡಲಾಗುವುದು. ರೈತರಿಗೆ ಟೆಕ್ನಾಲಜಿಯ ಜೊತೆಗೆ ಬಿಸಿನೆಸ್ ಪ್ಲಾನ್ ಮತ್ತು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಪಾಠಗಳನ್ನು ನೀಡಲಾಗುವುದು. IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಮತ್ತು ಸೆಂಟರ್ ಫಾರ್ ಇನ್ನೋವೇಷನ್ ಇನ್ಕ್ಯುಬೇಷನ್ ಅಂಡ್ ಎಂಟರ್ಪ್ರಿನರ್ಶಿಪ್ ಕೂಡ ಈ ಯೋಜನೆಯೊಂದಿಗೆ ಸಂಪರ್ಕ ಹೊಂದಿವೆ. ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆಯಲ್ಲಿ ಸ್ಟಾರ್ಟ್ಅಪ್ ಕೃಷಿ, ಇನ್ನೋವೇಟಿವ್ ಫುಡ್ ಟೆಕ್ನಾಲಜಿ, ಸಪ್ಲೈ ಚೈನ್ ಟೆಕ್ನಾಲಜಿ, ಫಿಷರೀಸ್, ನೀರು ಮತ್ತು ಹವಾಮಾನಕ್ಕೆ ಸಂಬಂಧಿಸಿದ ತಂತ್ರಜ್ಞಾನ, ಪಶುಸಂಗೋಪನೆ, ನಗರ ಕೃಷಿ, ಅಗ್ರಿಬಯೋಟೆಕ್, ಫಾರ್ಮ್ ಫ್ರೆಶ್ ರಿಟೇಲ್ ಸೇರಿದಂತೆ ಇನ್ನೂ 10 ಹಲವು ಕ್ಷೇತ್ರಗಳಿವೆ. ಅವುಗಳ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸಲಾಗುವುದು. ಈ ಯೋಜನೆಯಿಂದ ರೈತರಿಗೆ ಕೃಷಿ, ಪಶುಸಂಗೋಪನೆಯಲ್ಲಿ ತರಬೇತಿ ನೀಡಲಾಗುವುದು. ಇದರಿಂದ ಅವರು ತಮ್ಮ ಉದ್ಯೋಗದ ಸಾಧನೆಗಳಲ್ಲಿ ಹೆಚ್ಚಳ ಮಾಡಿಕೊಳ್ಳಬಹುದು. ಇದು ಸ್ಟಾರ್ಟ್ಅಪ್ಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಹೂಡಿಕೆದಾರರೊಂದಿಗೆ ಸಂಪರ್ಕ ಸಾಧಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಅರ್ಜಿದಾರರು ಅಗ್ರಿ ಉಡಾನ್ ಪ್ರೋಗ್ರಾಂನಲ್ಲಿ ಅಪ್ಲೈ ಮಾಡಲು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. https://aidea.naarm.org.in/agri-udan/. ಈ ವೆಬ್ಸೈಟ್ ಅನ್ನು ತಾವು ಸಂಪರ್ಕಿಸಿದೆ ಆದಲ್ಲಿ ತಮಗೆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಮತ್ತು ವಿವರಗಳನ್ನು ಪಡೆದುಕೊಳ್ಳಬಹುದು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಪ್ರತಿ ವರ್ಷ 15 ಸೆಪ್ಟೆಂಬರ್ ಕೊನೆಯದಾಗಿರುತ್ತದೆ. ಈ ಕಾರ್ಯಕ್ರಮದ ಅಂಗವಾಗಿ ದೇಶದ ನಗರಗಳಾದ ಚಂಡೀಗಢ, ಪುಣೆ, ಕೋಲ್ಕತ್ತಾ, ಬೆಂಗಳೂರು, ಅಹಮದಾಬಾದ್ ಮತ್ತು ಮುಂಬೈಯಲ್ಲಿ ರೋಡ್ ಶೋಗಳನ್ನು ಏರ್ಪಡಿಸಲಾಗುವುದು. ಯಾವುದೇ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಅದನ್ನು ಮುಂದಕ್ಕೆ ಕೊಂಡೊಯ್ಯಲು ಬಯಸಿದರೂ ಕೂಡ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕೃಷಿ ಉದಯ ಯೋಜನೆಯ ಉದ್ದೇಶಕ್ಕೆ ಬಂದರೆ ಇದು ಆಹಾರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆದಾರರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವುದಾಗಿದೆ. ಗ್ರಾಮೀಣ ಯುವಕರ ಹೊಸ ಆಲೋಚನೆಗಳನ್ನು ಕೃಷಿ ವ್ಯವಹಾರವಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯಿಂದ ಕೃಷಿ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಪ್ರಧಾನಮಂತ್ರಿ ಕೃಷಿ ಉದಯ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆಯಾದ ಉದ್ಯಮಿಗಳಿಗೆ ಕಂಪನಿ ರಿಜಿಸ್ಟ್ರೇಷನ್ ಮತ್ತು ಪರಿಸರ ಅನುಸರಣೆಗಳಂತಹ ನಿಯಂತ್ರಣ ಸೇವೆಗಳಲ್ಲಿ ಸಹಾಯ ದೊರೆಯುತ್ತದೆ. ಆಯ್ಕೆಯಾದ ಉದ್ಯಮಿಗಳಿಗೆ ತಮ್ಮ ವ್ಯವಹಾರವನ್ನು ಉತ್ತಮವಾಗಿ ನಡೆಸಲು ಸಾಕಷ್ಟು ಸಹಾಯದ ಜೊತೆಗೆ 2 ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ಗ್ರಂಥಾಲಯಗಳಿಗೆ ಹೆಚ್ಚಿನ ಪ್ರವೇಶ ದೊರೆಯುತ್ತದೆ. ನಿಗದಿತ ದಿನಾಂಕದಂದು ಬಂದ ಅರ್ಜಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಅವುಗಳಲ್ಲಿ 40 ಮಂದಿಯನ್ನು ಆಯ್ಕೆ ಮಾಡಲಾಗುತ್ತದೆ. ನಂತರ ಅವರನ್ನು ಪ್ರೆಸೆಂಟೇಷನ್ಗೋಸ್ಕರ ಕರೆಯಲಾಗುತ್ತದೆ. ಕೊನೆಯಲ್ಲಿ 8-12 ಸ್ಟಾರ್ಟ್ಅಪ್ಗಳ ತರಬೇತಿ ಅಕ್ಟೋಬರ್ನಿಂದ ಆರಂಭವಾಗಲಿದೆ.
4: ರಾಷ್ಟ್ರೀಯ ಪ್ರಾಣಿ ಅನುವಂಶೀಯತೆ ಸಂಪನ್ಮೂಲ ಕಚೇರಿ ಕರ್ನಾಲ್ ಹರಿಯಾಣ ರಾಜ್ಯ ಇಲ್ಲಿ ಅಗ್ರಿ ಉಡಾನ್ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡ ಅಭಿವೃದ್ಧಿ ಪರ ಚಟುವಟಿಕೆಗಳ ಕುರಿತು ಅಲ್ಲಿನ ವಿಜ್ಞಾನಿಗಳು

ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದು ಹೀಗೆ. ಮುಂದುವರೆದು ಪ್ರಧಾನಮಂತ್ರಿ ಅಗ್ರಿ ಉಡಾನ್ 2.0 ಇದರಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರದ ಕುರಿತು ಹೀಗೆ ಹೇಳಿದರು.

ಈ ವಾರ್ತಾ ಪ್ರಸಾರ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಶ್ರೀಲಂಕಾ ಪ್ರಧಾನಿಯವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾ ಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿ ಶ್ರೀಲಂಕಾ ಪ್ರಧಾನಿ ಡಾಕ್ಟರ್ ಹರಿಣಿ ಅಮರಸೂರಿಯ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಶ್ರೀಲಂಕಾ ನಡುವೆ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಮೂಲಸೌಕರ್ಯ, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಪ್ರದೇಶದಲ್ಲಿ ಭಾರತ ಮತ್ತು ಶ್ರೀಲಂಕಾ ಶಾಂತಿ ಮತ್ತು ಸಮೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನದತ್ತ ಕೆಲಸ ಮಾಡುವುದನ್ನು ಮುಂದುವರೆಸಬೇಕು. ಸಾಮರ್ಥ್ಯ ವೃದ್ಧಿಯು ದ್ವಿಪಕ್ಷೀಯ ಸಹಕಾರದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಹೇಳಿದರು. ಆಡಳಿತ ಮತ್ತು ನಾಯಕತ್ವದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಮತ್ತು ಭಾರತ ಸರ್ಕಾರದ ಇತರ ಉಪಕ್ರಮಗಳಿಂದ ವಿದ್ಯಾರ್ಥಿ ವೇತನ ಪಡೆಯಲು ಶ್ರೀಲಂಕಾದ ಹೆಚ್ಚಿನ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಭಾರತ ಬಯಸುತ್ತದೆ ಎಂದು ಅವರು ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಕೊಲಂಬೋದಲ್ಲಿ ಶ್ರೀಲಂಕಾದ ಮಾಜಿ ಕ್ರಿಕೆಟಿಗರಾದ ಅರವಿಂದ ಡಿಸಿಲ್ವಾ, ಸನತ್ ಜಯಸೂರ್ಯ ಮತ್ತು ಚಾಮಿಂಡಾ ವಾಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್, ಈ ಕ್ರಿಕೆಟಿಗರು ತಮ್ಮ ಅಸಾಧಾರಣ ಪ್ರದರ್ಶನಕ್ಕಾಗಿ ಭಾರತದಲ್ಲಿ ಲಕ್ಷಾಂತರ ಜನರಿಂದ ಮೆಚ್ಚುಗೆ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವರು 2 ದಿನಗಳ ಭೇಟಿಗಾಗಿ ಶ್ರೀಲಂಕಾದಲ್ಲಿದ್ದಾರೆ. ನವದೆಹಲಿಯಲ್ಲಿ ಇದೇ ಭಾನುವಾರ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ ಉದ್ದೇಶಿಸಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮಾತನಾಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಕ್ತಾರ ಸ್ಟೀಫನ್ ಡುಜಾರಿಕ್, ಜಾಗತಿಕವಾಗಿ ಬದಲಾಗುತ್ತಿರುವ ವಾಸ್ತವವನ್ನು ಪ್ರತಿಬಿಂಬಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮಹತ್ವವನ್ನು ಆಂಟೋನಿಯೋ ಗುಟೆರಸ್ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಆಂಟೋನಿಯೋ ಗುಟೆರಸ್ ಅವರು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಸೇರಿದಂತೆ ಇತರ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ಸಾಧ್ಯತೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ಶನಿವಾರ ಮತ್ತು ಭಾನುವಾರದಂದು ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಘೋಷವಾಕ್ಯವಾಗಿದೆ. ಟಿಮೋರ್ ಲೆಸ್ಟೆಯಲ್ಲಿ ನಡೆದ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ಸಮಿತಿಯ 79ನೇ ಅಧಿವೇಶನದ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಟೆಡ್ರೋಸ್ ಅಧಾನೋಮ್ ಘೆಬ್ರಿಯೇಸಸ್ ಅವರು ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ವಿರುದ್ಧದ ಹೋರಾಟಕ್ಕಾಗಿ ಡಾ ಟೆಡ್ರೋಸ್ ಭಾರತವನ್ನು ಶ್ಲಾಘಿಸಿದ್ದಾರೆ. 160,000 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಮೂಲಕ ಸಮುದಾಯಗಳಿಗೆ ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಸಾಮಾನ್ಯ ಕ್ಯಾನ್ಸರ್ಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಭಾರತ ಸುಲಭಗೊಳಿಸಿದೆ ಎಂದು ಅವರು ಹೇಳಿದ್ದಾರೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ ಮೀಸಲು ವಿಧಾನಸಭಾ ಕ್ಷೇತ್ರಗಳಿಗೆ ಅಕ್ಟೋಬರ್ 6ರಂದು ಉಪಚುನಾವಣೆ ನಡೆಯಲಿದೆ ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ನಾಮಪತ್ರ ಸಲ್ಲಿಕೆಗೆ ಇದೇ 16ರಂದು ಕೊನೆಯ ದಿನವಾಗಿದೆ. ನಾಮಪತ್ರ ಹಿಂಪಡೆಯಲು ಇದೇ 19ರಂದು ಅಂತಿಮ ದಿನವಾಗಿದೆ. ಈಗಾಗಲೇ ಬಿಎಂಕೆ ಈ ಎರಡೂ ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಇಂದು ಟಿವಿಕೆ ಪಕ್ಷ ಕೂಡ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ವಿಧಾನಸಭಾ ಚುನಾವಣೆ ನಂತರ ಮೈತ್ರಿ ಬದಲಾಗಿರುವುದರಿಂದ ಈ ಚುನಾವಣೆ ಮಹತ್ವ ಪಡೆದಿದೆ. ಈ ಹಿಂದೆ ಡಿಎಂಕೆ ಮೈತ್ರಿಕೂಟದಲ್ಲಿದ್ದ ಕಾಂಗ್ರೆಸ್, ವಿಸಿಕೆ, ಐಯುಎಂಎಲ್ ಮತ್ತು ಎಂಡಿಎಂಕೆ ಪಕ್ಷಗಳು ಈಗ ಟಿವಿಕೆ ನೇತೃತ್ವದ ಜಾತ್ಯತೀತ ಸಾಮಾಜಿಕ ನ್ಯಾಯ ವಿಜಯ ಮೈತ್ರಿಕೂಟದಲ್ಲಿದೆ.
ಇಂದು ಪರಮವೀರ

0: ಚಕ್ರ ಪ್ರಶಸ್ತಿ ಪುರಸ್ಕೃತ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಿಲ್ದಾರ್ ಅಬ್ದುಲ್ ಹಮೀದ್ ಅವರ ಹುತಾತ್ಮ ದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. 1965 ಭಾರತ ಪಾಕಿಸ್ತಾನ ಯುದ್ದದ ಸಮಯದಲ್ಲಿ ಅಬ್ದುಲ್ ಹಮೀದ್ ಅವರು ಅದಮ್ಯ ಧೈರ್ಯ ಮತ್ತು ಅಸಾಧಾರಣ ಯುದ್ದ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ರಾಷ್ಟಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ತಮ್ಮ ಅಸಾಧಾರಣ ಧೈರ್ಯದಿಂದ ಅಬ್ದುಲ್ ಹಮೀದ್ ಅವರು ಅನೇಕ ಶತ್ರು ಟ್ಯಾಂಕ್ಗಳನ್ನು ನಾಶಪಡಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ಯುದ್ದದಲ್ಲಿ ಮುಂಚೂಣಿಯಲ್ಲಿ ನಿಂತರು. ಯುದ್ದಭೂಮಿಯಲ್ಲಿ ತಮ್ಮ ಪ್ರಾಣ ಸಮರ್ಪಣೆಯ ಮೂಲಕ ಭಾರತೀಯ ಸೇನೆಯ ವೈಭವಯುತ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು. ರಾಷ್ಟ್ರ ಅವರ ಶೌರ್ಯ ಮತ್ತು ತ್ಯಾಗವನ್ನು ಸದಾ ಸ್ಮರಿಸುತ್ತದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ಮಾಡಿದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ತಮ್ಮ ಅಸಾಧಾರಣ ಧೈರ್ಯದಿಂದ ಅಬ್ದುಲ್ ಹಮೀದ್ ಅವರು ಅನೇಕ ಶತ್ರು ಟ್ಯಾಂಕ್ಗಳನ್ನು ನಾಶಪಡಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ಯುದ್ದದಲ್ಲಿ ಮುಂಚೂಣಿಯಲ್ಲಿ ನಿಂತರು. ಯುದ್ದಭೂಮಿಯಲ್ಲಿ ತಮ್ಮ ಪ್ರಾಣ ಸಮರ್ಪಣೆಯ ಮೂಲಕ ಭಾರತೀಯ ಸೇನೆಯ ವೈಭವಯುತ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು. ರಾಷ್ಟ ಅವರ ಶೌರ್ಯ ಮತ್ತು ತ್ಯಾಗವನ್ನು ಸದಾ ಸ್ಮರಿಸುತ್ತದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800 ಹೆಚ್ಚು ವಿಜ್ಞಾನಿಗಳು, ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ದಿ ಪಾಲುದಾರರು 6 ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಸಮಾವೇಶ ಅಂತ್ಯದಲ್ಲಿ ಒಣಭೂಮಿ ಕೃಷಿಗೆ ಸಂಬಂಧಿಸಿದ ದೆಹಲಿ ಘೋಷಣೆ ಅಂಗೀಕರಿಸುವುದು ಅಲ್ಲದೆ ಹೊಸ ಸಹಭಾಗಿತ್ವಗಳು, ತಿಳುವಳಿಕೆ ಒಪ್ಪಂದಗಳು ಹಾಗೂ ಒಣಭೂಮಿ ಕೃಷಿ ವಿಜ್ಞಾನಕ್ಕೆ ಗಣನೀಯ ಕೊಡುಗೆ ನೀಡಿದವರನ್ನು ಗುರುತಿಸಿ ಪ್ರಶಸ್ತಿ ಘೋಷಿಸಲಾಗುವುದು ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜಪಾನ್ ವಾಯು ಸ್ವರಕ್ಷಣಾ ಪಡೆಯು ಯುದ್ದ ವಿಮಾನಗಳು ಭಾರತಕ್ಕೆ ಚೊಚ್ಚಲ ಬಾರಿಗೆ ಭೇಟಿ ನೀಡುತ್ತಿರುವುದು ಭಾರತ ಜಪಾನ್ ರಕ್ಷಣಾ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಎರಡೂ ರಾಷ್ಟಗಳ ಬೆಳೆಯುತ್ತಿರುವ ನಂಬಿಕೆ ಮತ್ತು ಹಂಚಿಕೆಯ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ವೀರ್ ಗಾರ್ಡಿಯನ್ನಂತಹ ಸಮರಾಭ್ಯಾಸವು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಹಾಗೂ ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಚೀನಾದ ಮೋಕಿಯಲ್ಲಿ ಇಂದು ನಡೆಯಲಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾ ತಂಡದ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ್ದ ಭಾರತ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿತು. ಇದೇ ವೇಳೆ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಅಲ್ಲದೆ ಗುಂಪು ಎ ವಿಭಾಗದಲ್ಲಿ ಭಾರತ ಪುರುಷರ ಜೂನಿಯರ್ ತಂಡ ಅಗ್ರಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಲಂಕಾ ಪ್ರಧಾನಿಯವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾ ಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಸಮಯ 1:32 ಆಗಲಿದೆ. ಇನ್ನು ಮುಂದೆ ಒಂದೆರಡು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಗೀತೆ, ಹಾಡಿದರೆ C. ಅಶ್ವಥ್.

ಎನ್ನುವುದು ಕೇಳಿ ಕೆ ಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯಕ್ಕೆ ಪದ್ಮಚರಣ್ ಸಂಗೀತ ಅಳವಡಿಸಿ ರತ್ನಮಾಲಾ ಪ್ರಕಾಶ ಹಾಡಿರುವ ಈ ಗೀತೆಯನ್ನು

ಶ್ರೋತೃಗಳೇ, ಸಮಯ 1:31:36 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತಿನ ವಿಶೇಷದ ಬಗ್ಗೆ ಮಾತಾಡುವ. ಇವತ್ತು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ. ಮಾನವನ ಬದುಕು ಬಹಳ ಅಮೂಲ್ಯವಾದಂಥದ್ದು. ಈ ಒಂದು ಬದುಕು ಅಮೂಲ್ಯ, ಭರವಸೆಯ ಬೆಳಕಾಗೋಣ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಇಂದು ಪ್ರಪಂಚದಾದ್ಯಂತ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಕ್ಕೆ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಸೆಪ್ಟೆಂಬರ್ 10 ಪ್ರಪಂಚದಾದ್ಯಂತ ವಿಶ್ವ ಆತ್ಮಹತ್ಯೆ ದಿನ ಅಂತ, ತಡೆಗಟ್ಟುವ ದಿನ ಅಂತ, ಅಂದರೆ ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಬದುಕು ಅತ್ಯಂತ ಅಮೂಲ್ಯವಾದಂಥದ್ದು. ಆದರೆ ಕೆಲವೊಮ್ಮೆ ಜೀವನದ ಕಷ್ಟಗಳು, ಒತ್ತಡಗಳು ಮತ್ತು ಮಾನಸಿಕ ಖಿನ್ನತೆ ಮನುಷ್ಯನನ್ನು ಅತಿಯಾದ ಹತಾಶೆಗೆ ದೂಡುತ್ತದೆ. ಇಂತಹ ಸಂದರ್ಭದಲ್ಲಿ ಸಾವೇ ಅಂತಿಮ ಪರಿಹಾರ ಅನ್ನೋಂಥ ಒಂದು ತಪ್ಪು ನಿರ್ಧಾರಕ್ಕೆ ಕೆಲವರು ಬರ್ತಾರೆ. ಈ ಒಂದು ಆಚರಣೆಯ ಈ ದಿನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಆತ್ಮಹತ್ಯೆ ಎಂಬುದು ಪರಿಹಾರವಲ್ಲ ಎಂಬುದನ್ನು ಜನಸಾಮಾನ್ಯರಿಗೆ ಮನವರಿಕೆ ಮಾಡುವುದು ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥದ್ದು ಇಂದಿನ ದಿನದ ವಿಶೇಷತೆ. ದೈಹಿಕ ಕಾಯಿಲೆಗಳಿಗೆ ನಾವು ಹೇಗೆ ಚಿಕಿತ್ಸೆ ಪಡೆಯುತ್ತೇವೆಯೋ ಹಾಗೆ ಮಾನಸಿಕ ಸಮಸ್ಯೆಗಳಿಗೂ ಕೂಡ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆಯ ಅಗತ್ಯ ಇದೆ ಎಂಬುದನ್ನು ಸಮಾಜ ಅರ್ಥ ಮಾಡಿಕೊಳ್ಬೇಕಾಗಿದೆ. ಮಾನಸಿಕ ಆರೋಗ್ಯದ ಸುತ್ತ ಇರುವ ಮುಜುಗರ ಮತ್ತು ತಪ್ಪು ಕಲ್ಪನೆಗಳನ್ನು ಅಳಿಸಿ ಹಾಕುವುದು ಈ ದಿನದ ಬಹಳ ದೊಡ್ಡ ಆಶಯ ಆಗಿದೆ. ಕೆಲವೊಂದು ಎಚ್ಚರಿಕೆಯ ಲಕ್ಷಣಗಳನ್ನು ನಾವು ಗಮನಿಸಬೇಕಾಗುತ್ತೆ. ಯಾರೇ ಆಗಲಿ ಏಕಾಏಕಿ ತಮ್ಮ ಜೀವವನ್ನು ಕೊನೆಗಣಿಸೋದಕ್ಕೆ ನಿರ್ಧಾರ ಮಾಡೋದಿಲ್ಲ. ಅದಕ್ಕೂ ಮುನ್ನ ಅವರ ವರ್ತನೆಗಳಲ್ಲಿ ಕೆಲವು ಬದಲಾವಣೆಗಳು ಕಾಣಿಸುತ್ತೆ. ಇವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಗುರುತಿಸಿಕೊಳ್ಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಒಂಟಿತನ, ಎಲ್ಲರಿಂದ ದೂರ ಉಳಿಯುವಂಥದ್ದು ಮತ್ತು ಯಾವಾಗಲೂ ಏಕಾಂಗಿಯಾಗಿರಲಿಕ್ಕೆ ಬಯಸುವಂಥ ವ್ಯಕ್ತಿಗಳು ಈ ಒಂದು ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಆತ್ಮಹತ್ಯೆಯ ದಾರಿ ಹಿಡಿಬಹುದು ಅನ್ನುವಂತಹ ಒಂದು ಸೂಚನೆ ಇವರ ವರ್ತನೆಯಿಂದ ಸಿಗುತ್ತೆ. ಅದರ ಜೊತೆಗೆ ಒಂಥರ ಹತಾಶೆಯ ಮಾತುಗಳನ್ನು ಆಡ್ತಾರೆ. ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ, ನಾನು ಸತ್ತರೆ ಎಲ್ರಿಗೂ ಒಳ್ಳೆಯದಾಗುತ್ತೆ, ನಾನು ಯಾಕೆ ಬದುಕಬೇಕು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇರುವಂಥದ್ದು. ಮತ್ತು ಅವ್ರ ವರ್ತನೆಗಳಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಒಂಥರ ತೀವ್ರವಾದ ಖಿನ್ನತೆ, ಹತಾಶೆ ಮತ್ತು ಅತಿಯಾದ ಕೋಪ ಇದನ್ನೆಲ್ಲ ವ್ಯಕ್ತಪಡಿಸ್ತಾ ಇರ್ತಾರೆ. ಕೆಲವರು ದುಶ್ಚಟಗಳ ದಾಸರಾಗ್ತಾರೆ, ಮದ್ಯಪಾನ ಅಥವಾ ಮಾದಕ ವಸ್ತುಗಳನ್ನು ಬಳಕೆ ಮಾಡೋದಕ್ಕೆ ಇದಕ್ಕಿದಂತೆ ಪ್ರಾರಂಭ ಮಾಡ್ತಾರೆ ಅಥವಾ ಅಭ್ಯಾಸ ಇದ್ದರೆ ಹೆಚ್ಚು ಮಾಡಿಕೊಳ್ತಾರೆ ಅದನ್ನು. ಮತ್ತು ಒಂಥರ ವಿದಾಯದ ಸೂಚನೆ, ತಮ್ಮ ಪ್ರೀತಿಯ ವಸ್ತುಗಳನ್ನು ಬೇರೆಯವರಿಗೆ ಹಂಚಿಬಿಡೋದು ಮತ್ತು ಅಂತಿಮ ವಿದಾಯ ಹೇಳುವ ರೀತಿಯಲ್ಲಿ ಮಾತಾಡುವಂಥದ್ದು, ಇದೆಲ್ಲವನ್ನು ಕೂಡ ಮಾಡುವಂಥದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಅವರ ಆತ್ಮಹತ್ಯೆಯ ಆಲೋಚನೆ ಏನಿದೆ ಅದಕ್ಕೆ ತಡೆ ಹಾಕಬಹುದು ಅಂತ ಹೇಳ್ತಾ ಇನ್ನಷ್ಟು ಇದ್ರ ಬಗ್ಗೆ ಮಾತಾಡೋ. ಅದಕ್ಕೆ ಮುಂಚೆ ನಾಗಮಂಡಲ

ಚಿತ್ರದ ಈ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಗೋಪಾಲ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಶ್ರೀ ಅಶ್ವಥ್.

ಶ್ರೋತೃಗಳೇ, ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೊರಟಿರೋ ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ, ಆ ಲಕ್ಷಣಗಳೇನು, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತು ಈ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳ ಮನಸ್ಸನ್ನು ಬದಲು ಮಾಡಲಿಕ್ಕೆ ನಾವು ಕೂಡ ಏನು ಮಾಡ್ಬೋದು ಅಂತ ಹೇಳೋದು ಅಂತ ಸ್ವಲ್ಪ ನೋಡೋಣ. ನಾವು ಕೆಲವೊಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ತೋರುವಂತಹ ಒಂದು ಸಣ್ಣ ಕಾಳಜಿ ಕೂಡ ಒಂದು ಅಮೂಲ್ಯ ಜೀವನವನ್ನು ಉಳಿಸೋದಕ್ಕೆ ಸಾಧ್ಯ ಆಗ್ತದೆ. ಮಾನಸಿಕ ತೊಳಲಾಟದಲ್ಲಿರುವವರಿಗೆ ಸಹಾಯ ಮಾಡಲಿಕ್ಕೆ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬಹುದು ಅಂತಾಗುತ್ತೆ. ಅವರ ಸಮಸ್ಯೆಗಳನ್ನು ಟೀಕಿಸದೆ ಅವರಿಗೆ ಸಮಯ ಕೊಟ್ಟು ಅವರ ಸಮಸ್ಯೆ ಏನಿದೆ ಅಂತ ಹೇಳೋದನ್ನು ಆಲಿಸುವಂಥದ್ದು, ಅದಕ್ಕೆ ಪರಿಹಾರ ಕಂಡು ಹಿಡೀಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಮತ್ತು ಆದಷ್ಟು ಭರವಸೆ

ಹೇಳ್ಬೋದು. ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಗಿದ್ದೇನೆ ಎಂಬಂಥ ಒಂದು ಮಾತು ಅವರಿಗೆ ಒಂದು ದೊಡ್ಡ ಸಾಂತ್ವನದ ರೀತಿ ತೋರುತ್ತದೆ ಆ ಸಂದರ್ಭಕ್ಕೆ. ಮತ್ತು ಅವರಿಗೆ ಬುದ್ಧಿವಾದ ಹೇಳೋ ರೀತಿಯಲ್ಲಿ ನನಗೆ ಹೇಳಿದ್ರೆ ಬಹುಶಃ ಅದು ಸರಿಯಾಗಲಿಕ್ಕಿಲ್ಲ ಅನಿಸುತ್ತೆ. ಅವರ ನೋವನ್ನು ನಾವೊಂಥರ ಲಘುವಾಗಿ ಪರಿಗಣಿಸಬಾರದು, ಅಥವಾ ಇತರರ ಕಷ್ಟಗಳೊಂದಿಗೆ ಅವರ ಕಷ್ಟವನ್ನು ಹೋಲಿಕೆ ಮಾಡಿ ಹೇಳುವಂಥದ್ದು ಕೂಡ ಸರಿಯಾದ ಕ್ರಮ ಅಲ್ಲ ಅನಿಸುತ್ತೆ. ಆ ಕಷ್ಟಕ್ಕೆ ಏನು ಪರಿಹಾರ ಅನ್ನೋಂಥದ್ದನ್ನ ಹೇಳೋ ರೀತಿಯಲ್ಲಿ ಹೇಳಿದರೆ ಒಳ್ಳೆಯದಾಗ್ಬೋದು. ಮತ್ತು ಕೆಲವು ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ವೈದ್ಯಕೀಯ ನೆರವು ನೀಡಬಹುದು. ಮಾನಸಿಕ ಆರೋಗ್ಯ ತಜ್ಞರನ್ನು ಭೇಟಿಯಾಗಲಿಕ್ಕೆ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು, ಅಥವಾ ಅಗತ್ಯ ಬಿದ್ದರೆ ನಾವೇ ಅವ್ರನ್ನ ಜೊತೆಯಾಗಿ ಕರ್ಕೊಂಡು ಹೋಗಿ ತೋರಿಸುವಂಥದ್ದು, ಇಂಥದನ್ನೆಲ್ಲ ಮಾಡಿದರೆ ಅವ್ರ ಮನೋ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಸಹಾಯವಾಣಿಗಳು ಮತ್ತು ಭರವಸೆಯ ಕಿರಣ ಅಂದರೆ ಆತ್ಮಹತ್ಯೆ ತಡೆಗಟ್ಟುವಿಕೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಆ ಸೂರ್ಯೋದಯ ಖಂಡಿತ ಆಗುತ್ತೆ. ಕಷ್ಟದ ಸಮಯ ಎಂದಿಗೂ ಶಾಶ್ವತ ಅಲ್ಲ. ನೀವು ಅಥವಾ ನಿಮಗೆ ಪರಿಚಯ ಇರತಕ್ಕಂಥ ಯಾರಾದರೂ ತೀವ್ರವಾದ ಮಾನಸಿಕ ಒತ್ತಡದಲ್ಲಿದ್ದರೆ ಭಾರತದಲ್ಲಿ 24 ಗಂಟೆಯೂ ಕಾರ್ಯನಿರ್ವಹಿಸುವ ಉಚಿತ ಸಹಾಯವಾಣಿ ಕೇಂದ್ರಗಳು ಕೂಡ ಇದೆ. ಈ ಮಾನಸಿಕ ಖಿನ್ನತೆಯನ್ನು ಹೋಗಲಾಡಿಸೋದಕ್ಕೆ ಇದಕ್ಕೆ ಪರಿಹಾರ ಕೊಡುವಂತಹ ಸಹಾಯವಾಣಿಗಳು, ಅದನ್ನು ಸಂಪರ್ಕ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ಅಂತಹ ವ್ಯಕ್ತಿಗಳಿಗೆ ಸಹಕಾರ ನೀಡಬಹುದು ಅಂತ ಹೇಳುತ್ತಾ ಈಗ ಮತ್ತೊಂದು ಚಿತ್ರಗೀತೆಯನ್ನು ಕೇಳ್ಕೊಂಡು ಬರೋಣ. ಚಿರಂಜೀವಿ ಸುಧಾಕರ್ ಚಿತ್ರದ ಗೀತೆ ಇದು. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಉಪೇಂದ್ರ ಕುಮಾರ್.

ವಿಶ್ವ ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಮಾತಾಡುವಾಗ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮಾನಸಿಕ ದೃಢತೆ ಕಮ್ಮಿಯಾಗಿದೆ ಅನಿಸುತ್ತೆ. ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು, ಯಾವುದೇ ಒಂದು ವಸ್ತು ತನಗೆ ಸಿಕ್ಕಿಲ್ಲ ಅಂತ ಹೇಳುವಾಗ ಆತ್ಮಹತ್ಯೆ ಮಾಡಿಕೊಳ್ಳೋದು, ಅಥವಾ ಅಂಕ ಹೆಚ್ಚು ಬಂದಿಲ್ಲ, ಪರೀಕ್ಷೆಯಲ್ಲಿ ಬರೆದ ಅಂಕ ಹೆಚ್ಚು ಬಂದಿಲ್ಲ ಅಂತ ಹೇಳೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದು, ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದು, ಹಾಗೆ ಬಹಳ ಸಣ್ಣ ಸಣ್ಣ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೊರಟಿರೋ ಮಕ್ಕಳ ಕಥೆಯನ್ನು ನಾವು ಬಹಳಷ್ಟು ಕೇಳಿದ್ದೀವಿ. ಆದರೆ ಇದಕ್ಕೆ ಕಾರಣ ಏನು, ಇದರ ಮೂಲ ಎಲ್ಲಿ ಅಂತೇಳೋವಂಥದ್ದು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾದಂಥ ವಿಷಯ. ಬಹುಶಃ ನನಗನ್ಸುತ್ತೆ ಇದು ಪೋಷಕರು ಮಕ್ಕಳನ್ನು ಸಾಕುವ ರೀತಿಯಲ್ಲಿ ಸ್ವಲ್ಪ ಲೋಪ ಆಗ್ತಾ ಇದೆಯಾ ಅಂತ. ಯಾಕೆಂತ ಹೇಳಿದ್ರೆ ಮಕ್ಕಳನ್ನು ಮುದ್ದು ಮಾಡೋದಕ್ಕೂ ಕೂಡ ಒಂದು ಮಿತಿ ಇರಬೇಕಾಗುತ್ತೆ. ಬಹಳಷ್ಟು ಪೋಷಕರು ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಮಗು ಇರ್ತದೆ ಅವರಿಗೆ, ಆ ಒಂದೇ ಮಗು ಇರೋದರಿಂದ ವಿಪರೀತ ಮುದ್ದು ಮಾಡ್ತಾರೆ. ಆ ಮುದ್ದು ಎಷ್ಟರ ಮಟ್ಟಿಗೆ ಅಂತೇಳಿದ್ರೆ ಅವರಿಗೆ ಅದು ಮಗುವೆ, 25 ವರ್ಷ ಆದರೂ ಕೂಡ ಅದು ಮಗು ಅಂತ ಹೇಳೋ ರೀತಿಯಲ್ಲಿ ಅವ್ರನ್ನ ಆ ಮಕ್ಕಳನ್ನು ನೋಡುವಂಥದ್ದು. ದೊಡ್ಡವನಾಗಿ ಮದುವೆಯಾಗಿ ಸಂಸಾರ ಮಾಡಿ ಆದರೂ ಕೂಡ ಮಕ್ಕಳನ್ನು, ಅವರಿಗೆ ಮಕ್ಕಳಾದರೂ ಕೂಡ ಪೋಷಕರು ಅವ್ರನ್ನ ಮಗು ಮಗು ಅನ್ನೋ ರೀತಿಯಲ್ಲೇ ಕಾಣೋ ರೀತಿ. ಬಹುಶಃ ಇದು ಯಾಕೋ ಸರಿಯಾದ ರೀತಿ ಅಲ್ಲ ಅನಿಸುತ್ತೆ. ಮುದ್ದು ಮಾಡೋದಕ್ಕೂ ಕೂಡ ಒಂದು ವಯಸ್ಸಿರಬೇಕು, ಅವರಿಗೆ ತಿಳುವಳಿಕೆಯನ್ನು ಕೊಡೋದಕ್ಕೆ ಒಂದು ವಯಸ್ಸಿದೆ. ಬಹುಶಃ ಒಂದು 5 ವರ್ಷದೊಳಗೆ ಮಕ್ಕಳನ್ನು ಮುದ್ದು ಮಾಡಬಹುದು. ಅದರ ನಂತರ ಮುದ್ದು ಮಾಡ್ತಾ ಹೋದರೆ ಅವನ ಮನಸ್ಸಿನಲ್ಲಿ ಬೆಳವಣಿಗೆ, ಮನಸ್ಸಿನ ಬೆಳವಣಿಗೆ ಸರಿಯಾಗಿ ಆಗಲಿಕ್ಕಿಲ್ಲ ಅನಿಸುತ್ತೆ. ಮಕ್ಕಳಿಗೆ 5 ವರ್ಷದ ನಂತರ ಅವ್ರನ್ನ ತಿದ್ದಬೇಕಾಗುತ್ತೆ. ಅವ್ರು ಮಾಡಿರೋ ತಪ್ಪುಗಳಿಗೆ ಮುದ್ದು ಮಾಡ್ತಾ ಉತ್ತರ ಕೊಟ್ಟರೆ ಅದು ಅವರಿಗೆ ತಾಕೋದಿಲ್ಲ, ಅವರ ಮನಸ್ಸಿಗೆ ಅದು ಪರಿಣಾಮ ಬೀರೋದಿಲ್ಲ. ಆಗ ಮಕ್ಕಳಿಗೆ ಶಿಕ್ಷೆ ನೀಡಿ ಆದರೂ ಅವ್ರನ್ನ ಸರಿಯಾದ ದಾರಿಗೆ ತರುವಂಥದ್ದು ಮಾಡಬೇಕಾಗುತ್ತೆ. ಆ ರೀತಿಯ ಪೋಷಣೆಯಿಂದ ಬಹುಶಃ ಮಕ್ಕಳ ಮನಸ್ಸು ಗಟ್ಟಿಯಾಗುತ್ತೆ ಅನಿಸುತ್ತೆ. ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡದು ಮಾಡಿಕೊಳ್ಳದೆ, ಮನಸ್ಸಿಗೆ ಖಿನ್ನತೆ ತಂದುಕೊಳ್ಳದೆ, ಸಣ್ಣ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಅಂತ ಹೇಳುವಂಥದ್ದನ್ನ ಹೇಳಿಕೊಡುವ ರೀತಿಯಿಂದ ಅವರ ಮನಸ್ಸು ಗಟ್ಟಿ ಆಗ್ತಾ ಹೋಗ್ತದೆ. ಸಮಸ್ಯೆಗಳನ್ನು ನಾನು ಹೋರಾಡಿ ಗೆಲ್ಲಬಲ್ಲೆ ಅನ್ನೋಂಥ ಒಂದು ದೃಢತೆ ಅವರ

ಮನಸ್ಸಿನಲ್ಲಿ ಬರೋ ರೀತಿ ಮಾಡಲಿಕ್ಕೆ ಪೋಷಕರ ಪ್ರಯತ್ನ ನಿಜವಾಗಲೂ ಬಹಳ ಮುಖ್ಯ ಅಂತಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ರೋಹಿತ್ ಕೀರ್ತಿ ಅವರ ಸಾಹಿತ್ಯಕ್ಕೆ ಆರ್ ಹರಿ ಸಂಗೀತ ಅಳವಡಿಸಿ ಸಿದ್ಧಾಂತ್ ಸುಂದರ್ ಹಾಡಿರುವ ಪಾರು ಪಾರ್ವತಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ.

ಬದುಕಿನಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಪ್ರತಿಯೊಬ್ಬರು ಮಾಡ್ತಾರೆ. ಆ ತಪ್ಪು ಅದನ್ನು ನಮ್ಮ ಅನುಭವವನ್ನು ಹೆಚ್ಚು ಮಾಡುತ್ತೆ, ಮುಂದಿನ ದಿನಗಳಲ್ಲಿ ತಿದ್ದುಕೊಂಡು ಬದುಕೋದಕ್ಕೆ ಅದು ಪೂರಕ ಆಗುತ್ತೆ. ಅದನ್ನು ಬಿಟ್ಟು ಸಣ್ಣ ತಪ್ಪು ಮಾಡಿದರೆ ಅದನ್ನೇ ಹೇಳ್ತಾ ಹೇಳ್ತಾ ಖಿನ್ನತೆಗೆ ಒಳಗಾಗುವಂಥದ್ದು ಅಥವಾ ಆ ಮೂಲಕ ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂಥದ್ದು ನಿಜವಾಗಲೂ ಮನುಷ್ಯರು ಮಾಡಬೇಕಾದಂಥ ಕೆಲಸ ಅಲ್ಲ. ಮನಸ್ಸಿನಲ್ಲಿ ದೃಢತೆ ಇರೋ ರೀತಿಯಲ್ಲಿ, ಮನಸ್ಸಿನಲ್ಲಿ ಗಟ್ಟಿತನ ಮಾಡಿಕೊಳ್ಳೋವಂಥ ರೀತಿಯಲ್ಲಿ ಬದುಕೋದಕ್ಕೆ ಕಲಿಬೇಕಾಗುತ್ತೆ. ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದುಕೊಂಡು ನಡಿಬೇಕು. ಆ ಅನುಭವದಿಂದ ಇನ್ನು ಮುಂಚೆಗೆ ತಪ್ಪಾಗದ ರೀತಿ ನೋಡಿಕೊಳ್ಬೇಕು. ಈ ಸಣ್ಣ ಸಣ್ಣ ತಪ್ಪುಗಳಿಂದ ಖಿನ್ನತೆಗಳನ್ನು ತಪ್ಪಿಸ್ಕೊಂಡು ಬದುಕಿನಲ್ಲಿ ಉತ್ತಮ ಚಟುವಟಿಕೆಯನ್ನು ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಬೆಳೆಯೋ ಒಂದು ಹಠ ಸಾಧನೆಯನ್ನು ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಬರಲಿ. ಆ ಮುಖಾಂತರ ಆದಷ್ಟು ಆತ್ಮಹತ್ಯೆಗಳು ಕಡಿಮೆಯಾಗಲಿ. ಸಣ್ಣ ಸಣ್ಣ ಮಕ್ಕಳಲ್ಲಿ ಇರಬಹುದು ಅಥವಾ ರೈತರಲ್ಲಿ ಇರಬಹುದು, ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳುವಂಥದ್ದು ನಾವು ಬಹಳಷ್ಟು ಕೇಳ್ತಾ ಇದ್ದೀವಿ. ರೈತ ಬಹುಶಃ ಆ ಸಾಲದ ಬಾಧೆಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಆತ್ಮಹತ್ಯೆ ಮಾಡಿಕೊಂಡ್ರೆ ಅವನನ್ನೇ ಅವಲಂಬಿಸಿರುವಂಥವರ ಬದುಕು ಏನಾಗುತ್ತೆ ಅನ್ನುವಂಥದ್ದನ್ನ ಮೊದಲು ಯೋಚನೆ ಮಾಡಬೇಕಾಗುತ್ತೆ. ರೈತನಿಗೆ ಏನಿದ್ದರೂ ಸ್ವಲ್ಪ ಜಮೀನು ಇರ್ತದೆ, ಸಾಲದ ಬಾಧೆಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಸಾಲ ಮುಗಿಯೋದಿಲ್ಲ, ಪರಿಹಾರ ಆಗೋದಿಲ್ಲ, ಅವರ ಅವಲಂಬಿತರಿಗೆ ಕಷ್ಟ ಜಾಸ್ತಿ ಅಲ್ಲದೆ ಕಡಿಮೆ ಆಗೋದಿಲ್ಲ. ಅದರ ಬದಲು ಒಂದು ಸಣ್ಣ ಜಮೀನಿನ ಭಾಗವನ್ನು ಮಾರಾಟ ಮಾಡಿ ಆದರೂ ಸಾಲ ಮುಗಿಸಿ ಸ್ವಲ್ಪ ನೆಮ್ಮದಿಯಿಂದ ಇನ್ನು ಮುಂದಿನ ಪ್ರಯತ್ನದಿಂದ ಉತ್ತಮವಾಗಿ ಜೀವನ ಕಳೀಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲವನ್ನು ಚಿಂತನೆ ಮಾಡಿಕೊಂಡು ಆದಷ್ಟು ಖಿನ್ನತೆಗೆ ಯಾರೂ ಒಳಗಾಗದೆ ಆತ್ಮಹತ್ಯೆಯ ದಾರಿಯನ್ನು ಯಾರೂ ಹಿಡಿಬಾರ್ದು.

ಅಂತ ಹೇಳೋಂಥ ಒಂದು ಸಂದೇಶದೊಂದಿಗೆ ಮನೆದೇವರು ಚಿತ್ರದ ಹಾಡನ್ನು ಕೇಳಿ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ ಈ ಹಾಡಿದೆ. ಈ ಹಾಡಿನ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಶ್ರೋತೃಗಳೇ, ಈ ಹಾಡಿನೊಂದಿಗೆ ಇಂದಿನ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವರ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ 5 ಲಕ್ಷ ನಿವೇಶನ ಹಂಚಿಕೆ, ಆದೇಶಕ್ಕೆ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿ, ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಉದ್ದಿಮೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕರೆ, ಕರ್ನಾಟಕ ಕೆನಡಾ ನಡುವಿನ ಸಹಕಾರ ಬಲವರ್ಧನೆ ಮಾತುಕತೆ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಸರ್ಕಾರದಿಂದ ಜನಪರ ಕೆಲಸ ನಡೆದಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ

0: ವಿಧಾನಸೌಧದಲ್ಲಿಂದು ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇವಾ ಒನ್, ರೈತ ಚೈತನ್ಯ ಯೋಜನೆ, ಶಾಲೆಗಳಿಗೆ ಸಿಎಸ್ಆರ್ ಪೋರ್ಟಲ್, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಬಿಎಂಟಿಸಿ ಆಪ್, ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ರೆಟ್ರೋಫಿಟ್ ಎಮಿಷನ್ ಕಂಟ್ರೋಲ್ ಡಿವೈಸ್ ಅಳವಡಿಕೆ ಯೋಜನೆಗಳಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಿವೇಶನ ರೈತರಿಗೆ 5 ಲಕ್ಷ ನಿವೇಶನ ಹಂಚಿಕೆ ಯೋಜನೆ ಹಾಗೂ ಸೈನಿಕ ಸಮ್ಮಾನ್ ಯೋಜನೆ ಆದೇಶಕ್ಕೆ ಸಹಿ ಮಾಡಿದರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿವಿಧ ಯೋಜನೆಗಳ ಫಲಾನುಭವಿಗಳ ಕುಶಲೋಪರಿ ವಿಚಾರಿಸಿದರು. ಉದ್ದಿಮೆಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗಾವಕಾಶಗಳಿವೆ. ಈ ನಿಟ್ಟನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿಸಣ್ಣ, ಸಣ್ಣ, ಮಧ್ಯಮ ಉದ್ದಿಮೆಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
1: ಇಲ್ಲಿ ಬಂದು ಕಸ್ಟಮರ್ ನೀವು ಮ್ಯಾನುಫ್ಯಾಕ್ಚರ್ ತಗೋಬಹುದು. ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ. ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಅದಕ್ಕಾಗಿ ಇಲ್ಲಿ ಯಾರು ಕೂತಿದ್ದೀರಾ, ಈ ಒಂದು ಟೆಕ್ನಾಲಜಿ ಸೆಂಟರ್ ಅನ್ನ ಉತ್ಪಾದನೆ ಮಾಡ್ಕೋಬಹುದು. ಅದರ ಜೊತೆಗೆ ಈ ಟೆಕ್ನಾಲಜಿ ಸೆಂಟರ್ ನಿಮ್ಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು ನಿಮ್ಮ ಇಂಡಸ್ಟ್ರಿಯನ್ನ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕಾಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಹಾಗೂ ಮಾರ್ಗದರ್ಶನ ನೀಡುತ್ತಿದೆ. ಇಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲಾ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕಿದ್ದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್ ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದು ಸಚಿವೆ ತಿಳಿಸಿದರು. ಉಪಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ನೀಡಿ ವಿವಿಧ ಇಲಾಖೆಗಳ ಕಡತಗಳು ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ತಾಲೂಕಿನಲ್ಲಿ ಸುಮಾರು 400 ಪಡಿತರ ಚೀಟಿಗಳ ಅರ್ಜಿಗಳು ಬಾಕಿ ಉಳಿದಿರುವುದನ್ನು ಗಮನಿಸಿದ ಉಪಲೋಕಾಯುಕ್ತರು ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ 95 ನ್ಯಾಯಬೆಲೆ ಅಂಗಡಿಗಳಿದ್ದು 45 ಅಂಗಡಿಗಳ ವಿರುದ್ದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಖುದ್ದಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಇದೇ ವೇಳೆ ತಾಲೂಕು ಕಚೇರಿಯಲ್ಲಿ ಸುಮಾರು 500 ಕಡತಗಳು ಬಾಕಿ ಉಳಿದಿರುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು ಬಾಕಿ ಕಡತಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಶೀಘ್ರ ಪರಿಹರಿಸಬೇಕು ಎಂದು ತಿಳಿಸಿದರು. ಸಾರ್ವಜನಿಕರ ಕೆಲಸಗಳನ್ನು ವಿಳಂಬ ಮಾಡದೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಬೇಕು, ಆಡಳಿತದಲ್ಲಿ ಪಾರದರ್ಶಕತೆ ಹಾಗೂ ವೇಗಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಉಪಲೋಕಾಯುಕ್ತರು ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಹಾಗೂ ಕೆನಡಾ ನಡುವಿನ ತಂತ್ರಜ್ಞಾನ ಸಹಕಾರ ಬಲಗೊಳಿಸುವ ನಿಟ್ಟನಲ್ಲಿ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನ ಕೆನಡಾ ಕೌನ್ಸಿಲ್ ಜನರಲ್ ಆಗಿ

ಹೊಸದಾಗಿ ನೇಮಕಗೊಂಡ ರಾಯನ್ ವಾರ್ಡ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಮಾತುಕತೆ ಸೌಹಾರ್ದವಾಗಿತ್ತು ಹಾಗೂ ಮುಂದಿನ ತಿಂಗಳು ಕೆನಡಾದ ವಾಣಿಜ್ಯ ನಿಯೋಗ ಭಾರತಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವದ್ದಾಗಿದೆ ಎಂದು ಸಚಿವ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೆನಡಾ ವಾಣಿಜ್ಯ ನಿಯೋಗ ತಂತ್ರಜ್ಞಾನ ಕೌಶಲ್ಯಾಭಿವೃದ್ದಿ ಸಂಶೋಧನೆಯಲ್ಲಿ ಬಂಡವಾಳ ಹೂಡಿಕೆಗೆ ಅವಕಾಶ ಔದ್ಯಮಿಕ ಸಹಭಾಗಿತ್ವ ಮೊದಲಾದ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಇದಲ್ಲದೆ ಚೀನಾದ ಪ್ರಮುಖ ಸ್ಮಾರ್ಟ್ಫೋನ್ ತಯಾರಕಾ ಕಂಪನಿ ಜಿಯೋಮಿ ಪ್ರತಿನಿಧಿಗಳ ತಂಡ ತಮ್ಮನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಭವಿಷ್ಯದ ಬಂಡವಾಳ ಹೂಡಿಕೆ ಬಗ್ಗೆ ಚರ್ಚೆ ನಡೆಸಿತು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ವಿದ್ಯುನ್ಮಾನ ವಸ್ತುಗಳ ತಯಾರಿಕೆ ಬಂಡವಾಳ ಹೂಡಿಕೆಗಾಗಿ ಸ್ಥಳೀಯ ಪರಿಸರ ಬಲಪಡಿಸುವ ಬಗ್ಗೆ ಚರ್ಚಿಸಲಾಯಿತೆಂದು ಅವರು ತಿಳಿಸಿದ್ದಾರೆ. ಯುವಜನರ ಭವಿಷ್ಯವನ್ನು ಕತ್ತಲಿಗೆ ತಳ್ಳುವ ಮಾದಕ ವಸ್ತುಗಳ ಜಾಲವನ್ನು ಮಟ್ಟಹಾಕಲು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಕಾರ್ಯ ನಿರಂತರ ಪ್ರಯತ್ನ ನಡೆಸಿದೆ ಎಂದು ಗೃಹ ಖಾತೆಯನ್ನು ಹೊಂದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ 5 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಮಾರಾಟ ಸಾಗಣೆ ಹಾಗೂ ಜಾಲದ ವಿರುದ್ದ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪಾದಿಸಿದ್ದಾರೆ. ಅವರು ಬಳ್ಳಾರಿ ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು. 100 ದಿನಗಳ ಸರ್ಕಾರದ ಸಾಧನೆ ಶೂನ್ಯ ಎಂದು ಟೀಕಿಸಿದ ಅವರು ಕೇವಲ ಜಾಹೀರಾತುಗಳಲ್ಲಿ ಮಾತ್ರ ಸಾಧನೆ ಕಂಡುಬರುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ ವಿರುದ್ದ ಭಾರತೀಯ ಜನತಾ ಪಾರ್ಟಿ ನಡೆಸುತ್ತಿರುವ ಹೋರಾಟ ಮುಂದುವರಿಯಲಿದೆ ಎಂದು ವಿಜಯೇಂದ್ರ ಹೇಳಿದರು. ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿಲ್ಲ ಎಂದು ಟೀಕಿಸಿದರು. ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ 2026-27 ಸಾಲಿನಲ್ಲಿ 184 ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ 45 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿ ನಿಧಿಯಡಿ ಅಭಿವೃದ್ದಿಪಡಿಸಲಾಗುತ್ತಿದೆ. ಸಿಎಸ್ಆರ್ ಅನುದಾನ ನೀಡುವುದಾಗಿ ಹೇಳಿರುವ ಕಂಪನಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡು ಶಾಲೆಗಳ ಅಭಿವೃದ್ದಿಗೆ ಸಹಕರಿಸಬೇಕು. ಇಲ್ಲವಾದರೆ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪಶ್ಚಿಮ ಬಂಗಾಳದ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಬೆಂಗಳೂರಿನ ಜಾಲಹಳ್ಳಿ ವಾಯುಪಡೆ ಮೈದಾನದಲ್ಲಿ ನಡೆದ 15 ವರ್ಷ ಒಳಗಿನ ಬಾಲಕರ ಅಂತಾರಾಷ್ಟೀಯ ಸುಬ್ರೋತ್ ಫುಟ್ಬಾಲ್ ಕಪ್ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಅಸ್ಸಾಂನ ಕಾಮರೂಪ್ ಮೆಟ್ರೋಪಾಲಿಟನ್ ಸೀನಿಯರ್ ಸೆಕೆಂಡರಿ ಸ್ಕೂಲನ್ನು 1-0 ಅಂತರದಿಂದ ಪರಾಭವಗೊಳಿಸಿತು. ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಸೇರಿದಂತೆ ಒಟ್ಟು 32 ಪಂದ್ಯಗಳು ಭಾಗವಹಿಸಿದ್ದವು. ತರಬೇತಿ ಕಮಾಂಡ್ನ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ವಿಜೇತ ತಂಡಕ್ಕೆ 4 ಲಕ್ಷ ರೂಪಾಯಿ, ರನ್ನರ್ ಅಪ್ ತಂಡಕ್ಕೆ 2 ಲಕ್ಷ ರೂಪಾಯಿ ಬಹುಮಾನ ವಿತರಿಸಲಾಯಿತು. ಅಸ್ಸಾಂ ತಂಡದ ರಾಜಿ ತ್ಯಾಂಗ್ಸಾಂಗ್ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 5 ಲಕ್ಷ ನಿವೇಶನ ಹಂಚಿಕೆ ಆದೇಶಕ್ಕೆ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿ. ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಉದ್ದಿಮೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂಲಾಜೆ ಕರೆ. ಕರ್ನಾಟಕ ಕೆನಡಾ ನಡುವಿನ ಸಹಕಾರ ಬಲವರ್ಧನೆಗೆ ಮಾತುಕತೆ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಸರ್ಕಾರದಿಂದ ಜನಪರ ಕೆಲಸ ನಡೆದಿಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಸಮಯ 4:33. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.

0: ಹಸಿದ ರೈತ ಸಂಕುಲದಲ್ಲಿ ಹೊಸ ಆಸೆ ಕಾಡಿದೆ.
1: ಗೀತ ಮಾಧುರ್ಯ.
2: ಪ್ರೀತಿಯ ಶ್ರೋತೃಗಳೇ,
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
1: ನೀವು ಹಾಡ್ತೀರಾ?
2: ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು
1: 0827222588, ಮತ್ತೊಂದು ದೂರವಾಣಿ ಸಂಖ್ಯೆ 2281212.

0: ಗೀತ ಮಾಧುರ್ಯ.
1: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 13ರಂದು
2: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ
1: ಗೀತ ಮಾಧುರ್ಯ, ವೈವಿಧ್ಯಮಯ ಹಾಡುಗಳ ಹೂರಣ.
2: ಟ್ಯೂನ್ ಮಾಡಿ
1: FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಗೀತ ಮಾಧುರ್ಯ.

ಶ್ರೋತೃಗಳೇ, ಈಗ ಸಮಯ 4:52. ಈಗ ಕೊಡಗಿನ ಜಾನಪದ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಎಂಎಂ ನಂಜುಂಡ ಮತ್ತು ತಂಡದವರಿಂದ ಬೊಳಕಾಟ್.

0: ಇದುವರೆಗೆ ಕೊಡಗಿನ ಜಾನಪದ ಹಾಡುಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಅಕ್ಷರ ಸಾ.
1: ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272. ಅಕ್ಷರ ತಾ.
1: ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ.
0: ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ, ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 4:31:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಅವಳ ಹೆಜ್ಜೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಹಸಿದ ರೈತ ಸಂಕುಲದಲ್ಲಿ ಹೊಸ ಆಸೆ ಕಾಡಿದೆ.
1: ಗೀತ ಮಾಧುರ್ಯ.
2: ಪ್ರೀತಿಯ ಶ್ರೋತೃಗಳೇ,
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
1: ನೀವು ಹಾಡ್ತೀರ?
2: ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು
1: 0827222588, ಮತ್ತೊಂದು ದೂರವಾಣಿ ಸಂಖ್ಯೆ 2281219.

0: ಗೀತಾ ಮಾಧುರ್ಯ.
1: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 13ರಂದು
2: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ
1: ಗೀತಾ ಮಾಧುರ್ಯ,
3: ವೈವಿಧ್ಯಮಯ ಹಾಡುಗಳ ಹೂರಣ.
4: ಟ್ಯೂನ್ ಮಾಡಿ
3: FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಗೀತಾ ಮಾಧುರ್ಯ.
5: ಸಿಬಿಐ ಶಂಕರ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಇನ್ನು ಕೇಳೋಣ ಜಿಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಮಾನಸ ಸರೋವರ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಪಲ್ಲವಿ ಅನುಪಲ್ಲವಿ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ರಚಿಸಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಎನ್ಕರೇಜ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅಮ್ಮ ಅಪ್ಪ ಎನ್ಕರೇಜ್ ಮಾಡ್ತಾರೆ, ಸುತ್ತಿಸ್ತಾರೆ, ಮತ್ತೆ ಗಿಫ್ಟ್ಸ್ ಕೊಡ್ತಾರೆ,
1: ಹಾ
0: ಆ ತರ ಇರಬೇಕು.
1: ಪ್ರೀತಿ ತೋರಿಸ್ತಾರೆ.
0: ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಹೊಡಿತಾರೆ ಅಂತ ಹೇಳ್ಬಾರ್ದು, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ತಾರೆ ಅಂತ.
2: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 13ರಂದು ಪ್ರಸಾರವಾಗಲಿರುವ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.
0: ಆಕ್ಚುಲಿ ಸೋಲುಗಳು ಇದ್ದದೆ, ಯಾವ್ದಾದ್ರು ಒಂದ್ ಮ್ಯಾಚ್ ಸೋತ್ರೆ ಬೇಸರ ಮಾಡ್ಕೊಂಡು ಕೂತಿದ್ದಿದೆ, ಅದನ್ನೆಲ್ಲ ಮೀರಿ ನಾವು ಮಾಡಿರೋ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಂಡು,
3: ಏನಾಗಲಿ ಮುಂದೆ ಸಾಗುನಿ.
2: ಕೊಡಗು ಜಿಲ್ಲಾ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕುಶಾಲನಗರದ ಪೆರುಬಾಯ್ ಉನ್ನತ್ ಸಾರಥ್ಯ ಪಿಎಸ್ ನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
0: ಫ್ರೆಂಡ್ಸ್ ಗೆ ಏನ್ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಮಾತು ಕೇಳ್ಬೇಕು.
4: ಅರಳುವ ಹೂವುಗಳೇ
2: ಮಕ್ಕಳೇ, ಕಾರ್ಯಕ್ರಮ ಕೇಳ್ತಿರಲ್ಲ.
5: ಮಲ್ಲಿಗೆ ಹೂವೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಕೆಜೆ ಯೇಸುದಾಸ್, ಹಾಗೂ ಚಿತ್ರ ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ. ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ.
1: ಕನ್ನಡ ನಾಡಿನ ಜೀವನದಿ ಕಾವೇರಿ.
0: ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಶ್ರೋತೃಗಳೇ, ಈಗ ಸಮಯ 5:14. ಈಗ ಜಾಹೀರಾತುಗಳು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
2: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. He will lose what he was and become somebody else. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ಆರ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕನ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದು ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು, ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
3: ದ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90128.
6: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ಶ್ರೋತೃಗಳೇ, ಈಗ ಸಮಯ 5:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.

0: ಶ್ರೋತೃಗಳೇ ನಮಸ್ಕಾರ. ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಇಂದಕ್ಕೆ ಬೀರ ಕಾನೂರು ಕೋತೂರು ಮಹಿಳಾ ಮಂಡಳಿ ಇಂಡ ಸದಸ್ಯಗಳುಂಡು ಪಲತರತ್ರ ಕಾರ್ಯಕ್ರಮ.
1: ಎಲ್ಲಾರ್ಕು ನಲ್ಲಾಮೆ. ಈ ಕಾರ್ಯಕ್ರಮತನ ನಡತೆಯುಳ್ಳವು ನಂಗ ಪೊನ್ನಂಪೇಟೆ ತಾಲೂಕರ ಕಾನೂರು ಕೋತೂರು ಗ್ರಾಮತರ ಮಹಿಳಾ ಮಂಡಳಿಕಾರ. ನಂಗಡ ಈ ಕಾರ್ಯಕ್ರಮತನ ಕೇಟಂಡುಳ್ಳ ಎಲ್ಲ ಮಹಾಜನಕ್ಕೂ ಸಾಹಿತ್ಯಾಭಿಮಾನಿಯಕ್ಕೂ ನಂಗ ಪ್ರೀತಿರ ತಕ್ಕಾರತ್ನ ಬೈಂದವ. ಆದ್ಯದಾಯಿತು ಪ್ರಾರ್ಥನೆ. ಶ್ರೀಮತಿ ಪೋರಂಗಡ ಲೀನಾ ಬೋಪಣ್ಣ, ಶ್ರೀಮತಿ ಹೆಮ್ಮಚ್ಚಿಮನೆ ಲತಾ ಗಣೇಶ್, ಶ್ರೀಮತಿ ಕ್ಯಾಚಮ್ಮಡ ನಿರ್ಮಲಾ ದಿನೇಶ್ ರೇಂಗ.

0: ಪಾಠ ಕೇಟಿರಲ್ಲ ನಂಗಡ ಮಹಿಳಾ ಮಂಡಳತರ ಅಧ್ಯಕ್ಷಿನಿಯಾನ ಶ್ರೀಮತಿ ಮಾಚಿಮಡ ರೂಪಾ ಸತೀಶ್ ರೈಂಗ ನಂಗಡ ಕಾನೂರು ಕೋತೂರು ಮಹಿಳಾ ಮಂಡಲ ನಡೆದು ಬಂದ ಬಟ್ಟರ ಬಗ್ಗೆ ಅರಿವಿಕೆ ತಪ್ಪ.
1: ಕಾನೂರು ಕೋತೂರು ಮಹಿಳಾ ಮಂಡಲ ನಡೆದು ಬಂದ ಬಟ್ಟೆ. ಕಾನೂರು ಪಿಂಜ ಕೋತೂರು ಒರು ಅವ್ವಂಡ ಅವಳಿ ಜವಳಿ ಮಕ್ಕಡನಕ್ಕೆ ನಂಗಡಲ್ಲಿ ಏದೋರು ಸಂಘ ಸಂಸ್ಥೆ ಆಸ್ಪತ್ರೆ ಗ್ರಾಮ ಪಂಚಾಯತಿನ ದಂಡ ಊರುಕಾರ ನಡೆತುವನಕ್ಕೆ ಈ ಮಹಿಳಾ ಮಂಡಲತ್ನ ಸಹ ದಂಡ ಊರ ಪೊನ್ನಾಳುವ ಕುಡಿತು ನಡ್ತಿಯನುಂಡು.

ಜಾಸ್ತಿ ಆಪದಲ್ಲತೆ ನಂಗಡ ನಲ್ಲ ಪರಂಪರೆ ಸಂಸ್ಕಾರತ್ನ ಅರಿಂಜವ ಅವಕಾಶ ಕಿಟ್ಟುವ ಈ ಡಿಜಿಟಲ್ ಯುಗತ್ ಎಲ್ಲ ಆನ್ಲೈನ್ ಆಯ್ತು ಪರಿವರ್ತನೆ ಆಯ್ಡುಳ್ಳಂಗು ಮಕ್ಕ ಪುಸ್ತಕ ಓದುವ ಹವ್ಯಾಸತ್ನ ಬುಟ್ಟಿಟ್ಟಿತ್ತು. ಆಚೆಂಗಿ ಓದುವತ್ತು ಕಿಟ್ಟುವಂತಹ ಜ್ಞಾನ ಬುದ್ಧಿವಂತಿಕೆ ಕಲ್ಪನಾಶಕ್ತಿ ಮೌಲ್ಯ ಇದೆಲ್ಲಿಯೂ ಕಿಟ್ಟುಲೆ. ಪುಸ್ತಕ ಓದುವ ಅನುಭವ ಆ ಖುಷಿಯೇ ಬೋರೆ. ನಂಗಡ ಅವ್ವ ಪಾಜೆ ಬಳಂದಕ್ಕ ಮಾತ್ರ ನಂಗಡ ಕಾವೇರಿ ತಾಯಿರ ಮಣ್ಣು ಇಗ್ಗು ತಪ್ಪ ನೆಲನಿಂದ ನಂಗಡ ನಾಡುರ ಪೆದ ಉಳಿವೋ. ಇಲ್ಲ ಅಣ್ಣಕ್ಕ ಇನ್ನು ಚನ್ನಂಕಾಲ ಕೈಂಜದು ನಂಗಡ ಮೂಲ ನಿವಾಸಿಯಡ ಈ ಜನ್ಮಭೂಮಿ ಅಳಿಂಜಿಪೋಪ ಸಾಧ್ಯತೆ ಉಂಡು. ಇದು ಆಪಕಾಗ ಅನ್ನುವುದೇ ನಂಗಡ ಉದ್ದೇಶ. ಪಿಣ್ಯ ಜವಾಬ್ದಾರಿಯೂ ಅಕ್ಕು. ಏದು ಭಾಷೆಯೂ ಮೇಲೂ ಅಲ್ಲ ಕೀಳೂ ಅಲ್ಲ. ಆಚೆಂಗಿ ನಂಗ ನಂಗಡ ಅವ್ವ ಪಾಜೆಕು ಆದ್ಯ ಸ್ಥಾನ ಕೊಡ್ಕೊಂಡು ಬೋರೆ ಬೋರೆ ಪಾಜೆನೋ ನಂಗ ಪ್ರೀತಿಲು ಪಡಿಕೊಂಡು ನಂಗಡ ಅವ್ವ ತಕ್ಕನ ಬೋರೆ ಭಾಷೆಕಾರಳು ಪಡಿಚಿತ್ತು. ನಂಗಡ ಸಾಹಿತ್ಯತ್ನ ಐಂಗಳು ಓದ್ವಕ್ಕು ನಂಗ ಅವಕಾಶ ಮಾಡಿ ಕೊಡ್ಕೊಂಡು ಅಕ್ಕ ನಂಗಡ ಭಾಷೆಯೂ ಬೊಳೆವ. ಭಾಷೆ ಎನ್ನುವುದು ಪರಿವ ನೀರಾಂಡು. ಓರ್ ಕಾಲತ್ತು ದೇವನಾಗರಿ ಭಾಷೆ ಆಯ್ತಿಂಜ ಸಂಸ್ಕೃತ ಭಾರೀ ಬಲ್ಯ ಅಭಿವೃದ್ಧಿ ಕಂಡ ಭಾಷೆಯಾಯ್ತಿಂಜತ್ತು. ನಂಗಡ ಮಹಾಕಾವ್ಯಾನ ರಾಮಾಯಣ ಮಹಾಭಾರತ ವೇದ ಉಪನಿಷತ್ ಇದೆಲ್ಲ ಆದ್ಯದಾಯ್ತು ಸಂಸ್ಕೃತ ಭಾಷೆಲೇ ರಚನೆ ಆಯ್ತಿಂಜೆ. ಕಾಲಕ್ರಮೇಣ ಕನ್ನಡತ್ರ ಪ್ರಭಾವ ಏರ ಆಯ್ತು ಸಂಸ್ಕೃತ ಭಾಷೆ ಮೂಲೆ ಗುಂಪಾಯಿ ಪೋಚಿ. ಅನ್ನನೇ ನಂಗಡ ಕೊಡವತಕ್ಕೂ ಅಳಿಂಜಿ ಪೋಪಕಾಗ ಎನ್ನುವ ಗುರಿ ಬೆಚ್ಚಂಡು ಮಿನ್ನತರ ಪೀಳಿಗೆಕು ನಂಗಡ ಅವ್ವ ಪಾಜರ ಮಹತ್ವತ್ನ ಎಣ್ಣಕ ಉಲಗತ್ಲೇ ಇಲ್ಲತಂತಹ ನಂಗಡ ಜನ್ಮಭೂಮಿರ ರಹಸ್ಯತ್ನ ತೋಕು ಮಂದು ಮಾನಿ ದೇವಡಕಾಡು ಐನು ಮನೆ ಗುರುಕಾರುಣ ತೆರೆ ಪಿಣ್ಯ ನಂಗಡ ಮನೇಲು ಪೊಲಂಜಕೋ ಬೈಟಾಪಕೋ ನೆಲ್ಲಕ್ಕಿ ನಡುಬಾಡಲು ಬೊಳ್ಚಬೆಪ್ಪ ಪದ್ಧತಿ ಇದನ್ನೆಲ್ಲ ಮಕ್ಕಕ್ಕೆ ಅರಿವಿಕೆ ಕೊಡುಪ ಜವಾಬ್ದಾರಿ ನಂಗಡ ಮೇಲೆ ಉಂಡು. ಪಂಡು ಪ್ರತಿಯೊಬ್ಬಂಡ ಮನೇಲು ಬೆಂದು ಬಪ್ಪಕ ಪಿಣ್ಯ ಪೊರಮೆಂಜ ಅತಿಥಿಯ ಬಪ್ಪಕ ಭಾರೀ ಛಾಯೋಡೆ ಐಂಗಳ ಸತ್ಕಾರ ಮಾಡುವುದು ನಂಗಡ ಕೊಡಗು ನೆಲತ್ರ ಸಂಸ್ಕಾರ ಆಯ್ತಿಂಜತ್ತು. ಅತಿಥಿ ದೇವೋಭವ ಅನ್ನುವಂಥದ್ದು ನಂಗಡ ಪರಂಪರೆ. ಇಕ್ಕ ಅಂತ ಓರು ಗತ ವೈಭವತ್ರ ಆತಿಥ್ಯತ್ನ ನಂಗಡ ಬೋರೆ ಬೋರೆ ಕೊಡವ ಸಂಗತ್ರ ಪೊಮ್ಮಕ್ಕ ಭಾರೀ ಛಾಯೋಡೆ ಕಕ್ಕಡ ನಮ್ಮೆ ಮೀನ್ಯಾರ ನಮ್ಮೆ ಆಚರಣೆ ಮಾಡುವಲ್ಲಿ ಮಿಂಜಕ್ಕೆ ಬಂದಿತ್ತು. ನಂಗಡ ಜಾನಪದ ನೃತ್ಯ ಪದ್ಧತಿ ಸಂಸ್ಕಾರತ್ನ ಬೊಳ್ತಿಂಡ್ ಬಂದಂಡುಂಡು. ಇದಂಡಗೊಂಡು ಮಿಂಜತ್ರ ಪೀಳಿಗೆಕ್ಕೆ ನಂಗಡ ಸಂಸ್ಕಾರತ್ರ ಬಗ್ಗೆ ಏರ ಅರಿವು ಕಿಟ್ಟುವನ್ನೇ ಆಯಿತು. ಇದು ಓರು ಖುಷಿ ಪಡುವ ವಿಷಯ ಆಯಿತುಂಡು. ಇನ್ನನೇ ನಂಗಡ ಕೊಡವ ಪದ್ಧತಿ ಸಂಸ್ಕೃತಿ ನಂಗಡ ಕೊಡವ ಪಾಜೆ ಉಳಿಯಡು ಬೊಳೆಯಡು ಎಣ್ಣೆಂಡು ದೇವಳ ತುದಿಚವಿ. ಇಚ್ಚಕ್ಕೆ ನೇರ ಅವ್ವ ಪಾಜರ ಬಗ್ಗೆ ಎಳ್ದಿತು ಓದುನವು ಶ್ರೀಮತಿ ಚಿರಿಯಪ್ಪಂಡ ರುಕ್ಮಿಣಿ ನಾಣೆಯಂಡೆಂಗ. ಇಕ್ಕ ಅವರು ಸಮೂಹ ಗೀತೆ ಪಾಡುವೈಂಗ ಶ್ರೀಮತಿ ಕ್ಯಾಚಮ್ಮಡ ನಿರ್ಮಲಾ ದಿನೇಶ್, ಶ್ರೀಮತಿ ಹೆಮ್ಮಚ್ಚಿಮನೆ ಲತಾ ಗಣೇಶ್, ಶ್ರೀಮತಿ ಪೋರಂಗಡ ಲೀನಾ ಬೋಪಣ್ಣ.

0: ಈ ಮಳೆಗಾಲಕ್ಕೆ ಬೋಂಚುಳ್ಳ ಚೋದು ಚೋದಾನ ಪಾಕತ್ನ ಎಣ್ಣಿ ತಪ್ಪಯಿಂಗ ಶ್ರೀಮತಿ ಚೆಪ್ಪುಡಿರ ಸುಜನ ನಂಜಪ್ಪಂಡೈಂಗ
1: ಕೋಳಿ ಸೂಪ್ ಈಂಗು ಬೋಂಡ್ಯಾನ ಸಾಮಾನ್. ಕೋಳಿ ಅರ್ಚಿ ಎಣ್ಣೆ 4 ಚಮಚ, ಜೀರಿಗೆ 1 ಚಮಚ, ನಲ್ಲಮಳು ಕೂರು 1 ಚಮಚ, ಸಂಬಾರ ತಪ್ಪು 10, ಬೊಳ್ಳುಳ್ಳಿ 1 ಕಂಡೆ, ಇಂಜಿ ದಂಡು ಕೊಂಬು, ಈರುಳ್ಳಿ 1, ಮೈದಾಪುಡಿ ದಂಡ್ ಚಮಚ, ಮಂಜಪುಡಿ 1/2 ಚಮಚ, ಪಟ್ಟೆ ಲವಂಗ ಚನ್ನ, ಪುಳಿಂಜೆ 25 ಗ್ರಾಮ್, ಗರಂ ಮಸಾಲೆ 1/2 ಚಮಚ, ಪೊಡಿ ಉಪ್ಪು 1 ಚಮಚ, ಮಳುಪುಡಿ ದಂಡ್ ಚಮಚ. ಮಾಡುವ ವಿಧಾನ: ನಲ್ಲ ಮುರ್ಕ ಉಳ್ಳ ನಾಡು ಅಥವಾ ಫಾರ್ಮ್ ಕೋಳಿ ಮನಾರ ಮಾಡಿತ್ತು, ಅದಂಡ ನಲ್ಲ ಎರ್ಚಿ ಕಂಡತ್ತಿನ ಆಂಜಿ ಎಡ್ತಿತ್ತು, ಬೋರೆ ಎದೆಂಗಿ ಪಾಕ ಮಾಡಿಯವಲು. ಬಾಕಿ ಉಳ್ಳ ಎಲ್ಲ ಭಾಗತ್ತಿನ ಚೆರ್ಗನೆ ತರ್ಚಿತ್ತು ಓರ್ ಬಟ್ಟತ್ತು ಬೆಚ್ಚ ಉಂಡು. ಪ್ರೆಷರ್ ಕುಕ್ಕರ್ನ ಒಲೆಲ್ ಬೆಪ್ಪಂಜಿ 4 ಚಮಚ ಎಣ್ಣೆ ಇಡೊಂಡು. ಎಣ್ಣೆ ಕಾಂಜ ಪಿಂಜ ಜೀರಿಗೆ ನಲ್ಲಮುಳುಕುರು ಉಡೊಂಡು. ದಂಡು ಪೊಟ್ಟುವ ಕಾಪಕ ಸಂಬಾರ ತೊಪ್ಪು ಬೊಳ್ಳುಳ್ಳಿ ಇಂಜಿನ ಕಲ್ಲು ಜಜ್ಜಿತ್ತು ಕೂಟೊಂಡು. ಈರುಳ್ಳಿನ ಸಾಧಾರಣ ಉದ್ದಕ್ ಮುರ್ಚಿತ್ತು ಕೂಟಿನ ಪಿಂಜ ಎರ್ಚಿನ ಕೂಟಿತ್ತು ಅಳ್ಕಿ ಬಿಡೊಂಡು. ಇಕ್ಕ ಮೈದ ಪೊಡಿನ ನೀರಲ್ಲಿ ಕಲ್ಕಿತ್ತು ಎರ್ಚಿಕ್ಕು ಕೂಟೊಂಡು. ಅದು ತಿಂದದು ಮಂಜಪೊಡಿ, ಮಳುಪೊಡಿ, ಗರಂ ಮಸಾಲ ಪೊಡಿ, ಪಟ್ಟೆ ಲವಂಗ ಕೂಟಿತ್ತು, ಪುಳಿಂಜನ ನೌಂಡಿತು ಇಡುವಂಜಿ, 6 ಕಪ್ ನೀರು ಬೂಕ್ವಂಜಿ, ಕುಕ್ಕರ ಮುಚ್ಚಿ ಇಡೊಂಡು. ಅಂದಾಜು 10 ಕುರಿ ಸದ್ದಾಯ್ತು ಉಳುಪಿನ ಪಿಂಜ ಗ್ಯಾಸ್ ಪೋನದು ತೊರೆದು ನೋಟಿ, ಗಮ ಗಮ ಸೂಪ್ ರೆಡಿ. ನೋಟಿತ್ತು ಉಪ್ಪು ಕೂಟಲು. ಈ ಮಳೆಗಾಲತ್ತು ಮನೆ ಸಂಸಾರ ಎಲ್ಲರೂ ಕುಡಿಕೋಲು.
0: ಏನಂಗೋ ಕೋಳಿ ಸೂಪರ ರೆಸಿಪಿ ಕಪಕ ಬಾಯಿ ನೀರು ಬಪ್ಪಲ್ಲ. ಇಕ್ಕ ಪಳಂಜುಲ್ಲರ ಬಗ್ಗೆ ಅರಿವಿಕೆ ತಪ್ಪಯಿಂಗ ಶ್ರೀಮತಿ ಕ್ಯಾಚಮ್ಮಡ ನಿರ್ಮಲಾ ದಿನೇಶ್ರಯಿಂಗ.
2: ವೇದ ಪೊಟ್ಟಾನಕೋ ಗಾದಿ ಪೊಟ್ಟಲ್ಲ ಅನ್ನುವ ಪಳಂಜುಲ್ಲು ಉಂಡು. ಆಚೆಂಗಿ ವೇದ ಪೊಟ್ಟಾಪದುಂಡ ವೇದ ಪುರಾಣತ್ನ ಪೂಜ್ವಾನಂಗ ಅಚ್ಚಿಕೆ ಬಲ್ಯದು ಪಳಂಜುಲ್ಲು ಸಹ. ನಂಗಡ ಪೆರಿಯವು ಬದುಕಲು ಕಂಡಾನ, ನೊಂದಾನ, ಬೆಂಜಾನ, ಪಾಡುಪಟ್ಟಾನ ಈ ಅನುಭವತ್ನೆಲ್ಲ ಗಾದಿರ ರೂಪ ತಣ್ಣಿತು ಪಡುಪುಚಿಡುವ ಪ್ರಯತ್ನತ್ರ ಪವಿತ್ರವಾನ ತಕ್ಕರ ಚಂಗೋಲೆಯೇ ಪಳಂಜೊಲ್ಲು. ಇಕ್ಕತ್ರ ಸುಮಾರು ಜನಕ್ಕೆ ಕೊಡವ ಪಾಜಲು ಹೆಚ್ಚಕ್ಕೆ ತರಾವರಿ ಪಳಂಜೊಲ್ಲು ಉಂಡು ಎಂದು ಅಣ್ಣುವಂಡ ಅರಿವಿಕೆ ಇಪ್ಪಕ್ಕಿಲ್ಲ. ಶ್ರೀಮತಿ ಪೌತಿ ಕೇಚಮಾಡ ಸುಬ್ಬಮ್ಮ ತಿಮ್ಮಯ್ಯಂಡ ಎಂಗಡ ಬಲ್ಯ ಪ್ರಯತ್ನತ್ತು ಇಂದು ಇದು ಪಳಿಯ ತಕ್ಕು ಪೊನ್ ತಕ್ಕು ಅನ್ನುವ ಒಂದು ಪುಸ್ತಕತ್ರ ರೂಪಲು ಪ್ರಕಟವಾಯಿತು. ಅದಲು ಆಂಜಿ ಅಡ್ತ ಚನ್ನ ಪಳಂಜೊಲ್ಲನ ವಿವರತೋಡೆ ಮಾಡುವಕ್ಕೆ ಪ್ರಯತ್ನ ಪಡ್ವಿ. ಆದ್ಯ ಆಯಿತು ಅಕ್ಕಿರ ಮೇಲೆ ಆಸೆ, ಬೆಂದು ಕಡ ಮೇಲೆ ಪ್ರೀತಿ. ವಿವರಣೆ: ಅಕ್ಕಿ ಖರ್ಚಾಯಿ ಪೋಪ ಅಂದು ಒರು ಬರಿಯ ಬೇರ, ಬೆಂದೂರು ತೈರೊಂಡು ಇನ್ನೊರು ಬರಿಯ ಸಂಬಂಧಿತರ ಮೇಲೆ ಮೀದ ಆಸೆ. ಬೆಂದು ಕಡಲಿಕ್ಕೆ ಪೋನಲ್ಲಿ ಚಾಯ್ತ ಉಂಡಿರುವ, ಅದೇ ಬೆಂದುಕ ಬಂದಕ ತಕ್ಕಲೇ ಕೆಲದುಮ್ಚಿಡುವ. ಆಚೆಂಗಿ ಕೂಳುಡುವಕ ಪೊತ್ತೂರ್ತ ಬೆಚ್ಚಂಡೇ ಕಳಿಪ, ಇದು ಸರಿಯಲ್ಲ. ಅಂಗೈರನಕ್ಕೆ ಆಸ್ತಿ ಬೆಚ್ಚಂಡಕ ಮುಂಗೈ ಮುಳುಕ ನೆಯಿಲು ಉಂಗೋಲು. ವಿವರಣೆ: ಆಸ್ತಿನ ಸರಿಯಾನ ನೋಟು ಕೂಟ್ಲು ಗೊಬ್ಬರ ಗೋಡ್ಲು ಮೇಲ್ವಿಚಾರಣೆ ಮಾಡಿಯಂಡಕ ಭೂಮಿಲು ಬಟ್ಟಿಕ್ಕು ಬಟ್ಟಿ ನೆಲ್ಲೊಡ್ಕೋಲು. ಕರೆ ಫಸಲು ತೋಟತು ಸರಿಯಾನ ಫಸಲು ಒಡ್ಕೋಲು. ಪಣ್ಣು ಫಲ ಪಾಲು ಮೋರ್ಲು ಕೈ ಕತ್ತೋಲು. ಸಮೃದ್ಧಿ ಬದುಕು ಬದುಕೋಲು. ಆಸ್ತಿಕ್ಕು ಉಸ್ತುವಾರಿಯೇ ಮುಖ್ಯವಾದದ್ದು. ಅಂದಿ ತಿರಿ ಬೆಚ್ಚವ ನಂದಾಯಿತು ಬದುಕುವ. ವಿವರಣೆ: ಪೊಲಕ ನೇರ್ತೆಯೂ ಪಿಂಜ ಅಂದಿ ಮುಂದಿ ನೇರತು ಮನೆನ ಒಡ್ಕಿತು ತೀಟಿತು ಬಾಡಕ್ಕೆ ಬೊಳ್ಚಬೆಪ್ಪದೇ ಅಂದಿತಿರಿ. ಸಂಸಾರತ್ರ ನಲ್ಲರಿಕೆ ಕಾಯಿತು ಸಂಪ್ರದಾಯವಾಯಿತು ಗುರು ಕಾರಣನ ನೆನತಿಯವಕ್ಕೂ ಪೆರಿಯ ಇಂಗಡ ಸೇವೆ ಮಾಡುವಕ್ಕೂ ಅಂದಿತಿರಿ ಬೆಪ್ಪ. ಇದೆಲ್ಲ ಒಂದು ನಲ್ಲ ಸಂಪ್ರದಾಯ. ಪಂಡು ಪೊಲಾಕೋ ಬೈಟಾಪಕೋ ಮನೆ ಒಡ್ಕಿತು ಚಾಣ ನೀರು ತಣಚಿತು ಬೊಳ್ಚ ಬೆಚ್ಚ ಪಿಂಜೆ ವ್ಯವಹಾರ ಮಾಡುವಂಜದ್ದು. ಅರಮನೆ ಉಂಡೆಂಗು ನೆರಮನೆ ಬೋಂಡು. ವಿವರಣೆ: ನೆರೆಮನೆ ಕಾರಡ ಕೂಡ ದ್ವೇಷ ರೋಷ ಬೆಚ್ಚಂಡೆ ಇಂಜಕ ಲಾಭ ಇಲ್ಲ. ದೂರತ ಬಲ್ಯ ಬೆಂದುವಳ ನಂಬಿತು ನೆರೆಮನೆ ಕಾರಳ ನಿರ್ಲಕ್ಷ್ಯ ಮಾಡೋಕಾಗ. ನಂಗಡ ಕಷ್ಟಕ್ಕೆ ದೂರತ ಬೆಂದುವ ಬಂತೆತ್ತುಲೆ ಪಕ್ಕತವನೇ ಪಡಿತೊರ್ಪು. ಆಳು ನೋಟ್ನಕ ಕೇಂಬುರ ತಾಳು ಕೂತು ಕಾಟಕ ಕುಂದುರ ಮೋಳು. ವಿವರಣೆ: ಇದು ತೋಕರ ಬಗ್ಗೆ ಎಣ್ಣತಕ್ಕು. ತೋಕು ಕೇಂಬುರ ತಾಳ್ರನಕ್ಕೆ ಚೆಂಗನೆ ಇಪ್ಪ. ಅದತ್ತು ಪೊಟ್ಟುವ ಬೊಡಿ ಸದ್ದು ಕುಂದುನೇ ನಡ್ಕುವಲ್ಲ ಕೂಟಕ್ಕೆ ಆಪ ಪರಿಣಾಮ ಜಿಮತ್ನೇ ಎಡ್ತುರುವ. ಅದಂಗಾಯ್ತು ಚೆರಿಯಾಂಡ ಮೀದ ಕಮ್ಮಿ ತರತ್ರ ಭಾವನೆ ಇಪ್ಪಕಾಗ. ಇಪ್ಪಕ ಪಾರಿಕಳಿ ಇಲ್ಲತಿಪ್ಪಕ ಜಾರಿ ಓಳಿ. ವಿವರಣೆ: ಕೈಲು ಕಾಸಿಪ್ಪಕ ವೈಭವ.

0: ಹಸಿದ ರೈತ ಸಂಕುಲದಲ್ಲಿ ಹೊಸ ಆಸೆ ಕಾಡಿದೆ.
1: ಗೀತ ಮಾಧುರ್ಯ.
2: ಪ್ರೀತಿಯ ಶ್ರೋತೃಗಳೇ,
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
1: ನೀವು ಹಾಡ್ತೀರಾ?
2: ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು
1: 0827222588, ಮತ್ತೊಂದು ದೂರವಾಣಿ ಸಂಖ್ಯೆ 2281219.
2: ಬೆಟ್ಟ

0: ಗೀತಾ ಮಾಧುರ್ಯ.
1: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 13ರಂದು
2: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ
1: ಗೀತಾ ಮಾಧುರ್ಯ
3: ವೈವಿಧ್ಯಮಯ ಹಾಡುಗಳ ಹೂರಣ.
4: ಟ್ಯೂನ್ ಮಾಡಿ
3: FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಗೀತಾ ಮಾಧುರ್ಯ
1: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ
5: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 5:30:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಶ್ರೋತೃಗಳೇ, ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222858 ಅಥವಾ 2281299. ಕರೆ ಮಾಡಿ ಮಾತಾಡಿ ನಾವು ಕೇಳೋ ಸುಲಭವಾದ ಪ್ರಶ್ನೆಗೆ ಉತ್ತರ ನೀಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಅಂತ ಹೇಳ್ತಾ ಮೊದಲ ಕರೆ ಯಾರು, ಇಲ್ಲಿಂದ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ತಿಮ್ಮಪ್ಪ ಅವರೇ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್. ನೀವೆಲ್ಲ ನಮ್ಮ ಆಕಾಶವಾಣಿ ಬಳಗದವರೆಲ್ಲ ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ?
1: ಹಾ, ಕೇಳ್ತಾ ಇದ್ದೇವೆ ಮೇಡಮ್.
0: ಬೆಳಗ್ಗೆಯಿಂದ ಯಾವ ಕಾರ್ಯಕ್ರಮವನ್ನ ಕೇಳಿದ್ರಿ?
1: ನಾನೀಗ ಬಂದಷ್ಟೇ, ಕೆಲಸಕ್ಕೆ ಹೋಗಿದೆ ಬೆಳಿಗ್ಗೆ.
0: ಕೆಲಸ
1: 6 ಗಂಟೆಯಿಂದ ನಾವು ಆರಂಭ ಆಗಿ ಇದು ಎಲ್ಲ ಕೇಳ್ತೇವೆ ಮೇಡಮ್.
0: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಹೌದು ಮೇಡಮ್.
0: ಹೌದು, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ನನ್ನದು ಎಲ್ಲ ಆರೋಗ್ಯದ್ದು, ಮತ್ತೆ ಕೃಷಿ ರಂಗ, ಮತ್ತೆ ಚಿತ್ರಕಾವೇರಿ, ಮತ್ತೆ ಅಂತ್ಯಾಕ್ಷರಿದ್ದುಂಟು. ಎಲ್ಲ ಜನಗಳಿಗೆ ಖುಷಿಯಾಗಂತ ಎಲ್ಲ.

0: ನನಗೆ ತುಂಬಾ ಪ್ರೀತಿ ಮೇಡಮ್. ಅದು
1: ಹೌದು, ಆಗ ಕಾರ್ಯಕ್ರಮಗಳನ್ನ ಪ್ರತಿನಿತ್ಯ ಕೇಳ್ತಾ ಇರ್ತೀರಾ.
0: ಹೌದು ಮೇಡಮ್.
1: ಹೌದು, ಯಾವ ಹಾಡು ಬೇಕಾಗಿತ್ತು ತಿಮ್ಮಪ್ಪ ಅವರಿಗೆ?
0: ನನಗೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ, ಅಡವಿ ದೇವಿಯ ಕಾಡು ಜನಗಳಾಗಿ ಹಾಡು ನಾಡಿನ ಜೀವ ತುಂಬಿದೆ ಅಂತ ಒಂದು ಸೊಗಸಾದ ಹಾಡು ಉಂಟಲ್ಲ ಮೇಡಮ್,
1: ಹೌದು, ನೀವು ಹಾಡನ್ನ
0: ಅದನ್ನು
1: ಹೇಳ್ತೀರಾ ಫುಲ್
0: ಕೇಳುವಾಗ
1: ಪೂರ್ತಿಯಾಗಿ ಹೇಳ್ತಾ ಇದ್ದೀರಿ. ಹೇಳಿ.
0: ಅದನ್ನು ಕೇಳುವಾಗ ಇನ್ನೊಮ್ಮೆ ಕೇಳುವಂತಾಗ್ತದೆ, ಭಾರಿ ಖುಷಿ ಆಗ್ತದೆ ಹಾಡು.
1: ಹೌದು, ಖಂಡಿತವಾಗ್ಲೂ ಹಾಡು ಹೇಳುವ ಅಭ್ಯಾಸ ಇದೆಯಾ?
0: ಹೇಳ್ತೇನೆ ಮೇಡಮ್ ಕೆಲವು ಹಾಡನ್ನು.
1: ಹೇಳ್ತೀರಾ?
0: ಹೌದು.
1: ಹಾಗಾದ್ರೆ ಯಾವುದಾದ್ರು ಹಾಡು ಹೇಳ್ತೀರಾ ಇವಾಗ?
0: ಒಂದು ರಾಮಾಚಾರಿ ಹೇಳ್ತೇನೆ.
1: ಹಾ, ಹೇಳಿ ಹೇಳಿ.

0: ಚೆನ್ನಾಗಿ ಹಾಡು ಹೇಳಿದ್ರಿ. ನೀವು ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಸುಮಧುರವಾದ ಧ್ವನಿ.
1: ಮತ್ತೆ ಭಕ್ತಿಗೀತೆ ಸ್ಪರ್ಧೆಗಳಲ್ಲಿ ಹೋದ್ರೆ ನಾನು ಫಸ್ಟ್ ಮೊದಲನೇ ಬಹುಮಾನ ಸಿಗ್ತದೆ ಮೇಡಮ್.
0: ಹೌದಾ?
1: ಹೌದು.
0: ಒಳ್ಳೆಯದು. ನಿಮಗೀಗ ಪ್ರಶ್ನೆ
1: ಹೇಳಿ ಮೇಡಮ್.
0: ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು?
1: ಅದು ಬ್ಯಾಂಗ್ಳೂರು ಮೇಡಮ್.
0: ಸರಿಯಾದ ಉತ್ತರ, ಸರಿಯಾದ ಉತ್ತರ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು.

0: ಮುಂದಿನ ಕರೆ ಯಾರು ಇಲ್ಲಿಂದ ನೋಡೋಣ. ಹಲೋ,
1: ಮೇಡಮ್ ನಮಸ್ತೆ.
0: ನಮಸ್ತೆ, ರಾಮಣ್ಣ ಅವರು.
1: ಹೌದು, ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ ಮಾತಾಡೋದು. ಮೇಡಮ್
0: ರಾಮಣ್ಣ ಅವರೇ, ಹೇಗಿದ್ದೀರಾ? ಆರೋಗ್ಯ ಎಲ್ಲ ಹೇಗಿದೆ?
1: ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ. ಯಾವ ಹಾಡು ಬೇಕಾಗಿತ್ತು ಇವತ್ತು ರಾಮಣ್ಣ ಅವರಿಗೆ?
1: ನಮಗೆ ರಾಮಾಚಾರಿ ಫಿಲ್ಮ್ ಅಲ್ಲಿ ಮೇಡಮ್,
0: ಹ್ಮ್,
1: ನಮ್ಮೂರ ಯುವರಾಣಿ ಕಲ್ಯಾಣವಂತೆ,
0: ಆ ಹಾಡು ಬೇಕಾಗಿತ್ತು. ಕೆಜೆ ಯೇಸುದಾಸ್ ಅವರು ಹಾಡಿರೋದು. ಖಂಡಿತವಾಗ್ಲೂ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡೋಣ. ಕಾರ್ಯಕ್ರಮಗಳನ್ನ ಕೇಳಿದ್ರ ಬೆಳಗ್ಗೆಯಿಂದ?
1: ಕೇಳಿದ್ದೇನೆ ಸ್ವಲ್ಪ ಮೇಡಮ್.
0: ಕೇಳಿದ್ರಿ. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ನನ್ನ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಮತ್ತು ಗೀತಾ ಮಾಧುರ್ಯ ಮೇಡಮ್.
0: ಹೌದಾ, ಕೇಳ್ತೀರಾ?
1: ಕೇಳ್ತೇನೆ ಕೇಳ್ತೇನೆ.
0: ಕೇಳ್ತೀರಾ? ಕರೆ ಮಾಡಿದ್ರ?
1: ಮಾಡಿದ್ದೇನೆ.
0: ಕರೆ ಮಾಡಿದ್ರಿ.
1: ಹೌದು, ಶಕುಂತಲಾ ಮ್ಯಾಮ್.
0: ಹೌದು ಹೌದು, ಕರೆ ಮಾಡಿದ್ರಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ನಿಮಗೊಂದು ಪ್ರಶ್ನೆ.
1: ಹೇಳಿ.
0: ಕುಕ್ಕುಟ ಉದ್ಯಮ ಎಂದರೆ ಏನು?
1: ಕುಕ್ಕುಟ
0: ಉದ್ಯಮ ಎಂದರೆ ಏನು?
1: ಕುಕ್ಕುಟ ಉದ್ಯಮ ಎಂದರೆ ಕೋಳಿ.
0: ಹೌದು, ಕೋಳಿ ಸಾಕಾಣಿಕೆ.
1: ಹೌದು, ಕೋಳಿ ಸಾಕಾಣಿಕೆ.
0: ಕೋಳಿ ಸಾಕಾಣಿಕೆ ಸರಿಯಾದ ಉತ್ತರ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ ಮ್ಯಾಮ್,
0: ಧನ್ಯವಾದ.

0: ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ
2: ಹಲೋ
1: ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು?
2: ನಾನು ರೇವತಿ ಅಂತಿದ್ದೆ.
1: ರೇವತಿ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೇನೆ.
1: ಚೆನ್ನಾಗಿದ್ದೀರಾ? ಮೊದಲ ಬಾರಿ ಕರೆ ಮಾಡ್ತಾ ಇರೋದಾ?
2: ಇಲ್ಲ ಮೇಡಮ್, ಮಾಡಿದ್ದೀನಿ.
1: ಮಾಡಿದ್ದೀರಾ? ಯಾವ ಹಾಡು ಬೇಕಾಗಿತ್ತು ರೇವತಿ ಅವರಿಗೆ?
2: ಚಲಿಸುವ ಮೋಡಗಳು ಚಿತ್ರದಿಂದ. ಜೇನಿನ ಹುಲಿಯ ಹಾಡಿನ ಮೇಲೆ
1: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋದು.
2: ಹೌದು ಮೇಡಮ್.
1: ಖಂಡಿತವಾಗ್ಲೂ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡೋಣ. ರೇವತಿ ಅವರು ಏನ್ ಕೆಲಸ ಮಾಡ್ತಾ ಇರೋದು?
2: ಮನೆಯಲ್ಲಿ ಮೇಡಮ್.
1: ಮನೆಯಲ್ಲೇ ಇರುವುದು. ಹಾ, ರೇಡಿಯೋ ಕೇಳ್ತೀರಾ ನೀವು?
2: ರೇಡಿಯೋ ಎಲ್ಲಾ ಕಾರ್ಯಕ್ರಮ ಕೇಳ್ತೀವಿ.
1: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
2: ಚಿತ್ರಕಾವೇರಿ, ಉದಯ ರಾಗ ಭಕ್ತಿ ಗೀತೆಗಳು, ಚಿಂತನ, ಆಮೇಲೆ ಚಿತ್ತ ಚಿತ್ತ ರಾತ್ರಿ ಕೇಳ್ತೀವಿ.
1: ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಈಗ ನಿಮ್ಗೊಂದು ಪ್ರಶ್ನೆ. ಫೆಬ್ರವರಿ 29 ಎಷ್ಟು ವರ್ಷಗಳಿಗೊಮ್ಮೆ ಬರುತ್ತದೆ?
2: 4 ವರ್ಷಗಳಿಗೆ.
1: ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
2: ಹಾಯ್ತು, ತುಂಬಾ
1: ಧನ್ಯವಾದ.

0: ಕಾರ್ಯಕ್ರಮದ ಕೊನೆಯ ಕರೆ, ಯಾರು ಇಲ್ಲಿಂದ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುಷ್ಪರಾಜ್ ಮಾತಾಡೋದು ಮೇಡಮ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಪುಷ್ಪರಾಜ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ ಮೇಡಮ್?
0: ನಾವೆಲ್ಲ ಚೆನ್ನಾಗಿದ್ದೀವಿ. ಯಾವ ಹಾಡು ಬೇಕಾಗಿತ್ತು ಇವತ್ತು?
1: ಮೇಡಮ್ ನಾನಿರುವುದೇ ನಿನಗಾಗಿ ಚಿತ್ರದಲ್ಲಿ ಎಸ್ ಜಾನಕಿ ಅವರು ಆಡಿರುವ ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ ಆಗಿದೆ ಮೇಡಮ್.
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡೋಣ.
1: ಓಕೆ ಮೇಡಮ್.
0: ಮಡಿಕೇರಿ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಯಾವ ಕಾರ್ಯಕ್ರಮ ನಿಮಗೆ ತುಂಬಾ ಇಷ್ಟ?
1: ನನಗೆ ನನ್ನೇ ತೆರಡು ಚಿತ್ರಕಾವೇರಿ ಎಲ್ಲ ಕಾರ್ಯಕ್ರಮ ಕೇಳ್ತೀನಿ ಮೇಡಮ್.
0: ಚಿತ್ರಗೀತೆಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಹೆಚ್ಚು ಇಷ್ಟ ಆಗುತ್ತೆ. ಆಗ
1: ಹೌದು ಮೇಡಮ್, ಕೇಳೋದೆಲ್ಲ ಕೇಳ್ತೀನಿ ಮೇಡಮ್.
0: ಕೇಳೋದೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಹೌದು ಮೇಡಮ್.
0: ಹೌದು. ಇವಾಗ ನಿಮಗೊಂದು ಪ್ರಶ್ನೆ.
1: ಓಕೆ ಮೇಡಮ್.
0: ಕೆಫಿನ್ ಎಂಬ ಅಂಶ ಯಾವ ಪಾನೀಯದಲ್ಲಿ ಇರುತ್ತದೆ?
1: ಕಾಫಿ ಮೇಡಮ್.
0: ಸರಿಯಾದ ಉತ್ತರ. ಕಾಫಿ ಕುಡಿಯೋ ಅಭ್ಯಾಸ ಇದೆಯಾ?
1: ನಾನು ಕಾಫಿ ಕುಡಿಯೋದು ಮೇಡಮ್ ನಾನು.
0: ಹಾ, ಈಗ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಪುಷ್ಪರಾಜ್ ಅವರು.
1: ನಮಸ್ತೆ ಮೇಡಮ್.
0: ಧನ್ಯವಾದಗಳು.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:18. ಈಗ ನಮ್ಮ ನಿಲಯದಿಂದ ಈ ಸಂಜೆ, ರಾತ್ರಿ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:50 ನಮ್ಮ ನಿಲಯದಿಂದ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಏಲಕ್ಕಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕು ಗರ್ವಾಲೆಯ ಎನ್ಎ ಪೂವಯ್ಯ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ಇಂದು 8:00 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಎಣಿಕೆ, ರಚನೆ ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲಯ್ಯ. 10:00 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. ಇಂದು ಕನ್ನಡಕಗಳ ಸೂಕ್ತ ಬಳಕೆಯ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದಿಂದ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:50 ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ, ಪುಸ್ತಕದ ಓದು ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಶಾಖೆ ಪ್ರಾಯೋಜಿತ ಮಕ್ಕಳ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಲಿದ್ದೀರಿ. 9:10 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕೆಜಿ ಕನಕಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಮತ್ತು ಕಾರಣಗಳು, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆಯ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿಪಥ.

ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಚಿಕಿತ್ಸಾಲಯಗಳು ಮತ್ತು ಕೃಷಿ ಉದ್ಯಮದ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದೀರಿ. 4:30 ನೆನಪು ನಿನಾದ, 5 ಮಹಿಳಾ ಲೋಕದಲ್ಲಿ ವಿಚಾರ ಲಹರಿ, ವಿಷಯ ಹಳ್ಳಿಯ ಹಾಡು ಸೊಬಗಿನ ಬೀಡು, ಜಾನಪದ ಸಾಹಿತ್ಯದ ಅನನ್ಯ ಶಕ್ತಿಯ ಕುರಿತು ಒಂದು ಚಿಂತನೆ. ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಎಂ ಶಕುಂತಲಾ. 5:30 ಚಿತ್ರಕಾವೇರಿ. 6:15 ಮಕ್ಕಳ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಶಾಖೆ. 6:50 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಮಾತನಾಡಲಿದ್ದಾರೆ ಹೆಬ್ಬಾಳ್ ಪಶು ವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾ ವೀರೇಗೌಡ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Nonprofit organizations working in partnership with the government can improve people's quality of life. During Prince Aga Khan V's interaction with the Vice President at Uparashtrapati Bhavan, the two leaders discussed the Aga Khan Development Network's contributions to water and sanitation, women-led self-help groups, education and community development. Prime Minister Narendra Modi said during their meeting, they discussed ways to further strengthen India's partnership with the Aga Khan Development Network. Secretary of Ministry of Information and Broadcasting Chanchal Kumar today reviewed the functioning of all media units of the ministry operating in Kashmir. The secretary reviewed news and programs of Akashvani and Doordarshan and took stock of the campaigns and outreach activities of Press Information Bureau and Central Bureau of Communication. The secretary expressed satisfaction over the overall functioning of the media units. Benchmark domestic equity indices ended 0.2% higher today, snapping a three-day losing streak. The Sensex gained 138 points to close at 74,903. The Nifty added 46 points to settle at 23,478. In hockey, the Indian women's team stormed into the semi-finals of the Junior Asia Cup with a ruthless 19-0 demolition of Pakistan in quarter-final at Mochi in China today. And in women's cricket, India will take on Bangladesh in the semi-final of Asia Cup in Dubai at 8 p.m. Indian Standard Time. And that is the end of this news bulletin.
1: Akashvani Madikeri. Iga samaya 6 gante 10 nimisha 14 secondugalu. Iga jahiratugalu.
2: Namma jothe idare Dr. Maqsood Ahmed AR, Senior Consultant, Neurosurgery, Manipal Hospital, Mysore. Doctor, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಿಬಿಟ್ಟಿದೆ, 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಎಷ್ಟೊತ್ತಿನಿಂದ
10: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
11: ಹಲೋ.
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
13: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರು ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್

0: 9th to 25th September 2026. Special attraction, Diamond Solitaires. Collection starts from 5,000 onwards. Paras Prithvi Jewels, Ashoka Road, Mysore.
1: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
4: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
3: ವಿಲ್ಕೋ ಗೋಲ್ಡ್, ಕುಶಾಲನಗರ.
6: ಶ್ರೋತೃಗಳೇ, ಈಗ ಸಮಯ 6:15 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:17:22. ಈಗ ಜಾಹೀರಾತುಗಳು.
2: ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ ಪ್ರಕಟಣೆ: ಸಂಘದ ಎ ತರಗತಿ ಸದಸ್ಯತ್ವ 1 ಷೇರಿನ ಮೌಲ್ಯವನ್ನು 2,000 ರೂಪಾಯಿ ಎಂದು ಕಳೆದ ಮಹಾಸಭೆ

0: ತೀರ್ಮಾನಿಸಲಾಗಿದ್ದು, 2,000 ರೂಪಾಯಿಗಿಂತಲೂ ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು, ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು ಸೆಪ್ಟೆಂಬರ್ 19ರ ಒಳಗಾಗಿ ಪಾವತಿಸಿ ಸೆಪ್ಟೆಂಬರ್ 23ರಂದು ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
1: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯ

0: ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
1: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
1: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14ರಂದು ಸೋಮವಾರ ಅಪರಾಹ್ನ 2 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವ ದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ನ ಸಂಚಾಲಕ ಚೊಟ್ಟೆಕ್ಮಾಡ ರಾಜು ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜ್ಜಿಕುಟ್ರ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ, ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ, ಕೊಡವ ತಕ್ಕ ಎಳ್ತಗಾರರ ಕೂಟದ ಅಧ್ಯಕ್ಷ ಚಟಗಣ ರವಿ ಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು, ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ.
6: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
7: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
6: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
8: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
12: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ ಕುಶಾಲನಗರ ಮೈಸೂರು ರೇಟ್ ನಲ್ಲಿ ಸಿಗಲಿದೆ ಗೋಣಿಕೊಪ್ಪಲಿನಲ್ಲಿ. ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್, ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ಸ್ ರೀಸನೇಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
15: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು, ಗೋಣಿಕೊಪ್ಪಲು ಓಪನ್ ಆಯ್ತು. ನಿಮ್ಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ.
16: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
17: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
16: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
18: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
19: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
20: ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್

0: ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14ರಂದು ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾಕ್ಟರ್ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
2: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ಲರೂ ಕೇಳ್ತಾರೆ, ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
4: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425683, ಮೊಬೈಲ್ ನಂಬರ್ 9880995502 ಅಥವಾ 9591595370.
5: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
0: ನಂಬರ್ 2769 ಮಡಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 45ನೇ ವಾರ್ಷಿಕ ಮಹಾಸಭೆ ಇದೇ 11ರಂದು ಶುಕ್ರವಾರ ಪೂರ್ವಾಹ್ನ 10 ಗಂಟೆಗೆ ಮಡಿಕೇರಿ ಬಾಲಭವನದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಡಿ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಪಿ ದಿಲೀಪ್ ಅವರು ಕೇಳಿಕೊಂಡಿದ್ದಾರೆ.
6: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ ಸೆಪ್ಟೆಂಬರ್ 9 ರವರೆಗೆ ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲಿ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿವನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
0: ಮೂರ್ನಾಡು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮೂರ್ನಾಡು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 11ರಂದು ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಳಂಗಂಡ ಬಿ ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಪೂರ್ಣ ಪಾಲು ಹೊಂದಿರುವ ಅರ್ಹ ಸದಸ್ಯರಿಗೆ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲಿ ಸದಸ್ಯರು ಸಂಘದಿಂದ ಪಡೆದುಕೊಂಡು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ಏಯ್, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದ್ದೀನಿ.
8: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
7: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
8: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
7: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
9: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
7: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
9: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
7: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
9: ನಂಬರ್ 2790 ಬೈರಂಬಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಒಂಟಿ ಅಂಗಡಿ. ಇದರ 45ನೇ ವಾರ್ಷಿಕ ಮಹಾಸಭೆ ಇದೇ 2026 ದಿನಾಂಕ 11ರಂದು ಶುಕ್ರವಾರ ಪೂರ್ವಾಹ್ನ 10:30 ಸರಿಯಾಗಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂಜಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಮಹಾಸಭೆಗೆ ಹಾಜರಾಗಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಬೈರಂಬಾಡ ಪ್ಯಾಕ್ಸ್ನ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಂತಿಸಿಕೊಂಡಿದ್ದಾರೆ.
7: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
10: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
9: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಬೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ

0: ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
1: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
2: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
3: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಶ್ರೋತೃಗಳೇ, ಸಮಯ 6:30 ಇನ್ನು ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.
8: ಈಗ ಜಿಲ್ಲಾ ವಾರ್ತಾಪತ್ರ.
9: ಆಕಾಶವಾಣಿ ಮೈಸೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಪ್ರಶಾಂತಿಯನ್, ಓದುತ್ತಿರುವವರು ಸರ್ವಮಂಗಳ ಎಂ. ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಎದುರಾಗಿದ್ದು, ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ನೀರಿನ ಬೇಡಿಕೆ ಇರುವ ಭತ್ತ, ಕಬ್ಬು ಹಾಗೂ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬರ ಇರುವ ಪರಿಸ್ಥಿತಿಯಲ್ಲಿ ಬೆಳೆಯದಂತೆ ಜಿಲ್ಲೆಯ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಜಾಗೃತಿ ಮೂಡಿಸುತ್ತಿದ್ದು, ಇದರ ಬದಲಾಗಿ ಪರ್ಯಾಯ ಬೆಳೆಗಳಾದ ರಾಗಿ, ಜೋಳ, ಸಿರಿಧಾನ್ಯ ಹಾಗೂ ಇನ್ನಿತರ ಬೆಳೆಗಳನ್ನು ಬೆಳೆಯಲು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯನ್ನು ಪರಿಶೀಲಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬರ ಅಧ್ಯಯನ ನಡೆಸಲಾಗಿದೆ. ಬೆಳೆ ಹಾನಿ, ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸಮಸ್ಯೆಗಳು, ರೈತರು ಎದುರಿಸುತ್ತಿರುವ ನೀರಿನ ಅಭಾವದ ಕುರಿತಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಸಚಿವರ ನಂತರ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೈಸೂರು ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಎಚ್ಚರಿಕೆ ವಹಿಸಲು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸ್ಪಂದಿಸಿ ವಿವಿಧ ಇಲಾಖೆಗಳ ಸೇವೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಪ್ರಜಾಸೇವಾ ಆಂದೋಲನಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆದ ಆಂದೋಲನದ ವೇಳೆ ಒಟ್ಟು 520 ಅರ್ಜಿಗಳು ಸ್ವೀಕೃತವಾಗಿದೆ. ತಾಲೂಕುವಾರು ಅಂಕಿಅಂಶಗಳನ್ನು ಗಮನಿಸಿದರೆ ಹುಣಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು 267 ಅರ್ಜಿಗಳು ಸ್ವೀಕೃತಗೊಂಡು ಮೊದಲ ಸ್ಥಾನದಲ್ಲಿದೆ. ನಂತರ ಸರಗೂರು ತಾಲೂಕಿನಲ್ಲಿ 56, ನಂಜನಗೂಡಿನಲ್ಲಿ 43, ಟಿ ನರಸೀಪುರದಲ್ಲಿ 42 ಹಾಗೂ ಮೈಸೂರು ತಾಲೂಕಿನಲ್ಲಿ 41 ಅರ್ಜಿಗಳು ಸ್ವೀಕೃತವಾಗಿವೆ. ಇನ್ನು ಹೆಚ್ಡಿ ಕೋಟೆಯಲ್ಲಿ 23, ಕೆಆರ್ ನಗರದಲ್ಲಿ 21, ಪಿರಿಯಾಪಟ್ಟಣದಲ್ಲಿ 19 ಹಾಗೂ ಸಾಲಿಗ್ರಾಮ ತಾಲೂಕಿನಲ್ಲಿ 8 ಅರ್ಜಿಗಳು ದಾಖಲಾಗಿವೆ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದ್ದರ ನೆನಪಿಗಾಗಿ ಮೈಸೂರು ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಸ್ಮಾರಕವಾಗಿ ನಿರ್ಮಾಣಗೊಂಡಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಕಟ್ಟಡ ಹಾಗೂ ವಿವೇಕಾನಂದರ ಸ್ಮಾರಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಸ್ಟ್ 1ರಂದು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ದೇಶದ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬೆಟ್ಟದ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಚಾಮುಂಡೇಶ್ವರಿ ದೇವಾಲಯವನ್ನು ಭತ್ತದ ತೆನೆ, ತೆಂಗಿನ ಗರಿ ಹಾಗೂ ವಿವಿಧ ಪುಷ್ಪಗಳಿಂದ ದಿವ್ಯವಾಗಿ ಅಲಂಕರಿಸಲಾಗಿತ್ತು. ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಂಪತಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಉತ್ಸವ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಇರಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರಲಾಯಿತು. ದೇಶವೇ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಪಂಚಾಯಿತಿ ವತಿಯಿಂದ ವಿಬಿಜಿ ರಾಮ್ಜಿ ಯೋಜನೆಯಡಿ ಅಭಿವೃದ್ಧಿಪಡಿಸಿರುವ ಅಮೃತ ಸರೋವರಗಳ ದಂಡೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ ಜಲ ಸಂರಕ್ಷಣೆಯ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಗಣ್ಯರಿಂದ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆಗೆ ನಮನ ಸಲ್ಲಿಸಲಾಯಿತು. ಪಾಲ್ಗೊಂಡ ಎಲ್ಲರಿಂದ ತಿರಂಗ ಯಾತ್ರೆ ಜರುಗಿತು ಹಾಗೂ ಸ್ಥಳೀಯರು ಮತ್ತು ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆ, ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬಳಿಕ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಗಿಡಗಳನ್ನು ನೆಡಲಾಯಿತು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಹಾಗೂ ಅಕ್ಷಯ ಪಾತ್ರ ಫೌಂಡೇಶನ್ ಸಹಯೋಗದೊಂದಿಗೆ ಶ್ರವಣ ಮತ್ತು ವಾಕ್ ದೋಷವುಳ್ಳ ಮಕ್ಕಳು ಚಿಕಿತ್ಸೆಗಾಗಿ ಸಂಸ್ಥೆಗೆ ಆಗಮಿಸಿದಾಗ ಅವರಿಗೆ ಬೆಳಗಿನ

0: ಉಪಹಾರ ವಿತರಿಸುವ ನೂತನ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇಸ್ಕಾನ್ ಸಂಸ್ಥೆಯ ವತಿಯಿಂದ ಅಕ್ಷಯ ಪಾತ್ರ ಫೌಂಡೇಶನ್ ಮೂಲಕ ಈಗಾಗಲೇ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ಮಧ್ಯಾಹ್ನದ ಊಟ ನೀಡಲಾಗುತ್ತಿದ್ದು, ಸಮಾಜದ ಹಿಂದುಳಿದ ಹಾಗೂ ವಿಶೇಷ ಅಗತ್ಯವುಳ್ಳ ಜನರಿಗೂ ತನ್ನ ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸಲಾಗಿದೆ. ಪ್ರಸ್ತುತ ಇಸ್ಕಾನ್ ಸಂಸ್ಥೆಯಿಂದ ಸುಮಾರು 20,000 ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ತಲುಪಿಸಲಾಗುತ್ತಿದೆ. ಇಂದು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಹಾಗೂ ಅಕ್ಷಯ ಪಾತ್ರ ಫೌಂಡೇಶನ್ ಸಂಸ್ಥೆಗಳ ಜಂಟಿ ಯೋಜನೆಯಾಗಿದೆ. ಇದರ ಜೊತೆಗೆ ಸಮಾಜದ ಬಡ ಹಾಗೂ ವಿಶೇಷ ಚೇತನ ವ್ಯಕ್ತಿಗಳಿಗೂ ನೆರವಾಗುವ ಹಲವು ನೂತನ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತಿ ಕುಟುಂಬಕ್ಕೆ ಉದ್ಯೋಗ ಭದ್ರತೆ ನೀಡುವ ಉದ್ದೇಶದೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಯೋಜನೆಯನ್ನು ಮತ್ತಷ್ಟು ಬಲಪಡಿಸಿ ವಿಸ್ತರಿಸಲು ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಮೇಳವನ್ನು ಆರಂಭಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸೂಚನೆಯ ಮೇರೆಗೆ ಜಿಲ್ಲಾ ಪಂಚಾಯಿತಿಯ ನಿರ್ದೇಶನದಂತೆ ಜಿಲ್ಲೆಯ 255 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಮೇಳವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ಇದುವರೆಗೆ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ ಜಾಹೀರಾತುಗಳು.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900091282. ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ಶ್ರೋತೃಗಳೇ, ಈಗ ಸಮಯ 6:37 ಇನ್ನು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಕೆಲವರಿಗೆ ಗಮನಿಸಿ, ಇದೇ ಶುಕ್ರವಾರ 11ರಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11ರಂದು ಸಂಜೆ 6:50ರ ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05ಕ್ಕೆ ಹಾಗೂ ಸಂಜೆ 6:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45ಕ್ಕೆ ಹಾಗೂ

0: ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆಕಾಶವಾಣಿಯ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ದ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ವಿವಿಧ ಕಾರ್ಯಕ್ರಮಗಳ ಅನಾವರಣ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ, ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ವಾರ್ತೆಗಳ ವಿವರ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂದು ನಡೆದ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ಹಂಚಿಕೆ ವಿತರಣೆ ಮಾಡಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸಲಾಗುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಇಂದಿನಿಂದ ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನ ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು.
1: ತುಂಬುವಂತ ಕೆಲಸವನ್ನ ಈಗಾಗಲೇ ಶಾಲೆ ಪ್ರಾರಂಭ ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಬರೀ ರೌಡಿಗಳನ್ನ ನಿಗ್ರಹ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಚರ್ಚೆ ಮಾಡಿ ಜೀರೋ ಟಾಲರೆನ್ಸ್ ಎ ಫಿಯರ್ ಫ್ರೀ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಮುಂದೆ ಕೂಡ ಕಾರ್ಪೊರೇಷನ್ ಯಾವ ರೀತಿಯಲ್ಲಿ 5 ಭಾಗವನ್ನು ಮಾಡಿದ್ರು ಹಾಗೆ ಬೆಂಗಳೂರು ನಗರವನ್ನು ಕೂಡ 5 ಭಾಗವನ್ನು ಮಾಡಿ ಅವರು ಇನ್ನೇ ಹೆಚ್ಚು ಸಿಬ್ಬಂದಿಯನ್ನು ಕೊಟ್ಟು
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಮತ್ತು ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037 ವೇಳೆಗೆ 1 ಟ್ರಿಲಿಯನ್ಗೆ ತಲುಪುವ ಗುರಿಯನ್ನು ಹೊಂದಲಾಗಿದೆ. 5%ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲ

0: ಭದ್ರತೆಗೆ ಎಲ್ಲ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ. ಅರಣ್ಯ ಇಲಾಖೆಯ ಜಾಗದಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು, ಇದನ್ನು ಹಂತ ಹಂತವಾಗಿ ಬರ ಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5,00,000 ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5,00,000 ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ. ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದೆ ಇಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರವನ್ನ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿಂದು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. 2026 ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರಾದಂತಹ ಅಂಕೇಗೌಡ ಎಂ, ಡಾಕ್ಟರ್ ಎಸ್ಜಿ ಸುಶೀಲಮ್ಮ, ಡಾಕ್ಟರ್ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾಕ್ಟರ್ ಸುರೇಶ್ ಹನಕವಾಡಿ ಮತ್ತು ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿಧಾನಸಭಾಧ್ಯಕ್ಷರಾದಂತಹ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತಹ ಸಲೀಂ ಅಹಮದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಮರ್ಪಕ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದ್ದಂತಹ ಪಾದಯಾತ್ರೆ ಬಳ್ಳಾರಿಯಲ್ಲಿಂದು ಸಮಾರೋಪಗೊಂಡಿತು. ಬರಗಾಲ ನಿರ್ವಹಣೆಯಲ್ಲಿನ ವಿಫಲತೆ ಒಳಗೊಂಡಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಇದೇ ತಿಂಗಳ 1ರಂದು ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಿಂದ ಆರಂಭಿಸಿದಂತಹ 180 ಕಿಲೋಮೀಟರ್ ಪಾದಯಾತ್ರೆ ಇಂದು ಬಳ್ಳಾರಿಯಲ್ಲಿ ಮುಕ್ತಾಯಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಸದಾನಂದಗೌಡ, ರಾಜ್ಯ ಉಸ್ತುವಾರಿ ರಾಧಾಮೋಹನ್, ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ, ರಾಜ್ಯದ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ಹಾಲಿ ಹಾಗೂ ಮಾಜಿ ಸಂಸದರು, ಶಾಸಕರು, ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಸಮಾವೇಶದಲ್ಲಿ ಮಾತನಾಡಿದ ಮುಖಂಡರು, ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಜನಪರ ಆಡಳಿತವನ್ನು ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಜಯಪುರ ನಗರದಲ್ಲಿ ಡಿಸೆಂಬರ್ 13ರಂದು ನಡೆಯಲಿರುವಂತಹ ವೃಕ್ಷಥಾನ ಹೆರಿಟೇಜ್ ರನ್ ಬೃಹತ್ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಓಟಗಾರರೆಲ್ಲ ಈಗಾಗಲೇ ನೋಂದಾಯಿಸಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಿಷಿ ಆನಂದ್ ಮನವಿ ಮಾಡಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಜಿಲ್ಲಾಡಳಿತದ ಸತತ ಸಭೆಗಳಿಂದಾಗಿ 23,000 ಸ್ಪರ್ಧಿಗಳು ಭಾಗಿಯಾಗಿದ್ದರು. ಈ ಬಾರಿಯ ನೋಂದಾಯಿತ ಓಟಗಾರರ ಸಂಖ್ಯೆಯನ್ನು 30,000ಕ್ಕೆ ಏರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗರ್ಭಿಣಿಯರು ಮತ್ತು ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಗದಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಸಿಎಸ್ ಶಿವನಗೌಡರ ಹೇಳಿದ್ದಾರೆ. ಗದಗ ಜಿಲ್ಲಾ ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದಂತಹ ಪೋಷಣ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅತ್ಯಂತ ಪ್ರಮುಖವಾಗಿದೆ ಎಂದು ತಿಳಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದ 7,086 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಿದೆ.

0: ಸಲ್ಲಿಸಲಾಗಿದ್ದು ವಿಚಾರಣೆಗಳು ಪ್ರಗತಿಯಲ್ಲಿವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಂತರ ಆಗಸ್ಟ್ 24ರಂದು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕರಡು ಪಟ್ಟಿಯ ಅನ್ವಯ ಒಟ್ಟು 12,98,219 ಮತದಾರರು ಇದ್ದಾರೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಇಲಾಖೆಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದು ಸರ್ಕಾರದ ಸೂಚನೆಯಂತೆ ಡಿಜೆ ಬಳಸಲು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ ಎಂದು ಪೊಲೀಸ್ ಉಪವರಿಷ್ಠಾಧಿಕಾರಿ ಪಾಂಡುರಂಗ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಶಾಂತಿಯುತ ಮತ್ತು ಪರಿಸರ ಸ್ನೇಹಿ ಆಚರಣೆಗೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಪಿಒಪಿ ಗಣೇಶ ಮೂರ್ತಿ ಸ್ಥಾಪನೆಗೆ ಮತ್ತು ಡಿಜೆ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ, ವಿವಿಧ ಕಾರ್ಯಕ್ರಮಗಳ ಅನಾವರಣ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಶ್ರೋತೃಗಳೇ, ಈಗ ಸಮಯ 6:51:23. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
4: ಇದು ಯಾರ ನಂಬರ್ ಅಣ್ಣ?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ತಿರುವ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ

0: ಟೆಲಿಫೋನ್ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗಳು ದುಡ್ಡಿಲ್ಲ ನಿಜವಾಗ್ಲು. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1800 180 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರ್ವಾಲಯ ನಾಪಂಡ ಎ ಪೂವಯ್ಯ ಅವರಿದ್ದಾರೆ. ಅವರ ಏಲಕ್ಕಿ ಕೃಷಿಯ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಪೂವಯ್ಯ ಅವರೇ.
2: ನಮಸ್ಕಾರ ಸರ್.
1: ತಾವು ಏಲಕ್ಕಿ ಬೆಳೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು.
2: ಹೌದು.
1: ಎಷ್ಟು ವರ್ಷದಿಂದ ಏಲಕ್ಕಿ ಕೃಷಿಯಲ್ಲಿ ತೊಡಗಿದ್ದಾರೆ?
2: ನಾವೊಂದು 15 ವರ್ಷದಿಂದ ಏಲಕ್ಕಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಮೊದಲು ಮಾಡ್ತಾ ಇದ್ದೀವಿ ಲೋಕಲ್ ಏಲಕ್ಕಿ ಮಂಜಿರಬಾದ್ ಅಂತ. ಅದು ನಮಗೆ ಅಷ್ಟು ಈ ಕಟ್ಟೆ ಗಿಟ್ಟೆ ಎಲ್ಲ ಬಂದು ಅದು ಒಂಥರ ನಶಿಸಿ ಟೈಮಲ್ಲಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನು ಬೆಳೀಲಿಕ್ಕೆ ಶುರು ಮಾಡಿದ್ದೀವಿ.
1: ಈ ನೆಲ್ಯಾಣಿ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು
2: ನಮಗೆ? ಆ ಟೈಮಲ್ಲಿ ಸ್ವಲ್ಪ ಕೇರಳದಲ್ಲೆಲ್ಲ ನೆಲ್ಯಾಣಿ ಬೆಳೆಯೋದು ಪಬ್ಲಿಸಿಟಿ ಆಗಿತ್ತು. ಅದರಿಂದ ನಾವು ಸ್ವಲ್ಪ ಅಲ್ಲಿಂದ ತಗೊಂಡು ಬಂದೀವಿ ಗಿಡ ವಯನಾಡಿಂದ. ಅಲ್ಲಿಂದ ಶುರು ಮಾಡಿದ್ದೀವಿ.
1: ಅಂದರೆ ಈ ಮಂಜಿರಾಬಾದ್ ತಳಿಗೂ ನೆಲ್ಯಾಣಿ ಗ್ರೀನ್ ಗೋಲ್ಡ್ಗೂ ಏನು ವ್ಯತ್ಯಾಸ ನೀವು ಕಂಡಿದ್ದೀರಾ?
2: ಮಂಜಿರಾಬಾದ್ ಅಂದರೆ ಕ್ರಾಪ್ ಕಮ್ಮಿ ಬರುತ್ತೆ. ಮೊದಲೆಲ್ಲ ನಮ್ಮ ತಂದೆ ಕಾಲದಲ್ಲೆಲ್ಲ ಚೆನ್ನಾಗಿ ಬೆಳೀತಾ ಇದ್ರು. ಇವಾಗ ಬರ್ತಾ ಬರ್ತಾ ಈ ವಾತಾವರಣ ಚೇಂಜ್ ಆದ ಇದರಿಂದ ಅದು ಒಂಥರ ಕಟ್ಟೆ ಹಿಡಿದುಬಿಟ್ಟು ಕ್ರಾಪ್ ಬರೋದೇ ಕಮ್ಮಿ ಆಯಿತು. ಅದರಿಂದ ಇಳುವರಿ ಕಮ್ಮಿ ಆಯಿತು, ನಮಗೆ ಅಷ್ಟು ಆದಾಯ ಬರಲಿಲ್ಲ. ಅದರಿಂದ ನೆಲ್ಯಾಣಿ ಗ್ರೀನ್ ಗೋಲ್ಡ್ಗೆ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ದೀವಿ.
1: ನೆಲ್ಯಾಣಿ ಗ್ರೀನ್ ಗೋಲ್ಡ್ ಪರವಾಗಿಲ್ವಾ ಅದು?
2: ಪರವಾಗಿಲ್ಲ, ಅದು ಚೆನ್ನಾಗಿ ಬರುತ್ತೆ. ಒಂದು ವರ್ಷ ಹಾಕಿದರೆ 2ನೇ ವರ್ಷಕ್ಕೆ ಅದು ಬೆಳೆ ಬಂದ್ಬಿಡ್ತದೆ. ಈ ಲೋಕಲ್ ಏಲಕ್ಕಿ ಆದರೆ 3 ವರ್ಷದ ತನಕ ನಾವು ಕಾಯಬೇಕಾಗುತ್ತೆ. ಹಾಗೆ ನೆಲ್ಯಾಣಿನ ಶುರು ಮಾಡಿದ್ದೀವಿ.
1: ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹಾಕೋಬೇಕು ಅಂತಂದ್ರೆ ಸಸಿಗಳು ಎಷ್ಟು ವಯಸ್ಸಾಗಿರ್ಬೇಕು?
2: ಸಸಿಗಳು 1 ವರ್ಷದಲ್ಲೇ ನಾವು ಅದನ್ನ ಹಾಕ್ಬಿಟ್ಟು ಬರೋ ವರ್ಷಕ್ಕೆ ಕಂದುಗಳನ್ನ ಮಾರಾಟ ಮಾಡಬಹುದು.
1: ಅಂದ್ರೆ 1 ವರ್ಷದ ಸಸಿಗಳು ಹಾಕೋಬೇಕಾದ್ರೆ
2: ತೋಟದಲ್ಲಿ ಸಪರೇಟ್ ಬರುತ್ತೆ ಸಸಿಗಳು, ಅದ ಎಳೆ ಸಸಿಗಳನ್ನ 1 ವರ್ಷದ ಬಂದ ಕಂದುಗಳನ್ನ ಅದನ್ನೇ ಹಾಗೆ ವಿಸ್ತರಣೆ ಮಾಡ್ಕೊಂಡು ಹೋಗ್ಬೋದು ತೋಟಗಳನ್ನ.
1: ಮತ್ತೆ ಈ ಸಸಿಗಳನ್ನ ಎಷ್ಟು ಅಂತರದಲ್ಲಿ ನಾವು ನಾಟಿ ಮಾಡ್ಕೋಬೇಕು?
2: 10x10 ಇವಾಗ ನರ್ಸರಿ ಮಾಡ್ಬೇಕಂದ್ರೆ 5 ಅಡಿಗೆ ಹಾಕ್ಬೇಕಾಗುತ್ತೆ. 5x5 ಆತರ ಹಾಕ್ಬಿಟ್ಟು ನೆಕ್ಸ್ಟ್ ಇಯರ್ಗೆ ನಾವು ಒಂದು ಬಡ್ಡೆನ ಕಿತ್ಬಿಟ್ರೆ ಅದು 10x10 ಆಗುತ್ತಲ್ಲ,
1: 10 ಅಡಿ ಆಗುತ್ತೆ.
2: ಆ ತರ ಮಾಡಬೇಕಾಗುತ್ತೆ.
1: 10 ಅಡಿ ಅಂತರ ಕೊಡ್ಬೇಕು.
2: 10 ಅಡಿ ಅಂತರ ಕೊಡ್ಬೇಕಾಗುತ್ತೆ
1: ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎರಡಕ್ಕೂ.
2: ಒಂದು ಎಕರೆಗೆಲ್ಲ 400 ಸಸಿ ಬರುತ್ತೆ ಅಷ್ಟೇ.
1: ಸಸಿಗಳನ್ನ ನಾಟಿ ಮಾಡುವಾಗ ಏನ್ ಕ್ರಮ ಅನುಸರಿಸಬೇಕಾಗತ್ತೆ? ಗುಂಡಿಯೆಲ್ಲ
2: 2x2 ಅಗಲ ಉದ್ದ, ಮತ್ತೆ 1.5 ಅಡಿ ಆಳ ಮಾಡಬೇಕು. ಮತ್ತೆ ಅದಕ್ಕೆ ಸ್ವಲ್ಪ ಕಾಂಪೋಸ್ಟ್ ಸಾವಯವ ಗೊಬ್ಬರನ ಹಾಕ್ಬಿಟ್ಟು ಮತ್ತೆ ನೀಮ್ ಕೇಕ್ ಬೇವಿನ ಹಿಂಡಿಯನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಭೂಮಿ ಲೆವೆಲ್ಗೆ ಲೆವೆಲ್ ಮಾಡಿ ಮತ್ತೆ ಒಂದು ಸಣ್ಣ ಗುಣಿ ಮಾಡಿಬಿಟ್ಟು ಅಲ್ಲಿಂದ ಕಂದುಗಳು ನೆಟ್ಟು ಕಂದು ಅದು ನೆಡುವಾಗ ಅಷ್ಟೇ ಅದರದ್ದು ಯೆಲ್ಲೋ ಕಲರ್ ಇರುತ್ತೆ ಬಡ್ಡೆಯಲ್ಲಿ, ಅದಷ್ಟು ಮಣ್ಣೊಳಗಡೆ ಹೋಗಂಗೆ ನೆಡಬೇಕು. ನೆಟ್ಬಿಟ್ಟು ನಾವು ಒಂದು ಆಧಾರ ಹೋಲನ್ನು ಒಂದು ಆಧಾರವಾಗಿ ಕೊಟ್ಬಿಟ್ಟು ಕಟ್ಟಬೇಕಷ್ಟೆ. ಮತ್ತೆ 1-2 ತಿಂಗಳಾದ್ಮೇಲೆ ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ನಾವು ಮತ್ತೆ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ.
1: ಮತ್ತೆ ನೀರಿನ ವ್ಯವಸ್ಥೆ ಏನಾದರೂ ಬೇಕಾ?
2: ಹಾಂ, ನೀರು ಬೇಕಾಗುತ್ತೆ. ಮೇನ್ ಇದಕ್ಕೆ ನೀರಿನ ವ್ಯವಸ್ಥೆ ಬೇಕಾಗುತ್ತೆ.
1: ನಿಮಗೆ ಇದೆಯಾ?
2: ನಮಗೆಲ್ಲ ಈ ಹಳ್ಳಗಳು ಇದೆ, ಹಳ್ಳದಿಂದ ನಾವು ನ್ಯಾಚುರಲ್ ಆಗಿ ಬರುತ್ತೆ, ಅದನ್ನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಅದರಿಂದ ನಮಗೆ ಖರ್ಚು ಕಮ್ಮಿ ಆಗುತ್ತೆ. ನ್ಯಾಚುರಲ್ಲೇ ನಮಗೆ ಸ್ಪ್ರಿಂಕ್ಲರಿಂಗ್ ಆಗೋದಷ್ಟು ವ್ಯವಸ್ಥೆ ಇದೆ. ನೀರುಗಳು ಸ್ಪ್ರಿಂಕ್ಲರ್ ಮಾಡ್ತೀವಿ.
1: ಸ್ಪ್ರಿಂಕ್ಲರೇ
2: ಮಾಡೋದು.
1: ನೀರಿನ ವ್ಯವಸ್ಥೆ ಬಹಳ ಮುಖ್ಯ.
2: ಹೌದು.
1: ಈಗ ನಮ್ಮ ಕೊಡಗಿನ ಪರಿಸ್ಥಿತಿಯಲ್ಲಿ ಯಾವ ಕಾಲದಲ್ಲಿ ಸಸಿ ನಾಟಿ ಮಾಡ್ಕೊಳ್ಳೋದು ಒಳ್ಳೇದು ಅಂತೀರ?
2: ಇದು ಸಾಧಾರಣ ಜುಲೈಯಿಂದ ಸೆಪ್ಟೆಂಬರ್ ತನಕ ಮಾಡ್ಬೋದು. ಮಳೆ
1: ಇದ್ದಾಗಲೇ
2: ಮಾಡಬೇಕಾಗುತ್ತೆ,
1: ಅವಾಗ ನಮಗೆ ಹತ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ.
2: ಹೌದು ಹೌದು ಹೌದು.
1: ಏನಂದ್ರೆ ನೀರು ನಿಲ್ದಂಗೆ ನೋಡ್ಕೋಬೇಕು.
2: ಹೌದು ಹೌದು ಹೌದು.
1: ಯಾಕಂದ್ರೆ ಇಲ್ಲಾಂದ್ರೆ ಸಸಿಗಳು
2: ಹೋಗುತ್ತದೆ.
1: ಹಾಗಾಗಿ ಮಳೆಗಾಲದಲ್ಲೇ ಹಾಕೋದು.
2: ಹೌದು,
1: ಒಳ್ಳೇದು.
2: ಸೆಪ್ಟೆಂಬರ್ ಅಕ್ಟೋಬರ್ ಎಂಡ್ವರೆಗೂ ನಾವು ಇದನ್ನ ನಾಟಿ ಮಾಡಬಹುದು ನೆಲ್ಯಾಣಿ.
1: ಆಮೇಲೆ ಸ್ವಲ್ಪ ನೀರೇನಾದರೂ ಕೊಡಬೇಕಾಗತ್ತಾ ಸಸಿಗಳು?
2: ಇಲ್ಲ ಇಲ್ಲ, ಅದು ಮಳೆ ಬರ್ತಾ ಇರ್ತದೆ. ನಮ್ದು ಸಾಧಾರಣ ಅಕ್ಟೋಬರ್ನ ಲಾಸ್ಟ್ವರೆಗೆ ಮಳೆ ಇರುತ್ತಲ್ಲ, ತೊಂದರೆ ಇಲ್ಲ, ಏನಾಗುತ್ತೆ.
1: ನವೆಂಬರ್ ಡಿಸೆಂಬರ್
2: ಡಿಸೆಂಬರ್ ಜನವರಿಯಿಂದ ನಾವು ಕಂಟಿನ್ಯೂ ಮಾಡಬೇಕಷ್ಟೆ.
1: ಅವಾಗ
2: ಡಿಸೆಂಬರ್ ತನಕ ತೇವಾಂಶ ಇರುತ್ತೆ ಮಣ್ಣಲ್ಲಿ. ಮತ್ತೆ ಸ್ವಲ್ಪ
1: ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕಾಗುತ್ತೆ?
2: 10-15 ಡೇಸ್ಗೆ ಒಂದ್ಸತಿ ಕೊಡಬೇಕಾಗುತ್ತೆ.
1: ಅಂದ್ರೆ ತಿಂಗಳಿಗೆ 2 ಸರಿ?
2: ತಿಂಗಳಿಗೆ 1-2 ಸತಿ
1: ಕೊಟ್ರೆ ಗಿಡಗಳು
2: ಬರುತ್ತೆ.
1: ಮತ್ತೆ ಗೊಬ್ಬರ ಯಾವ್ಯಾವ ಕೊಡಬೇಕಾಗತ್ತೆ ಪೂವಿಯವರೇ?
2: ಗೊಬ್ಬರ ನಾವು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಕೊಡಬೇಕಾಗುತ್ತೆ. ಮತ್ತೆ ಆ ಟೈಮಲ್ಲಿ ಸಾವಯವ ಗೊಬ್ಬರನ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್

0: ಏಪ್ರಿಲ್ ಮೇ ಟೈಮಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಸ್ಟಾರ್ಟ್ ಮಾಡಬೇಕಾಗುತ್ತೆ.
1: ಎರಡು ಕಂತಿನಲ್ಲಿ
0: ಎರಡು
1: ಕೊಡಬೇಕಾಗುತ್ತೆ.
0: ಕಂತು ಕೊಡಬೇಕಾಗುತ್ತೆ.
1: ಮೊದಲೇ ವರ್ಷ
0: ಸಾವಯವ ಗೊಬ್ಬರ ಇದು ಸಗಣಿಯೆಲ್ಲ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಒಂದು ಸತಿ ಕೊಟ್ಟರೆ ಸಾಕು, ಮತ್ತು ಇದು ಫರ್ಟಿಲೈಸರ್ಸ್ ಒಂದು ಟೂ ಟೈಮ್ಸ್ ಕೊಡಬೇಕಾಗುತ್ತೆ.
1: ಯಾವ ಗೊಬ್ಬರ ಬಳಸ್ಕೊಳ್ತೀರ ನೀವು?
0: ನಾವು ಜಾಸ್ತಿ ಫ್ಯಾಟ್ ಟೆಂಪಸ್ ಮತ್ತು ಪೊಟಾಸ್ ಮಿಕ್ಸ್ ಮಾಡಿ ಹಾಕ್ತೀವಿ, ಅದು ಸ್ವಲ್ಪ ಉತ್ತಮವಾಗಿ ಬರುತ್ತೆ ಗಿಡಗಳು.
1: ಎರಡು ಮಿಶ್ರ
0: ಹಾಂ
1: ಮಾಡಿ
0: ಮಿಶ್ರ ಮಾಡಿ
1: ಹಾಕೊಳ್ತೀವಿ.
0: ಒಂದೊಂದು
1: ಗಿಡಕ್ಕೆ ಎಷ್ಟೆಷ್ಟು ಗ್ರಾಮ್ ಹಾಕ್ಬೋದು?
0: ಒಂದೊಂದು ಗಿಡಕ್ಕೆ ಇಯರ್ಲಿ ಫಸ್ಟ್ ಟೈಮಲ್ಲಿ 50 ಗ್ರಾಮ್ಸ್ ಎಲ್ಲ ಹಾಕ್ತೀವಿ, ಮತ್ತು ಗಿಡ 2-3 ವರ್ಷ ಆದಮೇಲೆ 1/2 kg ಹಾಗೆಲ್ಲ ಬೇಕಾಗುತ್ತೆ,
1: ಒಂದೊಂದು
0: ನೂರು
1: ಸರಿಗೆ
0: ನೂರೈವತ್ತು ಗ್ರಾಮ್ಸ್ ಎಲ್ಲ ಬೇಕಾಗುತ್ತೆ.
1: 100ರಿಂದ 150 ಗ್ರಾಮು ಒಂದೊಂದು ಸಾರಿಗೆ?
0: ಒಂದೊಂದು ಸಾರಿಗೆ
1: ಅದನ್ನ ವರ್ಷಕ್ಕೆ 2 ಸಾರಿ
0: ಒಂದು ಎರಡು
1: ಕೊಡಬೇಕಾಗ.
0: ವರ್ಷಕ್ಕೆ 2 ಸತಿ ಹಾಕ್ತೀವಿ,
1: ಮೇ ಜೂನ್ ಅಲ್ಲಿ ಒಂದ್ಸರಿ,
0: ಹೌದು
1: ಸೆಪ್ಟೆಂಬರ್ ಅಕ್ಟೋಬರ್.
0: ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ಸತಿ
1: ಅಂದ್ರೆ ಮಣ್ಣಲ್ಲಿ ತೇವಾಂಶ ಇರೋದು ಬಹಳ ಮುಖ್ಯ.
0: ಹೌದು ಹೌದು,
1: ಇದೊಂದು ಕೊಡಬೇಕು
0: ಹೌದು ಹೌದು
1: ಅಲ್ವಾ?
0: ಹೌದು.
1: ಮತ್ತೆ ಕಳೆ ಎಲ್ಲ ತೆಗೆಯೋದು?
0: ಕಳೆ ಎಲ್ಲ ನಾವು ಜೂನಲ್ಲಿ ಸ್ಟಾರ್ಟ್ ಮಾಡ್ತೀವಿ, ವರ್ಷಕ್ಕೆ 2-3 ಸತಿ ಕ್ಲೀನ್ ಮಾಡಬೇಕಾಗುತ್ತೆ. ಅದರಲ್ಲಿ ಸೋಕ್ಗಳು ಬರ್ತಾ ಇರ್ತದಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದೇ ಗಿಡಗಳಿಗೆ. ಸ್ಪ್ರೇ ಗ್ರೇ ಎಲ್ಲ ಮಾಡೋಕ್ಕೆ ಮೇನ್ ಸ್ಪ್ರೇ, ಅದಕ್ಕೆಲ್ಲ ಈ ಹುಳಗಳು ವಿಪರೀತ ಹೊಡಿತದೆ ನೆಲ್ಯಾಣಿಗೆ. ಈ ಲೋಕಲ್ ಮಂಜ್ರಬದಂಗೆಲ್ಲ ಇದಕ್ಕೆ ತಿಂಗಳಿಗೆ ಒಂದು ಸ್ಪ್ರೇ ಬೇಕಾಗುತ್ತೆ, ಹೊಡಿತಾ ಇರಬೇಕು. ಬೋರ್ಲು ಬರುತ್ತೆ, ಮತ್ತು ಕಾಯಿಗಳಿಗೆ ಟ್ರಿಪ್ಸ್ ಥರ ಕಜ್ಜಿ ಹಿಡಿತದೆ, ಅದೆಲ್ಲ ನಮಗೆ ಸ್ವಲ್ಪ ಕ್ವಾಲಿಟಿ ಬರಬೇಕಾದ್ರೆ ಸ್ಪ್ರೇ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು.
1: ಅಂದ್ರೆ ಮುಖ್ಯವಾಗಿ ನಾವು ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗೆದೇ ಕೊಡಬೇಕು.
0: ಹೌದು ಹೌದು.
1: ಬುಡದಲ್ಲಿ ಎಲ್ಲಿ ಹಾಕಬೇಕಾಗುತ್ತೆ?
0: ಅದು ಸ್ವಲ್ಪ ದೂರದಲ್ಲೇ 1 ಅಡಿ ಬಿಟ್ಬಿಟ್ಟು ಹಾಕಬೇಕಾಗುತ್ತೆ
1: ಬುಡದಿಂದ.
0: ಬುಡದಿಂದ ಮತ್ತೆ ಕೊತ್ತುಗಳು ಬಂದ್ಮೇಲೆ ಕೊತ್ತನ್ನ ಬಿಟ್ಬಿಟ್ಟು ಸ್ವಲ್ಪ ದೂರಕ್ಕಾಗಿ ಹಾಕಬೇಕು. ಅದರದ್ದು ಬೇರುಗಳೆಲ್ಲ ವಿಸ್ತಾರ ಆಗಿ ಹೋಗ್ಬಿಡ್ತದೆ ದೂರವರೆಗೆ, ಹಾಕ್ಬಹುದು, ತೊಂದರೆ ಇಲ್ಲ.
1: ಈಗ ನಮ್ಮ ಸಾಂಪ್ರದಾಯಿಕ ತಳಿಗಳು ನೆಲದ ಮೇಲೆ ಹರಡ್ಕೊಳ್ತವೆ.
0: ಹೌದು ಹೌದು.
1: ನೆಲ್ಲೆಣಿದ ಹೇಗೆ?
0: ನೆಲ್ಲೆಣಿದು ಮೇಲೆ ಬಂದು ಕಾಯಿಗಳು ಹಿಡಿಯುವಾಗ ಭಾರ ಆಗುತ್ತಲ್ಲ, ಹಾಗೆ ಕೆಳಗಡೆ
1: ಅಂದ್ರೆ ನೆಲಕ್ಕೇನದು ತಗಲಲ್ಲ,
0: ತಗುಲ್ತವೆ
1: ಜಾಸ್ತಿ ಬಿಟ್ಟಾಗ.
0: ಜಾಸ್ತಿ ಬರುವಾಗ ಕೆಳಗಡೆ ಬಂದ್ಬಿಡ್ತದೆ, ಅದು ವೈಟಿಗೆ ಕೆಳಗಡೆ.
1: ಸ್ವಲ್ಪ ನೇರಕ್ಕೆ ಹೋಗೋದು ಒಳ್ಳೇದೇ ಅಲ್ವಾ?
0: ಹೌದು ಹೌದು. ಅಣಿಲ್ಗಣಿಲ್ ಎಲ್ಲ ತಿನ್ನಕ್ಕೆ ಸಿಕ್ಕೋದಿಲ್ಲ ಮೇಲೆ ಬಂದ್ರೆ, ನೆಲದಲ್ಲಿ ಬಂದ್ಬಿಟ್ರೆ ಅದು ತುಂಬಾ ಲಾಸ್ ಮಾಡ್ಬಿಡ್ತದೆ, ಇಲಿಗಳು ಮತ್ತೆ ಅಣಿಲ್ಗಳು ಅದೆಲ್ಲ.
1: ಈಗ ಸಾಧಾರಣವಾಗಿ 1 ವರ್ಷದ ಸಸಿ ನಾಟಿ ಮಾಡ್ಕೊಳ್ತೀವಿ ಅಂತ ಇಟ್ಕೊಂಡ್ರೆ,
0: ಹೌದು,
1: ಆಮೇಲೆ ಎಷ್ಟು ವರ್ಷಕ್ಕೆ ಅವು ಹೂ ಬಿಡೋದಕ್ಕೆ ಪ್ರಾರಂಭ?
0: ಫಸ್ಟ್ ವರ್ಷನೇ ಸಾಧಾರಣ ಬಂದ್ಬಿಡ್ತದೆ. ನಾವು ಇವಾಗ ಜುಲೈಲಿ ನೆಟ್ರೆ ಆಗಸ್ಟ್ ಟೈಮಿಗೆ ಕೊತ್ತುಗಳು ಬಂದು ಹೂಗೆ ಸ್ಟಾರ್ಟ್ ಆಗುತ್ತೆ, 2-3 ಕೊತ್ತು ಬಂದ್ಬಿಡ್ತದೆ, ಮತ್ತೆ 2ನೇ ವರ್ಷಕ್ಕೆ ಕ್ರಾಪ್ ಬಂದ್ಬಿಡ್ತದೆ, ಚೆನ್ನಾಗಿ ಬರುತ್ತೆ.
1: ಸಾಧಾರಣವಾಗಿ ಕೊತ್ತುಗಳು ಯಾವಾಗ ಪ್ರಾರಂಭ ಆಗೋದು?
0: ಕೊತ್ತುಗಳು ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ಬಿಡ್ತದೆ, ಅಲ್ಲಿಂದ ಮೂವ್ಮೆಂಟ್ ಆಗಿ ಏಪ್ರಿಲ್ ಮೇ ಟೈಮಿಗೆ ಕಾಯಿ ಹಿಡಿಯೋಕೆ ಶುರು ಆಗುತ್ತದೆ, ಜುಲೈ ಟೈಮಿಗೆ ಪಿಕ್ಕಿಂಗೆ ಬಂದ್ಬಿಡ್ತದೆ ಕುಯಿಲಿಗೆ.
1: ಬಲಿಯೋದಕ್ಕೆ ಒಂದು 2-3 ತಿಂಗಳು ಬೇಕಾಗುತ್ತೆ?
0: ಹಾಂ, 3-4 ತಿಂಗಳು ಬೇಕು ಕಾಯಿ ಹೂವಾಗಿ ಕಾಯಿ ಬಲಿಬೇಕಾದ್ರೆ.
1: ಜುಲೈ ತಿಂಗಳಲ್ಲಿ ನಾವು ಕೊಯ್ಲು ಮಾಡ್ಕೋಬಹುದು.
0: ಹೌದು, ಜುಲೈ ಒಂದು 20ರ ಮೇಲೆಲ್ಲ ಕುಯಿಲಿಗೆ ಬಂದ್ಬಿಡ್ತದೆ.
1: ಆಗಸ್ಟ್ ಅಲ್ಲೂ ಬರುತ್ತೆ, ಮತ್ತೆ ಇಡೀ ವರ್ಷ ಮುಂದುವರಿತಾ ಇರುತ್ತೆ.
0: ಹಾ, ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ತನಕ ಬರುತ್ತೆ ಕ್ರಾಪ್ ಇರುತ್ತೆ.
1: ಓಹೋ, ಬರ್ತಲೇ ಇರುತ್ತೆ ಅದು.
0: ಹೌದು ಹೌದು. ಮಂಜರಬಾದ ಆದ್ರೆ ಡಿಸೆಂಬರ್ಗೆಲ್ಲ ಕ್ಲೋಸ್ ಆಗ್ಬಿಡ್ತದೆ, ಅಲ್ಲಿಂದ ಕಾಯಿ ಹಿಡಿಯೋದಿಲ್ಲ ಅದು.
1: ಈಗ ಒಂದ್ಸರಿ ಕಾಯಿಗಳೆಲ್ಲ ಬಿಡಿಸ್ಕೊಂಡ ಮೇಲೆ ಕೊತ್ತುಗಳು ಹಾಗೆ ಉಳಿಸ್ಕೋಬೇಕು ಅಥವಾ ಹೊಸ ಕೊತ್ತುಗಳು ಬರಕ್ ಬಿಡಬೇಕಾಗುತ್ತೆ?
0: ಅದು ಹಳೆ ಕೊತ್ತುಗಳು ಇರುತ್ತವೆ, 2ನೇ ವರ್ಷನೂ ಕಂಟಿನ್ಯೂ ಆಗುತ್ತೆ, ತೆಗಿಬೋದ್ರೆ ತೆಗಿಬಹುದು, ಕ್ಲೀನ್ ಆಗುತ್ತೆ, ಇಲ್ಲ ಬಿಟ್ಟರು ತೊಂದರೆ ಇಲ್ಲ. ನೆಕ್ಸ್ಟ್ ಜುಲೈ ನಾವು ಹಾರ್ವೆಸ್ಟ್ ಮಾಡುವಾಗ ಅದು ಮೊದಲು ಸಿಗುತ್ತೆ, ಅದು ಸೆಪ್ಟೆಂಬರ್ ತನಕ ಇರುತ್ತೆ ಆ ಕೊತ್ತುಗಳು, ಅಲ್ಲಿಂದ ಅದೇ ಒಣಗಿ ಹಾಗೆ ಹೋಗುತ್ತೆ.
1: ಅಂದ್ರೆ ಇಷ್ಟು ಕೊತ್ತುಗಳೇ ಬಿಟ್ಕೋಬೇಕು ಅಂತ ಏನಾದ್ರು ಇದೆಯಾ? ಚೆನ್ನಾಗಿ ಇಳುವರಿ ಎಷ್ಟು ಬೇಕಾದ್ರೂ ಬಿಟ್ಕೋಬಹುದು,
0: ಬಿಟ್ಕೋಬಹುದು, ಅದೇನು ತೊಂದರೆ ಇಲ್ಲ.
1: ಅಂದ್ರೆ
0: ಹಾಗೇನೆ
1: ಗಿಡ ಹೇಗಿರುತ್ತೆ ಅದಕ್ಕೆ ಸರಿಯಾಗಿ ಗೊಬ್ಬರ ಕೊಟ್ರೆ ಸಾಕು.
0: ಹೌದು ಹೌದು, ಗೊಬ್ಬರ ಮೇನ್. ನಾವು ಅದೇ ಸಾವಯವನು ಮತ್ತೆ ಫರ್ಟಿಲೈಸರ್ಸ್ ಗೊಬ್ಬರ ಎರಡನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ದಟ್ಟವಸ್ತವಾಗಿ ಬೆಳೀತದೆ, ಕ್ರಾಪ್ನು ಹಾಗೆ ಬರುತ್ತದೆ, ಇಳುವರಿನೂ ಚೆನ್ನಾಗಿ ಬರುತ್ತೆ.
1: ಮೊದಲೇ ಹೇಳಿದ್ರಿ ಬೇಸಿಗೆಯಲ್ಲಿ ನೀರು ಕೊಡೋದು ಬಹಳ ಮುಖ್ಯ ಏಲಕ್ಕಿಗೆ.
0: ಹೌದು ಹೌದು.
1: ಜನವರಿಯಿಂದ ಮೇ ವರೆಗೂ
0: ಹೌದು
1: ಕೊಡ್ತಾ ಇರ್ಬೇಕಾಗುತ್ತೆ ನಾವು.
0: ಮೇಗೆಲ್ಲ ಮುಂಗಾರು ಸ್ಟಾರ್ಟ್ ಆಗುತ್ತೆ ಅವಾಗ ತೊಂದರೆ ಇಲ್ಲ, ಒಂದು ಮೇವರೆಗೆ ಕೊಡಬೇಕಾಗುತ್ತೆ, ಒಂದೊಂದು ಟೈಮ್ ಲೇಟ್ ಆಗ್ಬಿಡ್ತದೆ ಮುಂಗಾರು, ಒಂದೊಂದು ಟೈಮ್ ಬರೋದೇ ಇಲ್ಲ, ಲಾಸ್ಟ್ ಇಯರ್ ಎಲ್ಲ ತುಂಬ ಲೇಟ್ ಆಗ್ಬಿಟ್ಟಿತ್ತು, ಈ ವರ್ಷ ಹಾಗೆ.
1: ನೀರು ಕೊಡೋದೊಂದು ಮುಖ್ಯ ಬೇಸಿಗೆ.
0: ಹೌದು ಹೌದು.
1: ಮತ್ತೆ ಅದ್ರ ಜೊತೆಗೆ ಇನ್ನೇನು ಕಾರ್ಯಕ್ರಮ ಮಾಡ್ಕೋಬೇಕಾಗತ್ತೆ ನಾವು ಗಿಡಗಳು ಹೇಗೆ ನೋಡ್ಕೋಬೇಕಾಗತ್ತೆ ಬೇಸಿಗೆಯಲ್ಲಿ?
0: ಬೇಸಿಗೆಯಲ್ಲಿ ಅಂದ್ರೆ 40% ನೆರಳು ಬೇಕಾಗುತ್ತೆ, ಮತ್ತೆ ತುಂಬಾ ನೆರಳು ತೆಗೆದುಬಿಟ್ರೆ ಗಿಡಗಳು ಒಂಥರ ಕ್ಲೀನಿಸ್ ಬರೋದಿಲ್ಲ,
1: ಜಳಕ್ಕೆ ಒಂಥರ
0: ಎಲ್ಲೋ ಕಲರ್ ಬಂದ್ಬಿಡ್ತದೆ,
1: ಅಂದ್ರೆ ಸೋಸಿ ಬರೋ ಅಂತ ನೆರಳಿರ್ಬೋದು.
0: ಹೌದು ಹೌದು.
1: ಅಂದ್ರೆ ಬಿಸಿಲೂ ಬೀಳ್ಬೇಕು, ನೆರಳು.
0: ಹೌದು ಹೌದು ಹಾಗೆ.
1: ಅತಿ ನೆರಳು ಆಗಬಾರ್ದು,
0: ಅತಿ ನೆರಳು ಆಗ್ಬಿಟ್ರೆ ಕಂದುಗಳು ಬರೋದಿಲ್ಲ, ಅದು ಪ್ರಾಬ್ಲಮ್.
1: ಮತ್ತೆ ತೇವಾಂಶದ ಸಂರಕ್ಷಣೆಗೆ ಏನಾದರೂ ಬುಡಕ್ಕೆ
0: ಮಾರ್ಚ್ ಟೈಮಲ್ಲೆಲ್ಲ ಸ್ವಲ್ಪ ದರ್ಗಲ್ನೆಲ್ಲ ಬಡ್ಡೆಗೆಲ್ಲ ಹಾಕಬೇಕಾಗುತ್ತೆ, ಅವಾಗ ಸ್ವಲ್ಪ ತೇವಾಂಶ ಇರುತ್ತೆ, ಅದು ಬೇರುಗಳ ಮೇಲೆ ಇರೋದ್ರಿಂದ ಏಲಕ್ಕಿದು. ಫೆಬ್ರವರಿ ಮಾರ್ಚಲ್ಲಿ ಸ್ವಲ್ಪ ದರ್ಗಲ್ ಎಲೆಗಳನ್ನು ಬಡ್ಡೆಗೆಲ್ಲ ಕ್ಲೀನಾಗಿ ಹಾಕ್ಬಿಟ್ರೆ ಒಳ್ಳೇದು, ಮತ್ತೆ ಮುಂಗಾರು ಮಳೆ ಸ್ಟಾರ್ಟ್ ಆಗೋ ಕ್ಲೀನ್ ಮಾಡಿದ್ರೆ
1: ತೆಗೆದು ಮಧ್ಯಕ್ಕೆ ಹಾಕ್ಬೇಕು,
0: ಮಧ್ಯಕ್ಕೆ ಹಾಕಬೇಕಾಗುತ್ತೆ
1: ತರಗು ಮತ್ತೆ ಎಲ್ಲ ಇದನ್ನೆಲ್ಲ.

0: ತೆಗಿಬೇಕಾಗುತ್ತೆ.
1: ಹೌದು,
0: ಒಣಗಿದ ಗರಿಗಳು
1: ಗರಿಗಳನ್ನೆಲ್ಲ
0: ತೆಗಿಬೇಕು.
1: ಜೂನ್ ಅಲ್ಲಿ
0: ಕೆಲವೆಲ್ಲ ಹಳದಿ ಆಗಿಬಿಟ್ಟಿರ್ತವೆ.
1: ಹೌದು ಹೌದು,
0: ಅದನ್ನೆಲ್ಲ ತೆಗಿಬೇಕಾಗುತ್ತೆ, ಅದು ಮುಖ್ಯ. ಈಗ ಒಣ ವಾತಾವರಣ ಅಂದ್ರೆ ಪೋಯ ಅವರೇ, ಕೀಟಗಳೆಲ್ಲ ಜಾಸ್ತಿ ಬರ್ತವೆ. ನೀವು ಹೇಳಿದ್ರಿ ಕಂದು ಮತ್ತೆ ಕೊತ್ತು ಕೊರೆಯುವಂತ ಹುಳ, ತ್ರಿಪ್ಸು ಇವೆಲ್ಲ ಬರ್ತವೆ. ಅವು ಬೇಸಿಗೆಯಲ್ಲಿ ಜಾಸ್ತಿನಾ ಅಥವಾ
1: ಬೇಸಿಗೆ? ಬೇಸಿಗೆಯಲ್ಲಿ ಜಾಸ್ತಿ, ಮಳೆಯಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದು ಈ ಅಕ್ಟೋಬರ್ ನವಂಬರ್ ಸ್ಟಾರ್ಟ್ ಆಗ್ಬಿಡುತ್ತದೆ ಈ ಬೋರ್ಲ್ ಬರೋದಲ್ಲ.
0: ಅಂದ್ರೆ ಮಳೆ ಕಡಿಮೆ ಆದ್ಮೇಲೆ?
1: ಮಳೆ ಕಡಿಮೆ ಆದ್ಮೇಲೆ
0: ಅದು ಹೇಗೆ ತೊಂದರೆ ಕೊಡುತ್ತೆ ಆ ಬೋರರು?
1: ಬೋರರು ಒಳಗಡೆ ಹಾಕ್ಬಿಟ್ಟು ಅದನ್ನ ತಿರು ಇರುತ್ತಲ್ಲ, ಅದನ್ನ ತಿಂದಾಕ್ತವೆ.
0: ಕಂದೂ ಕೊರಿಯುತ್ತೆ?
1: ಕೊರಿಯುತ್ತದೆ, ಒಳಗಡೆ ಹೋಗಿ ತಿಂದು ಕಂದುಗಳು ಹಾಗೆ ಒಣಗೋಗ್ಬಿಡ್ತದೆ. ಅದು ಸುಳ್ಳಿ ಬರೋದಿಲ್ಲ.
0: ಕೊತ್ತುಗಳನ್ನು ಏನಾದರೂ ತೊಂದರೆ ಕೊಡ?
1: ಕೊತ್ತುಗಳನ್ನು ತಿನ್ನುತ್ತದೆ, ಅದಕ್ಕೆ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಮೇನ್ ಪಿಪ್ರನೆಲೆ ಈ ಕಜ್ಜಿಗೂ ಮತ್ತೆ ಬೋರ್ಲಿಗಿರೋದು, ಪ್ಲಾಂಟ್ಸ್ಗೆಲ್ಲ ಕರೆಕ್ಟನ್ನು ಸ್ಪ್ರೇ ಮಾಡ್ಬೋದು. ಮತ್ತೆ ಈ ಪಿಪ್ರನೆಲ್ ಜಾಸ್ತಿ ಇದರಿಂದ ಈ ಜೇನು ಒಣಗೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದರಿಂದ ಸ್ವಲ್ಪ ನಾವು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು
0: ಅಂತ ಒಂದು ಬರುತ್ತೆ,
1: ಅದನ್ನೆಲ್ಲ ಮಾಡಬೇಕಾಗುತ್ತೆ.
0: ಸಾವಯವ?
1: ಹೌದು,
0: ಕೀಟನಾಶಕ.
1: ಹೌದು ಹೌದು,
0: ಅಷ್ಟು ಜೇನುಗಳಿಗೆ ತೊಂದರೆ ಕೊಡಲ್ಲ,
1: ತೊಂದರೆ ಕೊಡೋದಿಲ್ಲ.
0: ಬಹಳ ಕಡಿಮೆ ಪ್ರಮಾಣದಲ್ಲಿ.
1: ಹೌದು ಹೌದು,
0: 3 ಮಿಲಿಲೀಟರ್ ಒಂದು ಲೀಟರ್ ನೀರಿಗೆ, ಬಹಳ ಕಡಿಮೆ, -2 ಅದನ್ನು ಬಳಸ್ಕೋಬೇಕು ಅಂತ ಹೇಳ್ತಾರೆ.
1: ಹೌದು,
0: ಅಂದ್ರೆ ಈ ಕಜ್ಜಿ ಹುಳದ್ದು ಬಹಳ ಕಷ್ಟ ಅಲ್ಲ ಇದರಲ್ಲಿ? ಯಾವಾಗ ಪ್ರಾರಂಭ ಆಗುತ್ತೆ ಅದು?
1: ಅದು ಸಾಧಾರಣ ಬಿಸಿಲು ಜಾಸ್ತಿ ಬರುವಾಗ ಅಕ್ಟೋಬರ್ ನವೆಂಬರ್ ಟೈಮಿಂದ ಕಜ್ಜಿ ಸ್ಟಾರ್ಟ್ ಆಗ್ಬಿಡ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಮಳೆಗಾಲದಲ್ಲಿ ಸ್ಪ್ರೇ ಅಷ್ಟು ಮಾಡೋಕ್ಕಾಗೋದಿಲ್ಲ, ಒಂದು 3-4 ತಿಂಗಳು ಹಾಗೆ ಗ್ಯಾಪ್ ಬಂದ್ಬಿಡ್ತದೆ.
0: ಅಂದ್ರೆ ಕಾಯಿಗಳನ್ನೇ ಅದು ಕೆರೆಯುತ್ತೆ?
1: ಕೆರೆಯುತ್ತೆ, ಅದೇ ಕ್ವಾಲಿಟಿ ಇರೋದಿಲ್ಲ, ಕಜ್ಜಿ ಹಿಡಿದು ಬಿಡ್ತದೆ.
0: ನೋಡೋದಕ್ಕೆ ಒಂಥರ ವಿಕಾರ
1: ಇರುತ್ತೆ, ಬೀಜಗಳು ಇರೋದಿಲ್ಲ. ಒಂದು 2-3 ಬೀಜ ಇರುತ್ತೆ ಅಷ್ಟೇ, ಜಾಸ್ತಿ ಬೀಜ ಇರೋಲ್ಲ, 1-2-3 ಇರುತ್ತೆ ಅಷ್ಟೇ.
0: ಬೀಜಗಳು ತಿನ್ನುತ್ತ?
1: ಬೀಜಗಳು ಇರೋದಿಲ್ಲ, ಹಾಗೆ ಅದರ ಕಜ್ಜಿ ಹಿಡಿದ್ಮೇಲೆ ರಸ ಇರಬಿಡ್ತದಲ್ಲ, ಮತ್ತೆ ಅದರ ಬೀಜ ಬರೋದಿಲ್ಲ, ಹಾಗೆ ಒಂಥರ ಟೊಳ್ಳಾಗಿರುತ್ತದೆ.
0: ಅದಕ್ಕೆ ಸಿಂಪಡಣೆ ಕೈಗೊಳ್ಳಬೇಕಾಗುತ್ತೆ.
1: ಹೌದು ಹೌದು,
0: ಅಂದ್ರೆ ಅದು ಸಾಧಾರಣವಾಗಿ ಮೇ ತಿಂಗಳವರೆಗೂ ಮುಂದುವರಿತಲೇ ಇರುತ್ತಲ್ಲ?
1: ಹೌದು ಹೌದು, ಜೂನ್ ಟೈಮ್ ವರೆಗೆ
0: ಇದ್ದೇ ಇರುತ್ತೆ.
1: ಇರುತ್ತೆ
0: ಅಂದ್ರೆ ಅಲ್ಲಿವರೆಗೂ ಸಿಂಪಡಣೆ ಸ್ವಲ್ಪ ಮಾಡ್ತಲೇ ಇರಬೇಕು. ಅದನ್ನ ನೋಡ್ಕೊಳ್ತಾ ಇರಬೇಕು.
1: ಹೌದು,
0: ಮತ್ತೆ ಕಂದು ಕೊರೆಯುವಂತ ಹುಳದ ಕಡೆಯೂ ಗಮನ ಕೊಟ್ಟಿರಬೇಕು.
1: ಹೌದು,
0: ಅಂದ್ರೆ ಈ ಗರಿಗಳು ಅವನ್ನೆಲ್ಲ
1: ಕ್ಲೀನ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡು ಇರಬೇಕು,
0: ಗಮನಿಸ್ತಾ ಇರಬೇಕು. ಅದು
1: ಗಮನಿಸ್ತಾ ಇರಬೇಕು, 1 ತಿಂಗಳಿಗೆ ಒಂದು ಸ್ಪ್ರೇ ಮಾಡಬೇಕಾಗುತ್ತೆ.
0: ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡುತ್ತ ಅದು?
1: ಹರಡುತ್ತೆ.
0: ಹೌದು, ಹಾಗಾಗಿ ಕಳೆನು ತೆಗಿಬೇಕಾಗ.
1: ಹೌದು ಹೌದು,
0: ಮತ್ತೆ ಅಂತರ ಜಾಸ್ತಿ ಕೊಟ್ಟರೆ ಸ್ವಲ್ಪ ಹರಡೋದು ಕಡಿಮೆ ಆಗುತ್ತೆ.
1: ಹೌದು ಹೌದು, ಅದಕ್ಕೆ 10x10 10 ಅಡಿಗೆ ನಾವು ಇದು ಮಾಡೋದು. 10 ಅಡಿ ಮಾಡೋದಿದ್ರೆ ಮತ್ತೆ ಅದಕ್ಕೆ ಗಿಡಗಳು ತುಂಬ ನೆರಳಾಗ್ಬಿಟ್ರೆ ಕಾಯಿಗೆ ಎಫೆಕ್ಟ್ ಆಗುತ್ತೆ. ಗೆರೆಗಳು ಕೊತ್ತು ಕಾಯಿ ಅಷ್ಟು ಬರೋದಿಲ್ಲ, ಫುಲ್ಲು ನೆರಳಾಗ್ಬಿಟ್ರೆ. ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ 10 ಅಡಿ ಇದು ಮಾಡ್ತೀವಿ.
0: ಎಷ್ಟಡಿ ಎತ್ತರ ಬೆಳೀತವೆ ನೆಲ್ಯಾಣಿಗಳು?
1: 12-14 ಅಡಿವರೆಗೆ ಬರುತ್ತೆ.
0: ತುಂಬಾ ದೊಡ್ಡದಾಗಿ ಒಳ್ಳೆ
1: ಪ್ರೀತ ಗಾಳಿ ಬಂದ್ರೆ ಸ್ವಲ್ಪ ಏಟಾಗುತ್ತೆ, ಮುರಿಯುತ್ತದೆ,
0: ಮಲಗಿಬಿಡ್ತವೆ.
1: ಮಲಗಿಬಿಡ್ತವೆ ನೆಲ್ಯಾಣಿ, ಸ್ವಲ್ಪ ಗಾಳಿ ಇರದ ಜಾಗದಲ್ಲೇ ನಾವು ಸ್ವಲ್ಪ ನೋಡಿ ನೆಡಬೇಕಾಗುತ್ತೆ.
0: ಅಂದ್ರೆ ಒಂದು ಕಣಿವೆ ಅಂತೀವಲ್ಲ?
1: ಹೌದು,
0: ಅಲ್ಲಿ
1: ಕಣಿವೆ ಸೈಡ್ ಅಲ್ಲಿ ಅಂದ್ರೆ ಸ್ವಲ್ಪ ಹಳ್ಳಗಳಲ್ಲಿ, ಇಳಿಜಾರಲ್ಲಿ ಹಳ್ಳಗಳು, ಜಾಸ್ತಿ ಗಾಳಿ ಬರೋ ಜಾಗದಲ್ಲಿ ನೋಡ್ಕೋಬೇಕು.
0: ಎತ್ತರದ ಪ್ರದೇಶದಲ್ಲಿ
1: ಈ ಪಶ್ಚಿಮದಿಂದ ಗಾಳಿ ಜಾಸ್ತಿ ಬರೋದಲ್ಲ ಪೂರ್ವಕ್ಕೆ, ಆ ತರದಲ್ಲಿ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಅಂತ ಜಾಗದಲ್ಲೇ ಇರಬೇಕು, ಅವಾಗ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ.
0: ಸಾಧಾರಣವಾಗಿ ಮೇ ಜೂನ್ ಅಲ್ಲಿ ನಾವು ಗೊಬ್ಬರ ಕೊಡ್ತೀವಿ.
1: ಹೌದು,
0: ಆಮೇಲೆ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲದಲ್ಲಿ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಲ್ಲ?
1: ಹೌದು.
0: ಅವಾಗ ಏನೇನು ಸಮಸ್ಯೆ ಬರ್ತವೆ?
1: ಸಮಸ್ಯೆಗಳು ಅವಾಗ ಕಾಯಿ ಹಣ್ಣುಗಳನ್ನು ತಿನ್ನೋದು ಈ ಅಣಿಲುಗಳು ಮತ್ತೆ ಇಲಿಗಳು, ಅವು ಸ್ವಲ್ಪ ನಷ್ಟ ಮಾಡುತ್ತೆ. ಅವಾಗ ನಾವು ಸ್ವಲ್ಪ ನೋಡ್ಕೊಂಡು ಎಚ್ಚರ ಮಾಡ್ಕೋಬೇಕಾಗುತ್ತೆ.
0: ಅವನ್ನ ನಿಯಂತ್ರಣ ಮಾಡೋದು ಕಷ್ಟ.
1: ನಿಯಂತ್ರಣ ಮಾಡೋ ಅಂದ್ರೆ ನಾವು ಈ ಹಲಸಿನ ಹಣ್ಣುಗಳಲ್ಲಿ ಸ್ವಲ್ಪ ರೆಡ್ ಆಯಿಲ್ ಅಂತ ಇರುತ್ತಲ್ಲ, ಅದನ್ನ ಇಟ್ಟುಬಿಟ್ಟು ತೋಟದಲ್ಲಿ ಪೊದೆಗಳು ಇರ್ತವೆ ಅಲ್ಲೆಲ್ಲ ಇಡಬೇಕಾಗುತ್ತೆ. ಇಟ್ಟರೆ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ.
0: ಅಳಿಲು, ಇಲಿಗಳು,
1: ಇಲಿಗಳು,
0: ಹೆಗ್ಗಣಗಳು ಇವೆಲ್ಲ ಸ್ವಲ್ಪ
1: ಹೌದು ನಷ್ಟ ಮಾಡುತ್ತೆ.
0: ಈ ಹಾವು ಇಂಥದ್ರು
1: ಮತ್ತೆ ಕೋತಿಗಳು ಮಾಡುತ್ತವೆ. ಆದರೆ ನಮ್ಮ ಕಡೆ ಎಲ್ಲ ಮಂಕಿ ಕಮ್ಮಿ ಇದೆ, ಬೇರೆ ಕಡೆ ಎಲ್ಲ ಮಂಕಿಗಳು ಅದನ್ನು ಸುಲಿದ್ಬಿಟ್ಟು ಅದರ ತಿರುನಲ್ಲಿ ತಿಂತದೆ.
0: ಆದ್ರೆ ನೀರ್ ನಿಲ್ದಂಗ್ ನೋಡ್ಕೊಳ್ಳೋದು ಬಹಳ ಮುಖ್ಯ.
1: ಹೌದು, ಮಳೆಗಾಲದಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಜಾಸ್ತಿ ಮಾಯಿಶ್ಚರ್ ಇದ್ದ ಕಡೆ ಚರಂಡಿ ಮತ್ತೆ ಸಿವಸ್ ಇದೆಯಲ್ಲ ಅದನ್ನ ಸ್ವಲ್ಪ ಹುಯ್ಬೇಕಾಗುತ್ತೆ ಬಟ್ಟೆಗಳಿಗೆ.
0: ಕಾಪರ್ ಆಕ್ಸಿಕ್ಲೋರೈಡ್,
1: ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನ ಒಂದು 5-5 ಲೀಟರ್ ಬುಡಕ್ಕೆ ಹಾಕ್ಬೇಕಾಗುತ್ತೆ. ಅದು ಬ್ಯಾರಲ್ಗೆ ಒಂದು 1/2 ಕೆಜಿ.
0: ಅದು ಎಷ್ಟು ದಿನಕ್ಕೆ ಒಂದ್ಸರಿ ಮಾಡ್ಬೇಕಾಗಂತ ಹೆಂಗೆ
1: ನೋಡ್ಬಿಟ್ಟು 1-2 ತಿಂಗಳಿಗೆ ಒಂದ್ಸತಿ ಮಾಡಿದ್ರೆ ಆಗುತ್ತೆ.
0: ಅಂದ್ರೆ ಬುಡಕೊಳೆ ರೋಗ ಇದೆಲ್ಲ
1: ಕಂಟ್ರೋಲ್ ಆಗುತ್ತೆ,
0: ನಿಯಂತ್ರಣ ಮಾಡಬಹುದು.
1: ಹೌದು ಹೌದು,
0: ಅದೂ ಬಹಳ ತೊಂದರೆ ಕೊಡುತ್ತೆ.
1: ತೊಂದರೆ ಕೊಡುತ್ತೆ, ವಿಪರೀತ ಮಳೆ ಆಗ್ಬಿಟ್ರೆ ನಮ್ಮ ಕಡೆ ಅಲ್ಲದೆ ಅದೇ ವಿಪರೀತ ಮಳೆ
0: ಗರ್ವಾಲೆ ಕಡೆ ಜಾಸ್ತಿ ಮಳೆ.
1: ಹೌದು ಹೌದು, ಅದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ.
0: ಅದರಿಂದ ಚರಂಡಿ ವ್ಯವಸ್ಥೆ ಚೆನ್ನಾಗಿರುತ್ತೆ,
1: ಚರಂಡಿ ವ್ಯವಸ್ಥೆನೇ ಚೆನ್ನಾಗಿರ್ಬೇಕು,
0: ನೀರು ಬಸ್ತು
1: ನೋಡ್ಕೊಂಡು ಇರಬೇಕು ಮಳೆಗಾಲದಲ್ಲಿ ಸ್ವಲ್ಪ.
0: ಮತ್ತೆ ಏನಾದ್ರೂ ತರಗು ಸತ್ತೆ ಎಲ್ಲ ಇರುತ್ತಲ್ಲ
1: ಅದೆಲ್ಲ ತೆಗೆದು ಹಾಕ್ತೇವೆ, ಅದೆಲ್ಲ ಬದಿಗೆ ಜೂನ್ ಕ್ಲೀನ್ ಮಾಡುವಾಗಲೇ ತೆಗೆದು ಹಾಕ್ಬಿಡ್ತೀವಿ.
0: ಅಂದ್ರೆ ತೇವಾಂಶದ ಕೊರತೆ ಇದ್ದಾಗ ಬುಡಕ್ ಹಾಕ್ಬೇಕು.
1: ಹೌದು,
0: ತೇವಾಂಶ ಜಾಸ್ತಿ ಇದ್ದಾಗ ತೆಗೆದು ಹೊರಗಡೆ. ಹೌದು,
1: ಏಲಕ್ಕಿದು ಬೇರು ಮೇಲೆ ಬರೋದ್ರಿಂದ ಭೂಮಿ ಮೇಲೇನೆ ಹರ್ಕೊಂಡಿರ್ತದೆ, ಅದಕ್ಕೆ ಬಿಸಿಲುಗಾಲದಲ್ಲಿ ಡೈರೆಕ್ಟ್

0: ಸನ್ಲೈಟ್ ಬಂದರೆ ಎಫೆಕ್ಟ್ ಆಗುತ್ತೆ, ಅವಾಗ ಸ್ವಲ್ಪ ದರಗಲು ಹಾಕಿದರೆ ಸ್ವಲ್ಪ ತೇವಾಂಶ ಇರುತ್ತೆ ಅಲ್ವ. ಹೌದು,
1: ಮಳೆಗಾಲದಲ್ಲಿ ನೋಡ್ಕೊಳ್ಳೋದು ಬಹಳ ಮುಖ್ಯ.
0: ಹೌದು,
1: ಸಿ ಓ ಸಿ ಒಂದು ಮಾಡ್ಕೊಂಡ್ರೆ ಸಾಕಾಗತ್ತೆ,
0: ಸಾಕಾಗುತ್ತೆ.
1: ಮತ್ತೆ ಎಲೆಗಳಿಗೆ ಏನಾದರೂ ಸಿಂಪರಣೆ ಮಾಡೋದಾದ್ರೆ ಬೋರ್ಡೋ ಇಂಥದ್ದು ಏನಾದರೂ ಮಾಡ್ಬೋದು.
0: ಬೋರ್ಡೋ ವರ್ಷಕ್ಕೆ 2 ಸತಿ ಮಾಡ್ಬೋದು,
1: ಅಂದರೆ
0: ಮಾಡಿದರೆ ಅನುಕೂಲ
1: ಪ್ರಾರಂಭದಲ್ಲಿ.
0: ಇದ್ದಂಗೆ. ಹಾಂ, ಪ್ರಾರಂಭದಲ್ಲಿ ಜೂನ್ ಜುಲೈಲಿ ಮತ್ತು ಅಕ್ಟೋಬರ್ ನವಂಬರ್ ಟೈಮಲ್ಲಿ, ಅವಾಗ ಬೋರ್ಡೋ ಮಾಡಿದರೆ ಒಳ್ಳೆಯದೇ. ಎಲ್ಲ ವಿಪರೀತ ಖರ್ಚು ಬರುತ್ತೆ ಇವಾಗ,
1: ಕೆಲಸಗಾರರು ಸಿಗೋದು ಕಷ್ಟ,
0: ಕೆಲಸಗಾರರು ಸಿಗೋದು ಕಷ್ಟ.
1: ಅಲ್ಲ, ನೀವೇ ಮಾಡ್ಕೊಳ್ತೀರಾ ನಿಮ್ದು ಕೆಲಸ ಎಲ್ಲನ?
0: ಇಲ್ಲ, ನಮಗೆ ಜನಗಳು ಇದ್ದಾರೆ, ಜನಗಳಿಂದಲೇ ಮಾಡಿಸೋದು.
1: ಅವರೇ
0: ಅವರೇ ಮಾಡ್ತಾರೆ, ತೊಂದರೆ ಇಲ್ಲ. ನಮಗೆ ಲೋಕಲ್ ಜನಗಳು ಬರ್ತಾರೆ ಕುಯ್ಯಕ್ಕೆ, ಅವರೇ ಇರ್ತಾರೆ. ಕುಯ್ಲಿಗೂ ತುಂಬ ಸಮಸ್ಯೆ ಇರುತ್ತೆ, ಜನಗಳು ಸಿಕ್ಕೋದೇ ಸ್ವಲ್ಪ ಗೊತ್ತಿರೋರೇ ಬೇಕು.
1: ಮತ್ತೆ ಮಳೆಗಾಲ ಮುಗಿದ ಮೇಲೆ ಈ ಗಡ್ಡೆಗಳು ಮತ್ತೆ ಕಂದುಗಳ ಬೇರುಗಳು,
0: ಹೌದು,
1: ಇವೆಲ್ಲ ಸ್ವಲ್ಪ ಮೇಲ್ಗಡೆ ಬಂದಂಗೆ ಆಗ್ಬಿಟ್ಟು ಮಣ್ಣೆಲ್ಲ ಕೊಚ್ಚನೆ ಆಗಿ.
0: ಹೌದು, ಆವಾಗ
1: ಮಣ್ಣೇನಾದ್ರೂ ಹಾಕ್ತೀರಾ?
0: ಮಣ್ಣು ಹಾಕಬೇಕಾಗುತ್ತೆ. ಅಕ್ಟೋಬರ್ ನವಂಬರ್ ಟೈಮಲ್ಲಿ ಸ್ವಲ್ಪ ಮಣ್ಣು ಎರಚಬೇಕಾಗುತ್ತೆ.
1: ಎಲ್ಲೇ ತರ್ತೀರಾ ಮಣ್ಣು?
0: ಮಣ್ಣು ಅಲ್ಲ, ಅದೇ ಮಣ್ಣನ್ನು ಸೈಡಲ್ಲೇ ಇರುತ್ತಲ್ಲ, ಮಧ್ಯದಿಂದ ಅಗೆದುಬಿಟ್ಟು ಅದನ್ನೇ ಸುತ್ತ ಹಾಕ್ಬಿಡೋದು ಬಡ್ಡೆಗೆ.
1: ಮತ್ತೆ ಚರಂಡಿ ತೆಗಿವಾಗಲೂ ಸ್ವಲ್ಪ ಮಣ್ಣಿರುತ್ತೆ.
0: ಹೌದು ಹೌದು,
1: ಅದನ್ನು ಕೂಡ
0: ಹಾಕ್ಕೋಬಹುದು.
1: ಅದು ಬಹಳ ಮುಖ್ಯ ಅಲ್ವಾ?
0: ಹೌದು ಹೌದು,
1: ಮಳೆಗಾಲ ಮುಗಿದ ಮೇಲೆ ಗಡ್ಡೆಗಳು.
0: ಹೌದು, ಮಣ್ಣು ಹಾಕೋದು ಒಳ್ಳೇದೇ, ನಾವು ವರ್ಷ ವರ್ಷ ಹಾಕ್ತಾ ಇವಿ, ಮಾಡ್ತೀವಿ.
1: ಅದು ಒಂದು ಮುಖ್ಯವಾದ ಕ್ರಮ.
0: ಹೌದು,
1: ಅದರಿಂದ ಕಟ್ಟೆ ರೋಗನೂ ಕೂಡ ಬರುತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ, ಅದೇನಾದ್ರೂ ಕಂಡು ಬರುತ್ತಾ?
0: ಅದಷ್ಟು ಕಾಣೋದಿಲ್ಲ,
1: ಕಟ್ಟೆ ರೋಗ ಅದರಿಂದಲೇ ಬರುತ್ತೆ ಅಂತ ಅಂದು ಹೇಳ್ತಾ ಇದ್ರು.
0: ಹೌದು,
1: ಅದು ಏನಾದರೂ ನಿಮ್ಗೆ ಹಾವಳಿ
0: ಇಲ್ಲ, ಅದೇನು ಕಂಡು ಬಂದಿಲ್ಲ. ಇದರಲ್ಲಿ ಕಟ್ಟೆ ಸ್ವಲ್ಪ ಕಮ್ಮಿ ಬರುತ್ತೆ, ನಾವು ಸ್ಪ್ರೇ ಜಾಸ್ತಿ ಬರುತ್ತಲ್ಲ ಇದರಲ್ಲಿ, ತಿಂಗಳು ತಿಂಗಳು ಒಂದೂವರೆ ತಿಂಗಳಿಗೆ ಒಂದ್ಸತಿ ಸ್ಪ್ರೇ ಮಾಡೋದ್ರಿಂದ ಇದರ ಕಟ್ಟೆ ಒಂಥರ ಕಂಟ್ರೋಲ್ ಆಗ್ಬಿಡ್ತದೆ.
1: ಅಂದ್ರೆ ಈಗ ನೀವು ಫಿಪ್ರಾನಿಲ್ ಸ್ಪೈನೋಸಾಡ್ ಎಲ್ಲ ಸಿಂಪರಣೆ ಮಾಡುವಾಗ,
0: ಹೌದು,
1: ಟ್ರಿಪ್ಸ್ಗೆ.
0: ಮತ್ತೆ ಒಂದು ವೈಟ್ ಫ್ಲೈಸ್ ಬರುತ್ತೆ, ಅದು ರಸನ ಹೀರಿಬಿಡ್ತದೆ ಎಲೆಗಳಲ್ಲಿ, ಅದನ್ನು ಸ್ವಲ್ಪ ಎಚ್ಚರ ಮಾಡ್ಕೋಬೇಕು. ಮುಂಚೆ ಇತ್ತಿಲ್ಲ, ಇವಾಗ ಒಂದು 2-3 ವರ್ಷದಿಂದ ಅದು ಬರ್ತದೆ, ಅದು ರಸನ ಹೀರಿಬಿಟ್ಟು ಗಿಡಗಳು ಯೆಲ್ಲೋ ಕಲರ್ ಬಂದುಬಿಡ್ತದೆ. ಅವಾಗ ನಾವು ಅದಕ್ಕೆ ಈ ಆಸ್ಟಮ್ ಪ್ರೈಡ್ ಪೌಡರ್, ಅದು ಮತ್ತೆ ನಿಮ್ ಆಯಿಲ್ ಅಂತ 10,000 PP
1: ಎಣ್ಣೆ,
0: ಮೇವಿನ ಎಣ್ಣೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕಾಗುತ್ತೆ. ಅದು ಏಪ್ರಿಲ್ ಟೈಮಲ್ಲಿ ಬರುತ್ತೆ ಬಿಸಿಲಲ್ಲಿ, ಅದು ಏಪ್ರಿಲಿಂದ ಜೂನ್ ಜುಲೈ ತನಕ ಇರುತ್ತೆ. ನೋಡ್ಬಿಟ್ಟು ಒಂದು 2 ಸತಿ ಸ್ಪ್ರೇ ಮಾಡಿಬಿಟ್ರೆ ಅದು ಕಂಟ್ರೋಲ್ ಆಗುತ್ತೆ. ಸಾಮಾನ್ಯವಾಗಿ ತುಂಬ ಕಡೆ ಅದು ಈ ಕಾಯಿಲೆ ಶುರು ಆಗಿಬಿಟ್ಟಿದೆ ಇವಾಗ ಈ ನೆಲ್ಲಣ್ಣಿಗೆ.
1: ಮತ್ತೆ ಕಂದುಗಳು ಬರ್ತಲೇ ಇರ್ತಾವೆ ನೆಲ್ಲಣ್ಣಿನಲ್ಲಿ?
0: ಹೌದು, ಎಷ್ಟು ಸಾವಯವ ಗೊಬ್ಬರ ಹಾಕ್ತೀವಿ ಅಷ್ಟೇ ಚೆನ್ನಾಗಿ ಕಂದುಗಳು ಬರುತ್ತೆ.
1: ಅಂದ್ರೆ ಇಷ್ಟೇ ಕಂದುಗಳು ಉಳಿಸ್ಕೋಬೇಕು ಅಂತ ಏನಾದ್ರು ಉಳಿಸ್ಕೋಬಹುದು,
0: ಎಷ್ಟಾದ್ರೂ ಉಳಿಸ್ಕೋಬಹುದು.
1: ನೀವೇನಾದ್ರೂ
0: ಅದೇ ಶೇಡ್ ಇರಬೇಕು, ಶೇಡ್ ಇಲ್ಲ ಅಂದ್ರೆ ಕೊತ್ತುಗಳು ಕಾಯಿ ಹಿಡಿಯೋದು ಕಮ್ಮಿ ಆಗ್ಬಿಡ್ತದೆ.
1: ಮತ್ತೆ ಕಂದುಗಳಿಗೂ ಬಹಳ ಬೇಡಿಕೆ ಇದೆ ಅಂತ ನಾವು ಕೇಳಿ.
0: ಹೌದು ಹೌದು,
1: ನೀವೇನಾದರೂ ಅದನ್ನ ಸಸಿ ರೀತಿ ಮಾಡ್ಕೊಳ್ಳೋರಿಗೆ ಕೊಡ್ತೀರಾ?
0: ಹಾಂ, ನಾವು ವರ್ಷದಲ್ಲಿ ಒಂದು 15-20 ಸಾವಿರ ಕಂದುಗಳನ್ನ ನಾವು ಸೇಲ್ ಮಾಡ್ತೀವಿ.
1: ಯಾವಾಗ ಕೇಳ್ತೀರಾ ಅವನ್ನ?
0: ಜೂನ್ ಜುಲೈಯಿಂದ ನಮಗೆ ಬೇಡಿಕೆ ಇರುತ್ತದೆ, ಸಕಲೇಶ್ಪುರ ಈ ಶಿವಮೊಗ್ಗ ಆ ಕಡೆಯಿಂದೆಲ್ಲ ಬೇಡಿಕೆ ಇರುತ್ತೆ, ಅವರೆಲ್ಲ ಬಂದು ತಗೊಂಡು ಹೋಗ್ತಾರೆ ಇಲ್ಲಿಂದ.
1: ಅಂದ್ರೆ ಗಿಡದಿಂದ ಕಿತ್ತು ಹಾಗೆ ಕೊಡ್ತೀರಾ?
0: ಹಾಂ, ಹೋದ ವರ್ಷ ಎಲ್ಲ ಒಂದು 60 ರೂಪಾಯಿ ಇತ್ತು ಒಂದು ಕಂದಿಗೆ, ಈ ವರ್ಷ 80 ರೂಪಾಯಿಲಿ ಕೊಡ್ತಾ ಇದೀವಿ. ಸ್ವಲ್ಪ ಬೆಲೆ ಜಾಸ್ತಿ ಇದೆಯಲ್ಲ, ಅದರಿಂದ ಬೇಡಿಕೆನೂ ಹಾಗೆ ಇದೆ.
1: ಅಂದ್ರೆ ಕಂದು ಕೇಳುವಾಗ ಹೇಗೆ ಕೇಳಬೇಕಾಗತ್ತೆ?
0: ನಾವು ಅದು ಸಪರೇಟ್ ಬಂದಿರುತ್ತೆ, ನಾವು ಒಂದು ಕತ್ತಿ ಹಾಕ್ಬಿಟ್ಟು ಆ ಕಂದನ ಕಟ್ ಮಾಡಿ ಎಳಿತೀವಿ.
1: ಅಂದ್ರೆ ಗಡ್ಡೆನೂ ಇರಬೇಕು ಸ್ವಲ್ಪ,
0: ಅದರಲ್ಲಿ ಸಣ್ಣ ಕಂದು ಮತ್ತೆ ತಾಯಿ ಕಂದುಗಳು ಸೇರಿ ಅದನ್ನ ಕೀಳ್ತೀವಿ, ಕಿತ್ಬಿಟ್ಟು ಬೇರೆ ಇರುತ್ತೆ ಮತ್ತೆ ಅದು ಹಾಗೆ ಕೊಡ್ತೀವಿ.
1: ಸ್ವಲ್ಪ ಗಡ್ಡೆ ಭಾಗನೂ ಇರಬೇಕು.
0: ಹಾ, ಗಡ್ಡೆ ಇರಬೇಕು, ಕೆಳಗಡೆ ಎಲ್ಲೋ ತರ ಇರುತ್ತೆ,
1: ಅದಿದ್ರೆ ಬರುತ್ತೆ, ಅದು
0: ಬರುತ್ತೆ ಬರುತ್ತೆ.
1: ಅಂದ್ರೆ ಕಂದು ಹಾಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಾ? ಬೀಜದಿಂದ ಮಾಡೋದಕ್ಕಿಂತ
0: ಬೀಜದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ರಾಪ್ ಬರೋದಿಲ್ಲ, ತುಂಬಾ ಕಮ್ಮಿ ಅಂತ. ಇದು ಸೈಂಟಿಸ್ಟ್ ಅವರು ಅದೇ ಅಂಕೆಗೌಡ ಅವರೆಲ್ಲ ಹೇಳಿದ್ರು, ಕಂದು ಮಾಡೋದು ಉತ್ತಮ. ಮತ್ತೆ ನಮಗೆ ಸ್ಪೈಸಸ್ ಬೋರ್ಡ್ ಇಂದ ಸ್ವಲ್ಪ ಮಾಹಿತಿ ಕೊಡ್ತಾರೆ.
1: ಅಂದ್ರೆ ತಾಯಿ ಗಿಡನ ಹೋಲಲ್ಲ ಅವು.
0: ಹೌದು,
1: ತಾಯಿ ಗಿಡದಿಂದ ಬೇರೆ ಗುಣ ಬಂದ್ಬಿಟ್ರು.
0: ಹೌದು ಹೌದು, ಅದರಿಂದ ನಾವು ಕಂದಲ್ಲೇ ತೋಟ ಮಾಡೋದು.
1: ಬೀಜದಲ್ಲಿ ಏನು ಸಸಿ ಮಾಡ್ಕೊಳ್ಳಲ್ಲ ನೀವು?
0: ಇಲ್ಲ ಇಲ್ಲ, ಮಾಡೋದಿಲ್ಲ.
1: ನೀವು ಕಂದು ಗಿಡ
0: ಕಮ್ಮಿ ನೆಲ್ಲಿಯಾಣಿ, ಈ ಲೋಕಲ್ ಆದ್ರೆ ಬೀಜದಿಂದ ಮಾಡ್ತಾ ಇದೀವಿ. ಇವಾಗ ನೆಲ್ಲಿಯಾಣಿನ ಕಂದಲ್ಲೇ
1: ಈಗೇನು ಮಾಡ್ತಾ ಇಲ್ಲ,
0: ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ.
1: ಕಂದುಗಳನ್ನೇ ನೀವು ಕಿತ್ತು ಕೊಡ್ತಾ ಇರ್ತೀವಿ?
0: ಕೊಡ್ತಾ ಇರ್ತೀವಿ, ನಾವು ಅದನ್ನೇ ಪ್ಲಾಂಟೇಶನ್ ಮಾಡ್ತೀವಿ ಹೊಸದಾಗಿ.
1: ನೀವು ಹೊಸದಾಗಿ ಮಾಡ್ಕೊಳ್ತಾ ಇರ್ತೀವಿ?
0: ಹೌದು,
1: ಹೋದಂತ ಗಿಡಗಳಿಗೆ.
0: ಹೌದು, ವರ್ಷದಲ್ಲಿ ಒಂದೊಂದು ಎಕರೆ ನಾವು ಹೊಸದಾಗಿ ಮಾಡ್ತಾ ಇವಿ,
1: ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ. ಇನ್ನೊಂದು ಮುಖ್ಯವಾದ್ದು ಪೂವೆ, ಹೂ ಎಲ್ಲ ಬಿಡುತ್ತಲ್ಲ.
0: ಹೌದು,
1: ಅವಾಗ ಏನಾದರೂ ಜೇನು ನೊಣಗಳು ಬೇಕಾಗ್ತವ?
0: ಹಾಂ, ಬೇಕಾಗುತ್ತೆ, ಅದು ಬಹಳ ಒಳ್ಳೇದು. ಅನುಕೂಲಗಳಿದ್ರೆ ತೋಟದಲ್ಲಿ ಎಲ್ಲ ಅಲ್ಲಲ್ಲಿ ಪೆಟ್ಟಿಗಿಟ್ಟರು ಬಹಳ ಒಳ್ಳೇದೆ, ಒಳ್ಳೆ ರಿಸಲ್ಟ್ ಬರುತ್ತೆ ಜೇನು ನೊಣದಿಂದ,
1: ಪರಾಗಸ್ಪರ್ಶ ಆಗುತ್ತೆ. ನೀವು ಎಷ್ಟು ಇಟ್ಕೊಂಡಿದ್ರೆ?
0: ಒಂದು 2-3 ತೋಟದ ಮೇಲೆ ಇದೆ. ನಾವು ಈ ತೋಟದಲ್ಲಿ ಪಿಪ್ರನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ಉಳಿಯೋದಿಲ್ಲ, ಹುಳಗಳು ಹೋಗ್ಬಿಡ್ತವೆ, ಪೆಟ್ಟಿಗೆ ಬಿಟ್ಟು ಹೋಗ್ತವೆ ಮತ್ತೆ ಸತ್ತು ಹೋಗ್ತವೆ. ಅದರಿಂದ ನಾವು ತೋಟದಲ್ಲಿ ಕಮ್ಮಿ ಇಡೋದು. ಮನೆ ಪಕ್ಕದಲ್ಲೆಲ್ಲ ಒಂದು 7-8 ಪೆಟ್ಟಿಗೆ ಇಟ್ಕೊಂಡಿದೀವಿ,
1: ಅವೇ ಹೋಗ್ತವೆ,
0: ಹೋಗ್ತವೆ ಹೋಗ್ತವೆ, ತೊಂದರೆ
1: ಮತ್ತೆ ಸುತ್ತಮುತ್ತ ನಾವೇನು ಬರ್ತವ
0: ಬರ್ತವೆ, ದೂರದಿಂದೆಲ್ಲ ಬರುತ್ತೆ, ಮತ್ತೆ ಈ ಹೆಜ್ಜೆಗಳು ಬರುತ್ತೆ.

0: ದೂರದಿಂದಲ್ಲ
1: ಅಂದ್ರೆ ಏಪ್ರಿಲ್ ಮೇ ನಲ್ಲೇ ಹೂ ಬಿಡೋದು.
0: ಹೌದು ಹೌದು,
1: ಆ ಸಂದರ್ಭದಲ್ಲಿ ಜಾಸ್ತಿ
0: ಜಾಸ್ತಿ ಇರುತ್ತೆ
1: ಚಟುವಟಿಕೆ.
0: ಹೌದು,
1: ಸ್ವಲ್ಪ ಮಳೆನೂ ಕಡಿಮೆ ಇರೋದ್ರಿಂದ
0: ಜೇನುನೊಣಗಳು ಆ ಟೈಮಲ್ಲೇ ಜಾಸ್ತಿ ಇರೋದು, ಮತ್ತೆ ವಿಪರೀತ ಮಳೆಯಲ್ಲಿ ಇರೋದಿಲ್ಲ ಅವುಗಳು. ಅದೇ ನಾವು ಈ ಪೆಟ್ಟಿಗೆಯಲ್ಲಿ ಸಾಕೊಂಡಿದ್ದು ಅವು ಮಾತ್ರ ಇರ್ತವೆ ಅಲ್ಲತ್ತೆ, ಮತ್ತೆ ಈ ಬಿಲ್ಗಳಿಗೆಲ್ಲ ಬರುತ್ತಲ್ಲ ಅವೆಲ್ಲ ಈ ಮಳೆಗಾಲದಲ್ಲಿ ಇರೋದಿಲ್ಲ.
1: ಜೇನುಗಳು ಬಂದ್ರೆ ಚೆನ್ನಾಗಿ ಕಾಯಿ ಹಿಡಿಯುತ್ತೆ.
0: ಹೌದು ಹೌದು,
1: ಅದು ನಿಮಗೆ ಗೊತ್ತಾಗಿದೆಯಾ?
0: ಹೌದು ಗೊತ್ತಾಗಿದೆ ಗೊತ್ತಾಗಿದೆ.
1: ಅಂದ್ರೆ ಅವಾಗ ಜೇನು ಹುಣ್ಣುಗಳಿಗೆ ತೊಂದರೆ ಆಗದಂತ ಕೀಟನಾಶಕ ಸಿಂಪಡಣೆ ಮಾಡಬೇಕು.
0: ಹೌದು ಹೌದು,
1: ಈ ಬೇವಿನ ಎಣ್ಣೆ ಇಂಥವೇನಾದ್ರೂ ಮಾಡ್ಬೋದಾ?
0: ಮಾಡ್ಬೋದು ತೊಂದರೆ, ಆದರೆ
1: ಸೈಡ್
0: ಅದೆಲ್ಲ ಮಾಡ್ಬೋದು. ಆದರೆ ಈ ಈ ಚೊರಿನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಚಿತ್ರನಲ್ಲಿ ಬೇಕೇ ಬೇಕು
1: ಟ್ರಿಪ್ಸ್ ಮಾಡಲೇಬೇಕು.
0: ಹೌದು,
1: ಆದರೂ ನೋಡಿಕೊಂಡು
0: ಹೌದು ಹೌದು
1: ಮಾಡ್ಕೋಬೇಕಾಗುತ್ತೆ.
0: ಹೌದು,
1: ಈಗ ಸಾಧಾರಣವಾಗಿ ಜೇನುನೊಣಗಳು ಬೆಳಗ್ಗೆ ಹೊತ್ತೇ ಬರುತ್ತೆ,
0: ಬೆಳಗ್ಗೆ
1: ತಂಪು ಹೊತ್ತಿನಲ್ಲಿ.
0: ಅವಾಯ್ಡ್ ಮಾಡ್ಬೇಕಂದ್ರೆ ಮಧ್ಯಾಹ್ನ ಮೇಲೆ ಸ್ಪ್ರೇ ಮಾಡಬೇಕಾಗುತ್ತೆ,
1: ಮಾಡ್ಕೋಬೇಕು.
0: ಹಾಗೆ ಮಾಡ್ಬೋದು,
1: ಹಂಗೆ ಮಾಡಿಕೊಂಡ್ರೆ
0: ಸ್ವಲ್ಪ ಕಂಟ್ರೋಲ್ ಆಗುತ್ತೆ.
1: ಅದು ಬಹಳ ಮುಖ್ಯ.
0: ಹೌದು,
1: ಅಂದ್ರೆ ಇದು ಕೊಯ್ಲಿಗೆ ಸಾಕಷ್ಟು ಖರ್ಚು ಬರುತ್ತಲ್ವಾ?
0: ಹೌದು,
1: ಇಲಾಖೆಯಲ್ಲಿ
0: ಬರುತ್ತೆ ಬರುತ್ತೆ. ತೋಟ ಮಾಡ್ಬೋದು ಕೊಯ್ಲಿಗೆ, ಇವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ, ಜನಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ ಕೊಯ್ಲಿಗೆ, ಆದ್ದರಿಂದ ಸ್ವಲ್ಪ ಖರ್ಚು ಬರುತ್ತೆ.
1: ಪೂವಿ ಅವರು, ಒಂದ್ಸರಿ ಕೊಯ್ಲು ಮಾಡ್ಕೊಂಡ್ಮೇಲೆ ಏನೇನು ಮಾಡಬೇಕಾಗತ್ತೆ ನಾವು ಮಾರಾಟ ಮಾಡೋವರೆಗೂ?
0: ಕೊಯ್ಲು ಒಣಗಿಸ್ಬೇಕಾದ್ರೆ ನಮ್ಮ ಹತ್ರ ಒಂದು ಡ್ರೈಯರ್ ಮಿಷಿನ್ ಇದೆ, ನಾ ಕರಡಿ ಡ್ರೈಯರ್ ಅಂತ, 13 ವರ್ಷ ಆಯಿತು ನಾವು ತಂದು.
1: ಅದಕ್ಕೇನು ವಿದ್ಯುತ್ ಬೇಕಾಗುತ್ತೆ?
0: ಹಾಂ, ವಿದ್ಯುತ್ ಮತ್ತೆ ಬೆಂಕಿನೂ ಬೇಕು.
1: ಬೆಂಕಿನೂ ಹಾಕುವ, ಆ ರೀತಿ
0: ಎರಡು ಬೇಕಾಗುತ್ತೆ ಒಂದೇ ಟೈಮಿಗೆ. ವಿದ್ಯುತ್ ಇಲ್ಲ ಅಂದರೆ ಜನರೇಟರ್ ಬೇಕಾಗುತ್ತೆ. ಅದರಿಂದ ನಾವು ಹಾಗೆ ಡ್ರೈ ಮಾಡ್ತೀವಿ, ಡ್ರೈ ಮಾಡಿ ಮತ್ತೆ ಅದನ್ನ ಪಾಲಿಶಿಂಗು ಇದೆ ಮಿಷಿನ್.
1: ಪಾಲಿಶಿಂಗ್ ಅಂದ್ರೆ ಯಾಕೆ ಬೇಕು?
0: ಅದೇ, ಅದರದ್ದು ಹೂವೆಲ್ಲ ಕ್ಲೀನ್ ಮಾಡ್ಬೇಕಲ್ಲ, ಕ್ಲೀನ್ ಮಾಡ್ಬೇಕಾದ್ರೆ ಅದ್ರ ಕೊತ್ತುಗುತ್ತಲ್ಲ ಇರುತ್ತಲ್ಲ ಒಣಗಿದ ಮೇಲೆ, ಅದನ್ನ ಪಾಲಿಶಿಂಗ್ ಮಿಷಿನ್ ಇದೆ ಅದಕ್ಕೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಮತ್ತೆ ಗ್ರೇಡಿಂಗ್ ಮಾಡ್ಬೋದು.
1: ಗ್ರೇಡಿಂಗ್ ಅಂದ್ರೆ ಹೆಂಗ್ ಮಾಡ್ಕೋಬೇಕು?
0: ಅದ್ರಲ್ಲಿ 8 mm, 6 mm, 5 mm ಅಂತ ಬರುತ್ತೆ.
1: ದಪ್ಪ ಜಾಸ್ತಿ ಒಳ್ಳೆ ಗ್ರೇಡ್,
0: ಒಳ್ಳೆ ಗ್ರೇಡ್ 8 mm ಬರುತ್ತೆ ಅದು, ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಮತ್ತೆ 6 mm ಸಣ್ಣದು ಬರುತ್ತೆ, 5 mm ಆ ಥರ, 7 mm ಎಲ್ಲ ಬರುತ್ತೆ. ಆ ಥರ ಮಾಡಿಕೊಂಡು ನಾವು ಮಾರಾಟ ಮಾಡ್ಬೋದು.
1: ಮತ್ತೆ ಹಸಿರು ಬಣ್ಣ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು?
0: ಉಣಿಸುವಾಗ ಸ್ವಲ್ಪ ಈ ಅಡಿಗೆ ಸೋಡಾ ಅದನ್ನ ಹಾಕ್ಬಿಟ್ಟು, ವಾಶ್ ಮಾಡಿಬಿಟ್ಟು ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ಇಟ್ಬಿಟ್ಟು ಮತ್ತೆ ನಾವು ಡ್ರೈಯರಿಗೆ ಹಾಕ್ಬೇಕು, ಅವಾಗ ಫಾಸ್ಟ್ ಕಲರ್ ಬರುತ್ತೆ.
1: ಅಂದ್ರೆ ನಾವು ಹಸಿರು ಬಣ್ಣಕ್ಕೆ ಗ್ರೇಡಿಂಗ್ ಮಾಡ್ಕೊಂಡು ಮಾರಾಟ ಮಾಡೋದ್ರಿಂದ
0: ಒಳ್ಳೆ ಬೆಲೆ ಸಿಗುತ್ತೆ.
1: ಏನು ಬೆಲೆ ಸಿಗ್ತಾ ಇದೆ ಈಗ ಸರಾಸರಿ?
0: ಇವಾಗ 3,000 to 4,000 ತನಕ ಇದೆ. 4,000 ರೂಪಾಯಿ ಸಕಲೇಶ್ಪುರದಲ್ಲಿ ಹೋಗ್ತಾ ಇದೆ.
1: ಯಾವ ಮಾರ್ಕೆಟ್ಗೆ ತಗೊಂಡು ಹೋಗ್ತೀರಾ?
0: ನಾವು ಸಕಲೇಶ್ಪುರ ಆಕ್ಷನ್ಗೆ.
1: ಅದು ಚೆನ್ನಾಗಿದೆಯಾ?
0: ಹೌದು.
1: ಅದೇನು ಸ್ಪೈಸಸ್ ಬೋರ್ಡ್ ಮಾರ್ಕೆಟ್?
0: ಇಲ್ಲ ಇಲ್ಲ ಇಲ್ಲ, ಪ್ರೈವೇಟ್ ಇದೆ.
1: ಪ್ರೈವೇಟ್ ಮಾರ್ಕೆಟ್,
0: ಪ್ರೈವೇಟ್ ಮಾರ್ಕೆಟ್
1: ಹರಾಜ್ ಆಗ್ತಾರೆ?
0: ಹರಾಜ್
1: ಚೆನ್ನಾಗಿ ನಡೆಯುತ್ತಲ್ಲ?
0: ನಡೆಯುತ್ತದೆ,
1: ಮೋಸ ಏನಾಗಲ್ಲ?
0: ಏನಿಲ್ಲ ಏನಿಲ್ಲ ಏನಿಲ್ಲ. ನಾವು ಯೋಚನೆ ಮಾಡೋಷ್ಟು ಬೆಲೆ ಬರಲಿಲ್ಲ ಅಂದ್ರೆ ನಾವು ಅಲ್ಲಿ ಇಟ್ಟು ಬರ್ಬೋದು, ತೊಂದರೆ ಇಲ್ಲ, ಏನಾಗೋದಿಲ್ಲ.
1: ಆ
0: ತರ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ.
1: ಉಗ್ರಣ ವ್ಯವಸ್ಥೆ
0: ಇದೆ ಇದೆ ಇದೆ ಇದೆ. ವಾರದಲ್ಲಿ 3 ದಿವಸ ಆಕ್ಷನ್ ಆಗುತ್ತೆ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ.
1: ಅಂದ್ರೆ ಈಗ ಹರಾಜ್ ಆದ್ಮೇಲೆ ತಕ್ಷಣ ದುಡ್ಡು ಕೊಡ್ತಾರೆ ನಿಮಗೆ?
0: ಬೇಕಂದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಏನು ಅದೇನು ತೊಂದರೆ ಇಲ್ಲ,
1: ಅಕೌಂಟ್ಗೆ ಹಾಕ್ತಾರೆ,
0: ಅಕೌಂಟ್ಗೆ ಟ್ರಾನ್ಸ್ಫರ್.
1: ಬಹಳ ವರ್ಷದಿಂದ ಹಂಗೆ?
0: ಹೌದು ಹೌದು.
1: ಈಗ ನಿಮಗೆ ಕೃಷಿನಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ಮನೆಯಲ್ಲಿ?
0: ಮನೆಯಲ್ಲಿ ಮಿಸಸ್ ಅವರು ಹೆಲ್ಪ್ ಮಾಡ್ತಾರೆ, ತಾಯಿ ಎಲ್ಲ ಏಜ್ ಆಗಿದ್ದಾರೆ.
1: ಈ ಖರ್ಚು ವೆಚ್ಚ ಹೋಲಿಸಿದ್ರೆ ಹೆಂಗನ್ಸುತ್ತೆ ಪೂವೆ ಅವರೇ?
0: ಮೊದಲೆಲ್ಲ ತುಂಬಾ ಖರ್ಚು ಜಾಸ್ತಿ ಆಗ್ತಿತ್ತು, ಬೆಲೆ ಅಷ್ಟು ಇರ್ತಿಲ್ಲ. ಒಂದು 3-4 ವರ್ಷದಿಂದ ಎಲ್ಲ, ಒಂದು 2 ವರ್ಷದಿಂದ ಈ ಕಡೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಬೆಲೆ. ಅದ್ರಿಂದ ಉತ್ತಮ ಆಗುತ್ತೆ ನಮಗೆ, ಕಾಫಿಗಿಂತ ಏಲಕ್ಕಿನೇ ಉತ್ತಮ ಅಂತ ನಮಗೆ
1: ಅನಿಸ್ತಾ ಇದೆ.
0: ಹೌದು,
1: ಆದ್ರೆ ನಾವು ಕೊಡಗು ಜಿಲ್ಲೆಯಲ್ಲಿ ನೋಡಿದಾಗ ಏಲಕ್ಕಿ ಸ್ವಲ್ಪ ಕಡಿಮೆನೇ ಆಗ್ತಾ ಇದೆ ಅಲ್ವೇ?
0: ಹೌದು ಹೌದು ಹೌದು.
1: ಅಂದ್ರೆ ಇದಕ್ಕೆ ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕು,
0: ನೀರಿನ ವ್ಯವಸ್ಥೆ ಬೇಕು, ಶ್ರಮ ಬೇಕು. ಶ್ರಮ ಇಲ್ಲಾಂದ್ರೆ ಆಗೋದಿಲ್ಲ, ತುಂಬಾ ಶ್ರಮ ಪಡಬೇಕಾಗುತ್ತೆ. ದುಡ್ಡು ಹಾಕ್ಬಿಟ್ಟು ತೆಗಿಬೇಕು, ಆ ತರ ಆಗ್ಬಿಟ್ಟಿದೆ ಇವಾಗ ಏಲಕ್ಕಿದು.
1: ಹಾಗಾಗಿ
0: ಖರ್ಚು ಮಾಡಬೇಕು, ಹಾಗೆ ನಾವು
1: ಮತ್ತೆ ತೋಟದಲ್ಲೇ ಇರಬೇಕು.
0: ಹೌದು,
1: ಇಡೀ ವರ್ಷ
0: ಮಾಡಬಹುದು,
1: ಇಲ್ಲಾಂದ್ರೆ ಬೆಳೆ ಹಾಕ್ಬಿಟ್ಟು ತಿರುಗಾಡ್ಕೊಂಡ್ಬರ್ತೀನಿ.
0: ಆ ತರ ಎಲ್ಲ ಆಗೋದೇ ಇಲ್ಲ, ಏಲಕ್ಕಿದು
1: ಆರಾಮದ ಬೆಳೆ ಅಲ್ಲ.
0: ಹೌದು ಹೌದು,
1: ಶ್ರಮ ಪಟ್ಟರೆ ಒಳ್ಳೆ ಬೆಲೆ.
0: ಹೌದು ಹೌದು,
1: ಒಟ್ಟಾರೆ ನಿಮ್ಗೆ ಒಳ್ಳೆ ಖುಷಿ ಕೊಟ್ಟಿದೆ ಏಲಕ್ಕಿ ಕೃಷಿ.
0: ಹೌದು ಹೌದು.
1: ಲಾಭ
0: ಪರವಾಗಿಲ್ಲ, ಈಗಿನ ಸ್ಥಿತಿಯಲ್ಲಿ ಚೆನ್ನಾಗಿದೆ, ಲಾಭ ಬರ್ತಾ ಇದೆ.
1: ಬೇರೆ ರೈತರು ಮಾಡ್ಬೋದು ಅಂತ,
0: ನೀರಿನ ವ್ಯವಸ್ಥೆ ಇದ್ದರೆ ಮಾಡ್ಬೋದು. ಕಾಫಿ ಜೊತೆಗೆ ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಉತ್ತಮನೇ ಅವರಿಗೆ.
1: ಈಗ ನಮ್ಮ ಅಪ್ಪಂಗಳದಲ್ಲಿ ಈ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಇದೆ.
0: ಹೌದು,
1: ಅಲ್ಲಿನ ವಿಜ್ಞಾನಿಗಳಿಂದ ಏನಾದ್ರು ಸಲಹೆ ಇಂಥದ್ದು ಪಡಿತಾ ಇರ್ತಾರೆ?
0: ಹೌದು, ಬರ್ತಾ ಇದೆ. ನಮ್ಮ ಅದೇ ವಿಜ್ಞಾನಿಗಳು ತೋಟಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ, ಅಂಕೆ ಉಡ್ ಸರ್ ಅವರೆಲ್ಲ ಸಲಹೆ ಕೊಡ್ತಾ ಇದ್ದಾರೆ.
1: ಅದನ್ನ ಅನುಸರಿಸ್ತೀರಾ?
0: ಅನಿಸ್ತಿದ್ದೆ.
1: ಅನುಕೂಲ.
0: ಸ್ಪೈಸ್ ಬೋರ್ಡ್ ಅವರು ಅಷ್ಟೇ, ಅವರು ತುಂಬಾ ಕೋಆಪರೇಟ್ ಮಾಡ್ತಾರೆ. ಅವರು ಈ ಸಬ್ಸಿಡಿ ಗಿಬ್ಸಿಡಿ ಎಲ್ಲ ಕೊಟ್ಟುಬಿಟ್ಟು ಬೆಳಿಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ವಿಲೇಜ್ ಗಳಲ್ಲಿ ಬಂದು ಸಭೆಗಳನ್ನೆಲ್ಲ ಮಾಡಿ ಜನಗಳನ್ನೇ ಅಡ್ವೈಸ್ ಮಾಡ್ತಾರೆ ಬೆಳಿಬೇಕು ಅಂತ. ಆತರ ಎಲ್ಲ ಮಾಡ್ತಾ ಇದ್ದಾರೆ ಸ್ಪೈಸಸ್ ಬೋರ್ಡ್ ಅವರು.
1: ಮತ್ತೆ ನೀವು ಬೇರೆ ಕಡೆ ಹೋಗಿ ರೈತರಿಗೆ

0: ಮಾಹಿತಿ ಕೊಡ್ತಾ ಇರ್ತೀರ?
1: ನಾವು ಈ ತರ ಅದೇ ಫೋನಲ್ಲಿ ಬರುವಾಗ ನಾವು ಸ್ವಲ್ಪ ಮಾಹಿತಿ ಕೊಡ್ತೀವಿ, ಮೀಟಿಂಗ್ ಎಲ್ಲ ಕರೆಸ್ಕೊಳ್ತಾರೆ, ಬನ್ನಿ ಹೋಗುವ ಅಲ್ಲೆಲ್ಲ ಜನಗಳಿಗೆ ತಿಳುವಳಿಕೆ ಇದು ಮಾಡಿ ಅಂತ ಹೇಳ್ತಾರೆ.
0: ಮತ್ತೆ ನಿಮ್ಮ ಏಲಕ್ಕಿ ಕೃಷಿನ ಗುರುತಿಸಿದಾರ ಏನಾದರೂ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳು ಅಂತ?
1: ಹೌದು, ಹೋದ ವರ್ಷ ವಿಜಯ ಕರ್ನಾಟಕದವರದು ಸ್ಟಾರ್ ರೈತ ಅಂತ ಪ್ರಶಸ್ತಿ ಎಲ್ಲ ಬಂತು.
0: ಅದು ಸಂತೋಷ ಅಲ್ವಾ?
1: ಹೌದು,
0: ನಿಮ್ಮನ್ನು ಗುರುತಿಸಿದಾರೆ ನಿಮ್ಮ ಸಾಧನೆ.
1: ಹೌದು ಹೌದು ಹೌದು,
0: ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ.
1: ಹೌದು ಹೌದು.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ನಾಪಂಡ ಪೂವಯ್ಯ ಅವರನ್ನು ಮಾತನಾಡಿಸಿ ಅವರಿಂದ ಈ ಅವರ ಏಲಕ್ಕಿ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 7619398632. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ, 7619398632. ತುಂಬ ಸಂತೋಷ ಪೂವಯ್ಯವರೇ, ತಾವು ನಮ್ಮ ಆಕಾಶವಾಣಿ ನಿಲಯಕ್ಕೆ ಆಗಮಿಸಿ ತಮ್ಮ ಏಲಕ್ಕಿ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರ

0: ಮತ್ತೊಮ್ಮೆ ಹೇಳ್ತೀನಿ, 7619 39 8632. ತುಂಬ ಸಂತೋಷ ಪೂವಯ್ಯವರೇ, ತಾವು ನಮ್ಮ ಆಕಾಶವಾಣಿ ನಿಲಯಕ್ಕೆ ಆಗಮಿಸಿ ತಮ್ಮ ಏಲಕ್ಕಿ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ.
1: ಥ್ಯಾಂಕ್ ಯು,
0: ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 13,500 ರೂಪಾಯಿಯಿಂದ 15,200 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 18,000ರಿಂದ 18,500 ರೂಪಾಯಿಗಳು, ರೋಬೆಸ್ಟಾ ಚೆರಿ 10,000ರಿಂದ 10,800 ರೂಪಾಯಿಗಳು. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ

0: ಎಲ್ಲಿದ್ದೀಯಾ?
1: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ ಕೆವೈಸಿ ಅಪ್ಡೇಟ್.
0: ಇದಂತೂ ತಕ್ಷಣದ ಕೆಲಸ ಕಣೋ.
1: ಅದೇ ಹಾಗೆ
0: ಒಂದ್ ವೇಳೆ ಕೆವೈಸಿ ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
1: ಮತ್ತೆ ಉಳಿದ ಚೇಂಜಸ್?
0: ಮನೆಯಿಂದಲೇ ವಿಡಿಯೋ ಕೆವೈಸಿ ಅಥವಾ ಆಧಾರ್ ಓಟಿಪಿ ಬೇಸ್ಡ್ ಇ ಕೆವೈಸಿ ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
1: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
0: ಆರ್ಬಿಐ ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
3: ನಿಧನ ಸುದ್ದಿ. ಪೊನ್ನಂಪೇಟೆ ಮಾಯಾಮುಡಿ ಬಾಳಾಜಿ ಕಾರಳನ ಕೊಣಿಯಂಡ ಪೂವಯ್ಯ ಜಿಮ್ಮಣ್ಣಾಯಿಂಗ ಇಂದು ಪೊಲಾಕ ಮರಣಪಟ್ಟಿತು. ಒಂಬತ್ತಾರು ಬಯತ್ರ ಕೊಣಿಯಂಡ ಪೂವಯ್ಯ ಜಿಮ್ಮಣ್ಣಾಯಿಂಡ ಆಖಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ನಡ್ಪ. ಮದೆ ಎರಡನೇ ಮುಣ್ಣಂಗಿರಿ ಗ್ರಾಮದ ನಾರಾಯಣ ಪೂಜಾರಿ ಅವರು ಇಂದು ನಿಧನರಾದರು. 90 ವರ್ಷ ಪ್ರಾಯದ ನಾರಾಯಣ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
5: ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರಿನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸೇರಿದಂಗೆ ಸುಮಾರು ಸಂಸ್ಥೆಗಳ ಕೂಡು ಕೂಟಲಿ ಇಂದು ಮಡಿಕೇರಿ ಜಿಲ್ಲಾ ಆಸ್ಪತ್ರೆನ ಬೋಧನಾ ಕಾಂಬರಿಲಿ ವಿಶ್ವ ಬೆನ್ನುಹುರಿ ಗಾಯ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ ಕಾರ್ಯಕ್ರಮ ನಡೆದು. ಕಾರ್ಯಕ್ರಮನ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ದೇಶಕರು ಹಂಗೆ ಡೀನ್ ಡಾಕ್ಟರ್ ಎಜೆ ಲೋಕೇಶ್ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಮಾತಾಡಿ ಮಾದಕ ದ್ರವ್ಯದ ಕಾಟನ ತಡೆಯಕ್ಕೆ ನಶಾಮುಕ್ತ ಭಾರತ ಕಾರ್ಯಕ್ರಮನ ಯಾಗೋಳು ನಡೆಸಿಕೊಂಡು ಯುವಜನರಲ್ಲಿ ಜಾಗೃತಿ ಬರೆಸುವ ಅವಶ್ಯಕತೆ ಉಟ್ಟು ಓದುವ ಮಕ್ಕ ಮಾದಕ ದ್ರವ್ಯಕ್ಕೆ ದಾಸರಾಕೆ ಸುಮಾರು ನ್ಯಾವನಗ ಹಂಗೆ ಹಿರಿಯವು ಈ ವ್ಯಸನಕ್ಕೆ ಸೇರಿಕೆ ನ್ಯಾವನಗ ಬ್ಯಾರೆ ಬೇರೆ ತರಲಿ ಇದ್ದದೆ. ಆದ್ದರಿಂದ ಇಸ್ಕೂಲ್ ಕಾಲೇಜು, ಪ್ರಾಥಮಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಂಗೆ ಬೇರೆ ಬೇರೆ ಎನ್ ಜಿ ಒಗಳ ಸಹಕಾರಲ್ಲಿ ಇನ್ನೂ ಕಾರ್ಯಕ್ರಮ ನಡೆಸಿಕೆ ತೀರ್ಮಾನ ಮಾಡಿರುತ್ತಾ ಹೇಳ್ದು. ಮನೋತಜ್ಞರಾದ ಡಾಕ್ಟರ್ ರೂಪೇಶ್ ಅವರು ಮಾತಾಡಿ ನಶಾಮುಕ್ತ ಭಾರತ ಅಭಿಯಾನ ಯಾಗೋಳು ನಡೆಯುವ ಒಂದು ಕಾರ್ಯಕ್ರಮ ಆಗಿದ್ದು ಮಕ್ಕ ಹಂಗೆ ಸಾರ್ವಜನಿಕರನ್ನ ತಲುಪುವ ಉದ್ದೇಶದ ಬೇರೆ ಬೇರೆ ಜಾಗೃತಿ ಚಟುವಟಿಕೆಗಳ ಯಾಗೋಳು ನಡೆಸ್ತಾ ಹೊಳತ್ತಾ ಹೇಳ್ದು. ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಕೆಆರ್ ಶಂಕರ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿಮಲಾ ಅವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಮಡಿಕೇರಿ ಇವರ ಕಡೆಯಿಂದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಪ್ರಯುಕ್ತ ನಾಡಿನ ಕಾಡು ಮತ್ತು ಕಾಡು ಪ್ರಾಣಿಗಳ ಸಂಪತ್ತಿನ ರಕ್ಷಣೆ ಮಾಡಿಕೆ ಪ್ರಾಣನ ಕೊಟ್ಟ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಗೌರವ ಒಪ್ಪಿಸುವ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ಅರಣ್ಯ ಭವನದ ಅಂಗಳದಲ್ಲಿ ಏರ್ಪಾಡಾಟು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿಯ ಕಡೆಯಿಂದ ಬರುವ ತಿಂಗಳ 12-21 ಮುಟಾಪ್ಯಾಟಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಲಾವಿದರಿಂದ ಅರ್ಜಿ ಕರೆದಳು. ಕಲಾವಿದರು ಹಂಗೆ ಕಲಾ ತಂಡಗ ಅರ್ಜಿನ ಇದೇ 25 ಅಧ್ಯಕ್ಷರು ಮಡಿಕೇರಿ ನಗರ ದಸರಾ ಸಾಂಸ್ಕೃತಿಕ ಸಮಿತಿ, ಮಡಿಕೇರಿ ನಗರ ದಸರಾ ಸಮಿತಿ ಕಚೇರಿ, ನಗರಸಭಾ ಸಂಕೀರ್ಣ.

0: ಮಡಿಕೇರಿ ಈ ವಿಳಾಸಕ್ಕೆ ತಲುಪಿಸಕ್ ಇಲ್ಲರೆ ಮಡಿಕೇರಿ ದಸರಾ ಜಿಮೇಲ್ ಡಾಟ್ ಕಾಮ್ ಈ ಇಮೇಲ್ ಲಿಸ ಕಳಿಸಕತ್ತ ಸಮಿತಿಯ ಅಧ್ಯಕ್ಷ ಕುಡಿಕಲ್ ಸಂತೋಷವು ತಿಳಿಸೋಳು. ಸೋಮವಾರಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ನಾಡ್ದು ತಾರೀಕು 12 ಬೆಳಿಗ್ಗೆ 10 ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೂಡ್ಲಿಪೇಟೆ ಕಿರಿಕೋಡ್ಲಿ ಮಠದ ಶ್ರೀಮತಿ ಭದ್ರಮ್ಮ ಮಹಂತಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ತಾಲೂಕಿನ ಸಾರ್ವಜನಿಕರು ಈ ಆಂದೋಲನದ ಲಾಭನ ಪಡ್ಕೊಳ್ಳಕತ್ತ ತಾಲೂಕಿನ ತಹಶೀಲ್ದಾರವು ತಿಳಿಸೋಳು. ಸೋಮವಾರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಕಡೆಯಿಂದ ಶ್ರೀ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ಹೆಸರು ಪಡೆದ ಶ್ರೀಕ್ಷೇತ್ರ ಹೊನ್ನಮ್ಮನ ಕೆರೆ ಹೊನ್ನಮ್ಮ ತಾಯಿಗೆ ಬಾಗಿನ ಬಿಡುವ ಕಾರ್ಯಕ್ರಮ ಇದೇ ತಾರೀಕು 14 ಬೆಳಿಗ್ಗೆ 9 ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲುಕೊಪ್ಪೆ, ಕುಶಾಲ್ ನಗರ, ಔಸವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
4: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
5: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗುಣಕೊಪ್ಪಲ್.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
2: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
7: ಕೊಡಗು ಕುಶಾಲ್.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್.

0: ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424
1: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ ಸುದ್ದಿರ ವಿವರ ಕರ್ನಾಟಕ ಅರಣ್ಯ ಇಲಾಖೆ ಕೊಡಗುರುತ್ತ ಮಡಿಕೇರಿಯ ಆದ ನೆಲೆ ರಾಷ್ಟ್ರೀಯ ಅರಣ್ಯ ಹುತಾತ್ಮಂಗಡ ನಾಳರ ಮಾರಿಪತ್ ನಾಡರ ಅರಣ್ಯ ಪಿಂಗ ವನ್ಯಜೀವಿ ಸಂಪತ್ ರಕ್ಷಣೆ ಮಾಡಬೇಕು ಪ್ರಾಣತ್ಯಾಗ ಮಾಡನ ಅರಣ್ಯ ಇಲಾಖೆಯ ಹುತಾತ್ಮಂಗಕ್ಕೆ ಶ್ರದ್ಧಾಂಜಲಿ ಕಾರ್ಬಾರ್ ಇದೇ ತಿಂಗ 11 ಪೊಲಾಕ ಮಡಿಕೇರಿಯ ಅರಣ್ಯ ಭವನ ಸಭಾಭವನದಲ್ಲಿ ನಡಪ ಈ ಕಾರ್ಬಾರ್ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಕೊಡಗು ವೃತ್ತತ್ರ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ಸೃಷ್ಟಿ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಮುಖ್ಯಪಟ್ಟವು ಕೂಡಿ ಆಡುವ ಅಂತ ಅರ್ಜಿ ಬಂದಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೋರೆ ಬೋರೆ ಸಂಘ ಸಂಸ್ಥೆಯ ಕೂಡು ಕೂಟತ್ತು ಇಂದು ನಡೆದ ವಿಶ್ವ ಬೆನ್ನು ಉರಿ ಗಾಯ ನಾಳುಪಿಂಗ ನಶಮುಕ್ತ ಭಾರತ ಕಾರ್ಬಾರ್ಕ್ ಮುಡಿಯಿಟ್ಟಿತ್ತು ತಪ್ಪರಂದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕಂಗ ಅಲ್ಲತ್ತೆ ಡೀನ್ ಡಾಕ್ಟರ್ ಎಜೆ ಲೋಕೇಶ್ ಅವು ಓದುವ ಮಕ್ಕ ಮಾದಕ ದ್ರವ್ಯಕ ದಾಸಂಗಳಾಪ ಕಾರಣ ಪಿಂಗ ಪೆರಿಯಿಂಗ ದಾಸಂಗಳಾಪ ಕಾರಣ ಬೋರೆ ಬೋರೆ ಆಯ್ತಿಪ್ಪ ಆನಗುಂಡು ಕಾಲೇಜಿ ಪ್ರಾಥಮಿಕ ಶಿಕ್ಷಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಬೋರೆ ಬೋರೆ ಎನ್ಜಿಒ ಹತ್ರ ಸಹಕಾರತನಗುಂಡು ಇನ್ನೆಚ್ಚಕ್ಕೂ ಕಾರ್ಬಾರ ಕೈಕೊಡ್ತವಣ್ಣುಚಿ ಬೆನ್ನು ಊರಿರ ಗಾಯ ಪಿಂಗ ಪಾರ್ಶ್ವವಾಯು ಕೂಡನಕ್ಕೆ ನರ ಸಂಬಂಧಿತ ಸಮಸ್ಯೆಯ ಬಗ್ಗೆ ವಿವರಣೆ ಕೊಡ್ತಾ ಅವು ಸುರುಳೆ ಅದನ್ನು ಗುರುತು ಮಾಡಿತು ಮದ್ದು ಮಾಡಿಯುವುದು ನಲ್ಲದೊಂದಣಿಚಿ ಈ ನೇರತ್ತೆ ಆರೋಗ್ಯ ಇಲಾಖೆಯ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚತ್ತು ಸೋಮರಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳಾದ ಡಾಕ್ಟರ್ ಮಂತರ್ಗೌಡ ಅಯ್ಯಂಗಡ ಕೊರವು ಕಾರಿಕೆಯಲ್ಲಿ ಇದೇ ತಿಂಗ 12 ಪೊಲಾಕ 10:30 ಸೋಮರಪೇಟೆ ತಾಲೂಕು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠತ್ರ ಶ್ರೀಮತಿ ರುದ್ರಮ್ಮ ಮಹಂತಪ್ಪ ಕಲ್ಯಾಣ ಮಂಟಪತ್ಲು ನಡಪ ಅಂದು ಸೋಮರಪೇಟೆ ತಾಲೂಕು ಸಾರ್ವಜನಿಕಂಗ ಈ ಆಂದೋಲನತ್ಲು ಕೂಡಿ ಆಡಿತು ತಂಗಡ ತೊಂದರೆ ತಾಪತ್ರ ಅರಿಚಿಟ್ಟಿತ್ತು ಪರಿಹಾರ ಪಡೆದು ಸೋಮರಪೇಟೆ ತಾಲೂಕು ತಹಶೀಲ್ದಾರಂಗ ಕಟ್ಟಂಡಿತು ಜಿಲ್ಲೆಯ 5 ತಾಲೂಕರ ತಾಲೂಕು ಮಟ್ಟದ ದಸರಾ ಕಳಿಕೂಟ ಪಿಂಗ ಜಿಲ್ಲಾ ಮಟ್ಟದ ದಸರಾ ಕಳಿಕೂಟ ಇದೇ ತಿಂಗ 16/24 ಇಲಾಖೆಯ ಆದನೆಯಲ್ಲಿ ನಡಪ ಮಡಿಕೇರಿ ತಾಲೂಕು 16 ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ಕುಶಾಲನಗರ ತಾಲೂಕು 17 ಸೋಮರಪೇಟೆ ತಾಲೂಕಾರಕ್ಕೆ ಕೂಡಿಗೆ ಸೈನಿಕ ಸ್ಕೂಲ್ ಪಿಂಗ ಕ್ರೀಡಾ ಸ್ಕೂಲ್ ಕಳಿಪರಂಬಲು 19 ಪೊನ್ನಂಪೇಟೆ ಪಿಂಗ 20 ವಿರಾಜಪೇಟೆ ತಾಲೂಕು ಕಾರಕ್ಕೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಜೂನಿಯರ್ ಕಾಲೇಜ್ ಕಳಿಪರಂಬಲು ಕಳಿಕೂಟ ನಡಪ ಇದೇ ತಿಂಗ 24 ಕೂಡಿಗೆ ಕ್ರೀಡಾ ಸ್ಕೂಲ್ ಸೈನಿಕ ಸ್ಕೂಲ್ ಪಿಂಗ ಮಡಿಕೇರಿ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಜಿಲ್ಲಾ ಮಟ್ಟದ ಕಳಿಕೂಟ ನಡಪ ಇರಾದೆ ಉಳ್ಳ ಆಮಕ್ಕ ಪೊಮ್ಮಕ್ಕ ಹಾಕಿ ಕಳಿಕಾರ ಈ ಕಳಿಕೂಟದ ಕೂಡಿ ಆಡಲು ಒಂದು ಕಟ್ಟಣಿತು ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿಯ ಆದನೆಯಲ್ಲಿ ಬಪ್ಪ 12/21 ಮಡಿಕೇರಿಯ ಗಾಂಧಿ ಮೈದಾನ ಕಲಾ ಸಂಭ್ರಮ ಸಭಾಬಾಡಿಯಲ್ಲಿ ಬೋರೆ ಬೋರೆ ಸಾಂಸ್ಕೃತಿಕ ಕಾರ್ಬಾರ್ ನಡಪ ಕೂಡಿ ಆಡೋಕೆ ಇರಾದೆ ಉಳ್ಳ ಕಲಾವಿದಂಗ ಕಲಾ ತಂಡಕಾರ ಪೂರ್ತಿ ವಿವರೋಡೆ ಅರ್ಜಿನ ಇದೇ ತಿಂಗ 25 ಅಧ್ಯಕ್ಷಂಗ ಮಡಿಕೇರಿ ನಗರ ದಸರಾ ಸಮಿತಿ ಸಾಂಸ್ಕೃತಿಕ ಸಮಿತಿ ಮಡಿಕೇರಿ ನಗರ ದಸರಾ ಸಮಿತಿ ಕಚೇರಿ ನಗರಸಭಾ ಸಂಕೀರ್ಣ ಮುಖ್ಯ ರಸ್ತೆ ಮಡಿಕೇರಿ ಈ ವಿಳಾಸಕ್ಕೆ ಎತ್ತಿಚುಡಲೊಂದು ಸಮಿತಿಯ ಅಧ್ಯಕ್ಷ ಕುಡೇಕಲ್ ಸಂತೋಷ್ ಅರಿಚಿಟ್ಟಿತು ಮಾಜಿ ಸೈನಿಕಂಗಡ ದಂಡಾರ್ಥ 25-26 ಕಾಲತ್ರ ಮಹಾಸಭೆ ಇದೇ ತಿಂಗ 13 ಪೊಲಾಕ 10 ನೋಟರಿ ಸಭಾಬಾಡಲ್ ನಡಪಂದು ಮಾಜಿ ಸೈನಿಕ ಸಂಘತ್ರ ಅಧ್ಯಕ್ಷ ಪಿಂಗ ಕಾರ್ಯಕಾರ ಮಂಡಳಿ ಅರಿಚಿಟ್ಟಿತು ಕನ್ನಡ ಪಿಂಗ ಸಂಸ್ಕೃತಿ ಇಲಾಖೆಯ ಆದನೆಯಲ್ಲಿ ಕಲಾಸಂಗಮ ಕಾರ್ಬಾರ ಮಾರಿಪತ್ತೆ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ತಿಂಗ 25-27 ಕಲಾಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ ಬೆಂಗಳೂರ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡಪ ಈ ಪುಸ್ತಕ ಮೇಳತ್ತು ಪ್ರಕಾಶಕಂಗ ಮಾರಾಟಗಾರಂಗ ಕೂಡಿ ಆಡಲೊಂದು ಅಂಗಡಿ ಒಂದಂಗ ಓರ 1000 ಭದ್ರತಾ ಠೇವಣಿ ಕಟ್ಟಣೊಂದು ಓರ ವಿವರಕ್ಕೆ ಫೋನ್ ನಂಬರ್ 4845161 ಕೇಟ ಅರಿಯಲೊಂದು ಆಡಳಿತ ಕಾರ್ಯ ಅರಿಚಿಟ್ಟಿತು ಇಲ್ಲಿಕ್ಕೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು
2: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ
3: ಶ್ರೋತೃಗಳೇ ಈಗ ಸಮಯ 7:34 ಈಗ ವಾಣಿಜ್ಯ ಪ್ರಕಟಣೆಗಳು ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಮತ್ತು ಇತರೆ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಂದೋಬಸ್ತ್. ಏಷ್ಯಾ ಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಭಾರತದ ಆಹ್ವಾನದ ಮೇರೆಗೆ ನೇಜಾರಿ ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಷ್ಟಪತಿ ಭವನದಲ್ಲಿ ರಹೀಂ ಅಗಾ ಖಾನ್ ಅವರನ್ನು ಭೇಟಿ ಮಾಡಿದರು. ಅಗಾ ಖಾನ್ ಅಭಿವೃದ್ಧಿ ಜಾಲದ ಕಾರ್ಯಗಳನ್ನು ರಾಷ್ಟಪತಿಯವರು ಶ್ಲಾಘಿಸಿದರು. ಸರ್ಕಾರದ ಸಹಭಾಗಿತ್ವದೊಂದಿಗೆ ಲಾಭರಹಿತ ಸಂಸ್ಥೆಗಳು ಕಾರ್ಯನಿರ್ವಹಿಸಿ ಜನರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಸಮಾಜ ಸೇವಕ ರಹೀಂ ಅಗಾ ಖಾನ್ ಅವರನ್ನು ಭೇಟಿ ಮಾಡಿದರು. ಅಗಾ ಖಾನ್ ಅಭಿವೃದ್ಧಿ ಜಾಲದ ನೀರು ಮತ್ತು ನೈರ್ಮಲ್ಯ, ಮಹಿಳಾ ಸ್ವಸಹಾಯ ಸಂಘಗಳು, ಶಿಕ್ಷಣ, ಕ್ರೀಡೆ ಮತ್ತು ಸಮುದಾಯ ಅಭಿವೃದ್ಧಿ ಕ್ಷೇತ್ರಗಳ ಕೊಡುಗೆ ಕುರಿತು ಇಬ್ಬರು ಚರ್ಚಿಸಿದರು. ಅಮೂಲಾಗ್ರೀಕರಣವನ್ನು ನಿರ್ಮೂಲನೆ ಮಾಡುವ ಅಗತ್ಯವನ್ನು ಇಬ್ಬರು ನಾಯಕರು ಒತ್ತಿ ಹೇಳಿದ್ದು, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಸಂವಾದವೇ ಮಾರ್ಗ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ರಹೀಂ ಅಗಾ ಖಾನ್ ಅವರನ್ನು ಭೇಟಿಯಾದರು. ಅಭಿವೃದ್ಧಿ ಪ್ರಯತ್ನಗಳಿಗೆ ದಿವಂಗತ 4ನೇ ಅಗಾ ಖಾನ್ ಅವರು ನೀಡಿದಂತಹ ನಿರಂತರ ಕೊಡುಗೆಗಳನ್ನು ಅವರು ಸ್ಮರಿಸಿದರು. ಆರೋಗ್ಯ ರಕ್ಷಣೆ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಯುವಜನರು ಮತ್ತು ಮಹಿಳಾ ಸಬಲೀಕರಣದಲ್ಲಿ ಅಗಾ ಖಾನ್ ಅಭಿವೃದ್ಧಿ ಜಾಲದೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಹ ರಹೀಂ ಅಗಾ ಖಾನ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮದಲ್ಲಿ ಅವರು, ಅಗಾ ಖಾನ್ ಅಭಿವೃದ್ಧಿ ಜಾಲದ ಸಾಮಾಜಿಕ ಅಭಿವೃದ್ಧಿ ಮತ್ತು ಪರಂಪರೆಯ ಸಂರಕ್ಷಣೆಯಲ್ಲಿನ ಪ್ರಭಾವಶಾಲಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಭಾರತದ ಮುಂದಿನ ಹಂತದ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಫ್ರಾನ್ಸ್ ಮತ್ತು ಇತರ ದೇಶಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ಯಾರಿಸ್ನಲ್ಲಿ ನಡೆದಂತಹ ಮೊದಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ದೇಶದ ಬಾಹ್ಯಾಕಾಶ ಸಾಮರ್ಥ್ಯಗಳ ತ್ವರಿತ ಬೆಳವಣಿಗೆ ಮತ್ತು ಖಾಸಗಿ ಬಾಹ್ಯಾಕಾಶ ವಲಯದ ಮಹತ್ವವನ್ನು ವಿವರಿಸಿದರು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಜಾಗತಿಕ ಸಹಕಾರದ ತತ್ವಶಾಸ್ತ್ರ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನಗಳು ಎಲ್ಲ ಮಾನವೀಯತೆಯನ್ನು ತಲುಪಬೇಕು ಎಂಬ ನಂಬಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಭಾರತದ ವಿಚಾರಧಾರೆ ವಸುಧೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯವನ್ನು ಆಧರಿಸಿದೆ. ಅಂತಾರಾಷ್ಟೀಯ ಕಾನೂನು, ಸಂವಾದ ಮತ್ತು ಬಹುಪಕ್ಷೀಯ ಸಹಕಾರದ ಆಧಾರದ ಮೇಲೆ ಸುರಕ್ಷಿತ, ಶಾಂತಿಯುತ ಮತ್ತು ಸುಸ್ಥಿರ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಪ್ರಧಾನಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಬಾಹ್ಯಾಕಾಶ ವಲಯದಲ್ಲಿ ಭಾರತದ ಸಾಧನೆಗಳನ್ನು ವಿವರಿಸಿದ ಅವರು, ರೈತರು, ಮೀನುಗಾರರು, ಹವಾಮಾನ ಮುನ್ಸೂಚನೆ ಮತ್ತು ವಿಪತ್ತು ನಿರ್ವಹಣೆಗಳನ್ನು ಬೆಂಬಲಿಸುವ ವೆಚ್ಚ, ಪರಿಣಾಮಕಾರಿ ಕಾರ್ಯಾಚರಣೆಗಳು ಮತ್ತು ತಂತ್ರಜ್ಞಾನಗಳನ್ನು ತಲುಪಿಸುವಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಾಗತಿಕ ಮನ್ನಣೆ ಗಳಿಸಿದೆ ಎಂದು ಹೇಳಿದರು. 34 ದೇಶಗಳಿಂದ 430ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಭಾರತೀಯ ರಾಕೆಟ್ಗಳಲ್ಲಿ ಉಡಾವಣೆ ಮಾಡಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಇದು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯಗಳಲ್ಲಿ ಬೆಳೆಯುತ್ತಿರುವ ಅಂತಾರಾಷ್ಟೀಯ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬಾಹ್ಯಾಕಾಶ ಪ್ರಯಾಣವು ಈ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುತ್ತದೆ. ಶತಮಾನಗಳಿಂದ ಬಾಹ್ಯಾಕಾಶ ನಮ್ಮ ಕಲ್ಪನೆಗೆ ಸ್ಫೂರ್ತಿ ನೀಡಿತು ಎಂದು ಬಾಹ್ಯ

0: ಆಕಾಶ ಕ್ಷೇತ್ರ, ಹವಾಮಾನ, ಬೆಳೆಗಳಿಂದ ಸಾಗರಗಳು ಮತ್ತು ಸಮುದಾಯಗಳವರೆಗೆ ಭೂಮಿಯ ಮೇಲಿನ ಜೀವನವನ್ನು ರೂಪಿಸುತ್ತದೆ. ಬಾಹ್ಯಾಕಾಶದ ಭರವಸೆ ಅನಂತವಾಗಿದೆ ಎಂದು ಅವರು ಹೇಳಿದರು. ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಮಾರುಕಟ್ಟೆ 2025ರಲ್ಲಿ $30 ಶತಕೋಟಿ $61 ಶತಕೋಟಿಗೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಓರ್ಕ್ಸ್ ಟೆಕ್ಸ್ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಜಾಗತಿಕ ಏರೋಸ್ಪೇಸ್ ಪೂರೈಕೆ ಸರಪಳಿಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಏಕೀಕರಣಕ್ಕೆ ಈ ಉಪಕ್ರಮ ನೆರವಾಗಲಿದೆ ಎಂದು ಹೇಳಿದರು. 2035ರವರೆಗೆ ದೇಶದ ಪ್ರಯಾಣಿಕರ ವಿಮಾನ ಸಂಚಾರವು ವರ್ಷದಿಂದ ವರ್ಷಕ್ಕೆ 8.9% ಬೆಳೆಯುವ ನಿರೀಕ್ಷೆ ಇದ್ದು, ಇದು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲೇ ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬ್ರಿಕ್ಸ್ ಶೃಂಗಸಭೆ ಇದೇ ತಿಂಗಳ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಇಂದಿನಿಂದ ಇದೇ ತಿಂಗಳ 14ರವರೆಗೆ ದೆಹಲಿಯಲ್ಲಿ ಡ್ರೋನ್ ಮತ್ತು ಇತರ ಸಣ್ಣ ವೈಮಾನಿಕ ಸಾಧನಗಳ ಹಾರಾಟಕ್ಕೆ ನಿಷೇಧ ವಿಧಿಸಿದ್ದಾರೆ. ಭದ್ರತಾ ಕಾರಣಗಳಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು, ನಿಷೇಧ ಉಲ್ಲಂಘಿಸುವವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 223ರಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಆಸ್ಟ್ರೇಲಿಯಾದ ಫ್ಲೀಟ್ ಕಮಾಂಡರ್ ರಿಯರ್ ಅಡ್ಮಿರಲ್ ಅನಿತಾ ವಿಲಿಯಮ್ಸ್ ಅವರನ್ನು ಸಿಡ್ನಿಯಲ್ಲಿ ಭೇಟಿಯಾಗಿ ಎರಡು ನೌಕಾಪಡೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿದ್ದಾರೆ ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಮಾತುಕತೆಗಳು ಆಸ್ಟ್ರೇಲಿಯಾದ ವಿಕಸನಗೊಳ್ಳುತ್ತಿರುವಂತಹ ಫ್ಲೀಟ್ ಸಾಮರ್ಥ್ಯಗಳು, ಯೋಜಿತ ಸ್ವಾಧೀನಗಳು ಮತ್ತು ಹೆಚ್ಚಿನ ಕಾರ್ಯಾಚರಣೆಯ ಸಂವಹನಕ್ಕಾಗಿ ಅವಕಾಶಗಳನ್ನು ಒಳಗೊಂಡಿವೆ. ಸ್ವಾಮಿನಾಥನ್ ಅವರು ರಾಯಲ್ ಆಸ್ಟ್ರೇಲಿಯನ್ ನೇವಿ ಬೇಸ್ ಮತ್ತು ಅದರ ಫ್ಲೀಟ್ ಮೂಲಸೌಕರ್ಯವಾಗಿರುವಂತಹ HMAS ಕುಟ್ಟಾಬುಲ್ಗೆ ಸಹ ಪ್ರವಾಸ ಮಾಡಿದರು ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಕೃಷ್ಣ ಸ್ವಾಮಿನಾಥನ್ ಅವರ ಭೇಟಿಯು ದ್ವಿಪಕ್ಷೀಯ ಕಡಲ ಮತ್ತು ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಡಿಜಿಟಲ್ ವೇದಿಕೆಗಳಲ್ಲಿ ಸ್ವತಂತ್ರವಾಗಿ ಖಾತೆಗಳನ್ನು ರಚಿಸಲು ಮತ್ತು ನಿರ್ವಹಿಸಲು ಅವಕಾಶ ನೀಡದಂತೆ ನಿರ್ದೇಶನಗಳನ್ನು ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ಸುಪ್ರೀಂಕೋರ್ಟ್ ಗುರುವಾರ ಕೇಂದ್ರಕ್ಕೆ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರ ಪೀಠವು ವಕೀಲ ಸಕ್ಷಮ್ ಮಹೇಶ್ವರಿ ಅವರ ಮೂಲಕ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಲಯನ್ಸ್ ಸಲ್ಲಿಸಿದ ಅರ್ಜಿಯ ಮೇರೆಗೆ ನೋಟಿಸ್ ನೀಡಿದೆ. ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸಲು ಸಂಪೂರ್ಣ ಸಹಕಾರ ಮತ್ತು ಸಮಾಜದ ವಿಧಾನವನ್ನು ಅಳವಡಿಸಿಕೊಂಡಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಸಚಿವರು ಇಂದು ನವದೆಹಲಿಯಲ್ಲಿ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆ ಸಮಾವೇಶ 2026ಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಂತ್ರಜ್ಞಾನ, ನವೋದ್ಯಮ, ವಿಜ್ಞಾನಿಗಳು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಸೇರಿದಂತೆ ವಿವಿಧ ಪಾಲುದಾರರನ್ನು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಇಂದು ವಿಜ್ಞಾನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವೈಜ್ಞಾನಿಕ ಸಂಶೋಧನೆಯನ್ನು ಯಶಸ್ವಿ, ಸುಸ್ಥಿರ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾಗಿಸಲು ಸಂವಹನ ನಿರ್ವಹಣೆ ಮತ್ತು ಮಾರುಕಟ್ಟೆ ಪರಿಣಿತಿಯೂ ಅಷ್ಟೇ ಮುಖ್ಯ ಎಂದು ಅವರು ಹೇಳಿದರು. ಸಮಾವೇಶ ಈ ವರ್ಷ ಮುಂದಿನ ತಿಂಗಳ 27ರಿಂದ 29ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 3 ದಿನಗಳ ಕಾಲ ಜರುಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 270 ಸದಸ್ಯರ ಸಂಪೂರ್ಣ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ಪ್ರಕಟಿಸಿದೆ. ರಾಜ್ಯಾಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಅವರ ಸೂಚನೆಯಂತೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ತಮ್ಲುಕ್ ಸಂಘಟನಾ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಚೀನಾದ ಮೊಕೆಯಲ್ಲಿ ನಡೆಯುತ್ತಿರುವಂತಹ ಮಹಿಳಾ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಭಾರತ ಪಾಕಿಸ್ತಾನವನ್ನು 19-0 ಗೋಲುಗಳಿಂದ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲಿಸಿ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಭಾರತದ ಪರ ಪೂಜಾ ಮಲಿಕ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ಸನಿಕಾ ಚಂದ್ರಕಾಂತ್ ಮಾನೆ, ಮಧು ಸಿದಾ, ಸುಪ್ರಿಯಾ ಮತ್ತು ರೋಶ್ನಿ ಐಂಡ್ ತಲಾ 2 ಗೋಲನ್ನು ಗಳಿಸಿದರು. ಇದೇ 12ರಂದು ನಡೆಯಲಿರುವಂತಹ ಸೆಮಿಫೈನಲ್ನಲ್ಲಿ ಭಾರತ ದಕ್ಷಿಣ ಕೊರಿಯಾ ಅಥವಾ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಎದುರಾಳಿಯನ್ನು ಅವರ ಕ್ವಾರ್ಟರ್ ಫೈನಲ್ ಪಂದ್ಯದ ವಿಜೇತರು ನಿರ್ಧರಿಸಲಿದ್ದಾರೆ.

ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಏಷ್ಯಾಕಪ್ 2026 ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಹಿಳಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 50ನೇ ಇಮಾಂ ರಾಜಕುಮಾರ, 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಹಾಗೂ ಇತರೆ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಿಗಿ ಬಂದೋಬಸ್ತ್. ಏಷ್ಯಾಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:46:04.
1: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
2: ಪ್ರಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12 ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
1: ನೀವು ಒಳ್ಳೆದನ್ನು ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ. ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ. ನಾವು ಎಷ್ಟು ಇದನ್ನ ಹಾಕೋದು ಇದನ್ನ ಹಾಕೋ ಯೋಚನೆ ಮಾಡೋಷ್ಟು ಇದೆ ಅಲ್ವಾ.
2: ಸಮಯ ಶನಿವಾರ ಸಂಜೆ 5:00.
1: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
2: ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಶ್ರೋತೃಗಳೇ, ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆ ರಚನೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರದ್ದು. ಹಾಡಿದ್ದಾರೆ ವೈ.ಕೆ. ಮುದ್ದುಕೃಷ್ಣ ಹಾಗೂ ಬಿ.ಆರ್. ಛಾಯಾ.

0: ಹಸಿರೇ ಉಸಿರು.
1: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
2: ಹಸಿರು ಹಸಿರಿನ ಎಲೆ ಮೇಲೆ
0: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
2: ಮಿಂಚು ಮಿನುಗಿನ ತನಿಯ ಬನಿ,
0: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
3: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
4: ಮುಂದಿನ ಗೀತೆ ರಚನೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರದ್ದು. ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಸಿರಿಗಂಧ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಅವರು ಹೆಸರಾಂತ ನಿರ್ದೇಶಕ ಕೆ ಬಾಲಚಂದರ್ ಅವರ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಕನ್ನಡದಲ್ಲಿ ಅವರು ಮೊದಲ ಚಿತ್ರ ಅಂತಂದ್ರೆ 1986 ತೆರೆ ಕಂಡಂತಹ ಚಿತ್ರ ಸುಂದರ ಸ್ವಪ್ನಗಳು ಇವರ ಮೊದಲ ಚಲನಚಿತ್ರ ಕನ್ನಡದ್ದು.

0: ಹೇಮಂತ್ ಹಾಗೂ ಲತಾ ಹಂಸಲೇಖ ಅವರ ಕಂಠಸರಿಗಳಲ್ಲಿ ಕುರಿಗಳ ಸಾರ್ ಕುರಿಗಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.
1: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
2: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
3: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ರಮೇಶ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಎವರ್ ಗ್ರೀನ್ ಹೀರೋ ಅಂತಾನೇ ಪ್ರಸಿದ್ಧರಾಗಿರುವಂತಹ ರಮೇಶ್ ಅರವಿಂದ್ ಅವರು ಯಾವಾಗಲೂ ನಗುಮುಖದ ವ್ಯಕ್ತಿತ್ವ ಹೊಂದಿದವರು. ಬಹುಭಾಷಾ ನಟ, ಪ್ರಮುಖವಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರೂ ಕೂಡ ಅವರು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಭಾಷೆಗಳಲ್ಲೆಲ್ಲ ಅಭಿನಯ ಮಾಡಿದ್ದಾರೆ. 140ಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಟನೆ ಮತ್ತು ನಟಿಸಿದ್ದಾರೆ ಮತ್ತು ತಮಿಳು ಚಿತ್ರರಂಗದಲ್ಲಿ ಜನಪ್ರಿಯ ನಟರಾಗಿದ್ದಾರೆ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸರಿಯಲ್ಲಿ ಹೂಮಾಳೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ಇಳಯರಾಜ ಅವರ ಸಂಗೀತವಿತ್ತು. ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು
1: ಕನಸಲು ನೀನೆ ಮನಸಲು ನೀನೆ ನನ್ನಾಲೆ
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು
1: ಮೇರಾ ದಿಲ್
0: ಕನ್ನಡ ಹಾಗೂ ಹಿಂದಿ

0: ಈ ಚಿತ್ರ ಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ
1: ಡ್ರೀಮ್ ಗರ್ಲ್ ಡ್ರೀಮ್ ಗರ್ಲ್ ಕಿಸಿ ಶಾಯರ್ ಕಿ ಗಜಲ್ ಡ್ರೀಮ್ ಗರ್ಲ್ ಕಿಸಿ ಝೀಲ್ ಕಾ ಕವಲ್
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು.

ರಮೇಶ್ ಅರವಿಂದ್ ಅವರು ಕನ್ನಡದಲ್ಲಿ ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಅಮೆರಿಕ ಅಮೆರಿಕ, ಅಮೃತ ವರ್ಷಿಣಿ, ನಮ್ಮೂರ ಮಂದಾರ ಹೂವೆ, ಉಲ್ಟಾ ಪಲ್ಟಾ, ಇತ್ತೀಚಿನ ಜನಪ್ರಿಯ ಸಸ್ಪೆನ್ಸ್ ಥ್ರಿಲ್ಲರ್ ಶಿವಾಜಿ ಸೂರತ್ಕಲ್ ಸರಣಿ ಇವರ ನಟನೆಯ ಪ್ರಮುಖ ಚಿತ್ರಗಳಂತ ಹೇಳ್ಬೋದು. ಪ್ರತಿಯೊಂದರಲ್ಲೂ ಕೂಡ ವಿಶಿಷ್ಟವಾದಂಥ ಅಭಿನಯ ಅವರದಾಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಅವರ ಕಂಠಸಿರಿಗಳಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿತ್ತು. ಆಕಾಶವಾಣಿ

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿತ್ತು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
1: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
1: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ರಮೇಶ್ ಅವರು, ಅರವಿಂದ್ ಅವರು ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಪ್ರತಿಯೊಂದು ಚಿತ್ರಗಳಲ್ಲೂ ವಿಶೇಷ ಪಾತ್ರ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಅವರು ಹಿಟ್ ಚಿತ್ರ ಅಂತಂದರೆ ಕಾಮಿಡಿ ಹಿಟ್ ಚಿತ್ರ ಅಂತಲೇ ಹೇಳಲಾಗತ್ತೆ, ರಾಮ ಶ್ಯಾಮ ಭಾಮ ಚಿತ್ರ. ಅದು ಈಗಲೂ ಕೂಡ ಸರ್ವಕಾಲಿಕ ಕಾಮಿಡಿ ಹಿಟ್ ಚಿತ್ರ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಅದನ್ನು ಅವರು ನಿರ್ದೇಶನ ಮಾಡ್ತಾರೆ, ಅವರು ಆಪ್ತ ಸ್ನೇಹಿತ ಕಮಲ್ ಹಾಸನ್ ಅವರ ಜೊತೆಗೂಡಿ ನಿರ್ದೇಶಿಸಿದ ಮೊದಲ ಚಿತ್ರ ಅದು ರಾಮ ಶ್ಯಾಮ ಭಾಮ ಚಿತ್ರ. ಈಗಲೂ ಕೂಡ ಕಾಮಿಡಿ ಹಿಟ್ ಚಿತ್ರಗಳಲ್ಲಿ ಅದು ಒತ್ತಾಗಿದೆ. ಇದರ ಜೊತೆಗೆ ಆಕ್ಸಿಡೆಂಟ್, ಉತ್ತಮ ವಿಲನ್, ಇದು ತಮಿಳು ಮುಂತಾದ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ.

0: ರಮೇಶ್ ಚಂದ್ರ ಚಿತ್ರ ಅವರ ಕಂಠಸರಿಗಳಲ್ಲಿ ರಾಮ ಶ್ಯಾಮ ಭಾಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿತ್ತು.
1: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
2: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಹತ್ತಕ್ಕೆ ನಾಟಕ ಎಣಿಕೆ ಪ್ರಸಾರವಾಗಲಿದೆ.
1: ಹೀಗೆ ಇರಲಿಲ್ವೇನೆ, ನಾವು ಅಂದ್ರೆ ಎಷ್ಟೊಂದು ಒದ್ಗೋತಿದ್ರು. ಏನೋ ವಿಷಯಗಳಿಗೆ ಆಗಬಾರದ್ದಾಗೋಯ್ತು. ಇದರಲ್ಲಿ ಯಾರನ್ನ ದೂಡಿಸೋದು, ಯಾರನ್ನ ಸಮರ್ಥಿಸೋದು? ನನಗೆ ಮಗನ ಮೇಲೆ ವ್ಯಾಮೋಹ ಅಂತ ಅವನ ತಂಗಿ ಕೂಗಾಟ, ಬೇಕು ಅಂತಲೇ ಹಣದಾಸೆಗೆ ಮಗನನ್ನು ಮಾರಿಕೊಂಡ್ವಿ ಅಂತ ಭಾವನ ಅರ್ಚಾಟ, ಅತ್ತೆ ಮಗಳು ಜೊತೆಲೆ ಬೆಳೆದೋಳು ಅಂತ ನಮ್ಮ ಪ್ರಭಾಕರಂಗೆ ರಾಧಾಳಲ್ ಸಲಿಗೆ ಇದ್ದು ಸಹಜ. ಆದರೆ ಆ ಸಲಿಗೆನೆ ಅವರು ಮದುವೆ ಸಂಬಂಧ ಅಂತ ಅರ್ಥ ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಕೇಳೋದು. ಈಗ ಅರುಣ್ ಆರತಿ ಇಲ್ವಾ, ಹಾಗೆ ಇದನ್ನು ನಾವು ವಿಪರೀತ ಅರ್ಥ ಮಾಡಿಕೊಂಡು ಅರುಣ್ ಇವಳನ್ನೇ ಮದುವೆ ಆಗಬೇಕು ಅಂತ ಹಠ

ಕಿ ರಿಕ್ಕಿ ಕೇಜವರ ಸಂಗೀತವಿತ್ತು. ರಮೇಶ್ ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವಂತಹ ಪ್ರೇರಕ ಭಾಷಣಕಾರರಾಗಿದ್ದಾರೆ. ಇವರು ಯುವಜನತೆಗೆ ಪ್ರೇರಣೆ ನೀಡುವಂತಹ ಉತ್ತಮ ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. ಇವರ ಸಕಾರಾತ್ಮಕ ಚಿಂತನೆಗಳು ಜನರಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಟನೆ ಜೊತೆಗೆ ತಮ್ಮ ಸಕಾರಾತ್ಮಕ ಚಿಂತನೆ, ಅದ್ಭುತ ವ್ಯಕ್ತಿತ್ವದಿಂದ ಅವರು ಕೋಟ್ಯಂತರ ಕನ್ನಡಿಗರ ಮನಸ್ಸನ್ನು ಗೆದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಕಂಠಸರಿಗಳಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನು ಕೇಳಿದರೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ ಅವರದಾಗಿತ್ತು. ರಮೇಶ್ ಅರವಿಂದ್ ಅವರ ಅತ್ಯುತ್ತಮ ನಟನೆಗಾಗಿ ಅನೇಕ ಪ್ರಶಸ್ತಿಗಳು ಬಿರುದುಗಳೆಲ್ಲ ಸಿಕ್ಕಿದೆ ಅವರಿಗೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 1996-97 ಸೂಪರ್ ಹಿಟ್ ಚಿತ್ರ ಅಮೆರಿಕ ಅಮೆರಿಕ ಸಿನಿಮಾದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಸಿಕ್ಕಿತ್ತು. 1998-99 ಹೂಮಳೆ ಚಿತ್ರದ ನಟನೆ ಚಿತ್ರಕಥೆಗಾಗಿ ಅತ್ಯುತ್ತಮ ನಟ ಅತ್ಯುತ್ತಮ ಕಥೆಗಾರ ಎಂಬ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ಅಮೃತ ವರ್ಷಿಣಿ ಚಿತ್ರದ ಅದ್ಭುತ ನಟನೆಗಾಗಿ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಸಿಕ್ಕಿದೆ. ಇದಲ್ಲದೆ ಇನ್ನೂ ಹಲವಾರು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಚಿತ್ರರಂಗದಲ್ಲಿ ಅವರ ಸಾಧನೆ ಪರಿಗಣಿಸಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ 2022 ಗೌರವಿಸಿತ್ತು. ಕನ್ನಡ ಸಂಸ್ಕೃತಿ ಚಿತ್ರರಂಗ ಸಾಹಿತ್ಯ ಮತ್ತು ಸಮಾಜಕ್ಕೆ ಅವರು ನೀಡಿದ ಬಹುಮುಖ ಕೊಡುಗೆಗಾಗಿ 2026 ಪತ್ರಿಕೆಯ ಸಿನಿ ಸನ್ಮಾನದಲ್ಲಿ ಅವರಿಗೆ ಕನ್ನಡದ ಧ್ರುವತಾರೆ ಎಂಬ ಗೌರವ ಪದವಿ ಸಿಕ್ಕಿದೆ. ಡಾ ಶಿವರಾಮ್ ಕಾರಂತ್ ಪ್ರಶಸ್ತಿ 2022 ಅವರಿಗೆ ಲಭಿಸಿತ್ತು. ನಟ ನಿರ್ದೇಶಕ ಪ್ರೇರಕ ಭಾಷಣಕಾರರಾಗಿ ಸಲ್ಲಿಸಿದ ಸೇವೆಗಾಗಿ ಈ ಪ್ರಶಸ್ತಿ ಲಭಿಸಿದೆ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ರಮೇಶ್ ಅರವಿಂದ್ ಅವರು. ಅವರ ನಟನೆ ಅದ್ಭುತ, ಚಿತ್ರರಂಗದಲ್ಲಿ ಅವರು ನೀಡಿದಂತಹ ಕೊಡುಗೆ ಪರಿಗಣಿಸಲಾಗಿದೆ.

ಶಂಕೆ ಎಂಬ ಬೆಂಕಿ ಸೋಕಿ ಬೇಯುವ ಮನ. ಕೇಳೋಣ ಈ ಗೀತೆಯನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

ಲಕ್ಷ್ಮೀ ನಾಗರಾಜ್ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ನೀನೊಪ್ಪನೆ ಬಾರೋ ಕರೆತರಬೇಡ ಕಹಿನೆನಪನ್ನು ಕೇಳೋಣ. ಈ ಗೀತೆಯನ್ನು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆ.

ಇದುವರೆಗೆ ಲಕ್ಷ್ಮೀ ನಾಗರಾಜ್ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದೀಗ ನೀವು ಕೇಳಲಿರುವ ನಾಟಕ ಎಣಿಕೆ. ರಚನೆ ವೈ ಕೆ ಸಂಧ್ಯಾ ಶರ್ಮಾ. ನಿರ್ದೇಶನ ಎ ಆರ್ ಗೋಪಾಲನಾಯಕ್. ಕೇಳಿ ನಾಟಕ ಎಣಿಕೆ.
1: ಆ ಬಂದೆ ಬಂದೆ. ಯಾರು ನೀವು? ಯಾರು ಬೇಕಾಗಿತ್ತು?
2: ಯಾಕೆ ಮಾವ, ನಾನು ಗುರುತಿಸಲಿಲ್ವೇನೋ?
1: ಯಾರೋ ಗೊತ್ತಾಗ್ಲಿಲ್ವಲ್ಲ.
2: ನಾನು ಅರುಣ್, ನಿಮ್ಮ ತಂಗಿ ಮಗ.
1: ಓಹೋ, ನಮ್ಮ ಅರುಣ್ಯನಯ್ಯ. ಬಾರಯ್ಯ ಒಳಗೆ. ಎಷ್ಟು ವರ್ಷಗಳಾಗಿ ಹೋಯ್ತೋ ನಿನ್ನ ನೋಡಿ. ಚೆನ್ನಾಗಿದೀಯಾ?
2: ಹ್ಞೂ ಮಾವ.
1: ಲೇ ಅಂಬುಜಾ, ಬಾರೆ ಇಲ್ಲಿ. ಯಾರು ಬಂದಿದ್ದಾರೆ ನೋಡ್ಬಾರೆ.
3: ಬಂದೇರಿ. ಯಾರು?
1: ಗೊತ್ತಾಗ್ಲಿಲ್ವೇನೆ, ನಮ್ಮ ಅರುಣ್ ಕಣೆ, ನನ್ನ ತಂಗಿ ಪಾರ್ವತಿ ಮಗ. ಹೇಗಿದ್ದೋನು ಹೇಗಾಗ್ಬಿಟ್ಟಿದ ನೋಡು.
3: ಹೌದಲ್ವಾ, ಎಷ್ಟೊಂದ್ ಬೆಳೆದ್ಬಿಟ್ಟಿದೀಯಪ್ಪ, ಗುರುತು ಸಿಗ್ಲಿಲ್ಲ. ಹೋಗ್ಲಿ, ಈಗ್ಲಾದ್ರೂ ನಮ್ ಜ್ಞಾಪಕ ಬಂತಲ್ಲ.
2: ಜ್ಞಾಪಕ ಇಲ್ದೆ ಏನತ್ತೆ, ಯಾಕೆ ಹಾಗೆ ಕೇಳ್ತೀರ?
3: ಆಗಾಗೆ ಬಂದ್ ಹೋಗ್ತಿದ್ರೆ ಗೊತ್ತಾಗ್ತಾ ಇತ್ತು. ನಿಮ್ಮ ಅಪ್ಪ ಅಮ್ಮ ಅಂತೂ ಸುಮ್ ಸುಮ್ನೆ ನಮ್ಮೇಲೆ ಮುನ್ಸ್ಕೊಂಡು ಈ ಮನೆ ಮೆಟ್ಲು ತುಳಿಯೋಲ್ಲ ಅಂತ ಶಪಥ ಮಾಡ್ಕೊಂಡು ಹೋದವರು ಇದುವರೆಗೂ ಪತ್ತೇನೇ ಇಲ್ಲ. ನಿಮ್ಮ ಅಪ್ಪಂಗೆ ಎಲ್ಲೆಲ್ಲಿ ಟ್ರಾನ್ಸ್ ಆಯ್ತು, ಈಗ ಎಲ್ಲಿದ್ದಾರೆ ಅನ್ನೋದಾದ್ರೂ ನಮ್ಗೆ ಹೇಗಪ್ಪ ಗೊತ್ತಾಗ್ಬೇಕು.
2: ಈಗ ಆ ವಿಷಯ ಎಲ್ಲ ಯಾಕತ್ತೆ, ಬಿಟ್ಬಿಡಿ. ಈಗ ನಾನೇ ಬಂದಿದ್ದೀನಲ್ಲ,
1: ಮತ್ತೆ ನಿಮ್ಮನ್ನೆಲ್ಲ ನೋಡ್ತೀವೋ ಇಲ್ವೋ ಅಂದ್ಕೊಂಡ್ವಿ.
2: ಹಳೆದನ್ನೆಲ್ಲ ಈಗ ಯಾಕೆ ಹಚ್ಕೊಂಡು ಕೊರಗಬೇಕು ಹೇಳಿ ಮಾವ. ಏನೋ ಆಗಿದ್ದಾಗೋಯ್ತು. ಅದ್ ಸರಿ, ಅವಳೆಲ್ಲೇ?
3: ಯಾರು?
2: ಅದೇ ಚಾಟರ್ ಬಾಕ್ಸ್ ಆರ್ತಿ. ನಾನು ನೋಡಿದಾಗ ಸಣ್ಣ ಹುಡುಗಿ, ಈಗ ನನ್ನ ನೋಡಿದ್ರೆ ಗುರ್ತು ಸಿಗುತ್ತೋ ಇಲ್ವೋ ಅವಳಿಗೆ.
3: ನಾನು ಒಳಗೆ ಇದ್ದೆ, ನಿಮ್ಮ ಮಾತೆಲ್ಲ ಮುಗಿಲಿ ಅಂತಲೇ ಎಂಟ್ರಿ ಕೊಡ್ಲಿಲ್ಲ.
2: ಓಹೋ, ಅತ್ತೆ ಆರ್ತಿ ಎಷ್ಟು ಬೆಳೆದು ಬಿಟ್ಟಿದ್ದಾಳೆ, ಒಳ್ಳೆ ತೆಂಗಿನ ಮರದ ಹಾಗೆ.
3: ಆಹಾ, ನೀನೇನ್ ಕಡಿಮೆನಾ, ಅಡಿಕೆ ಮರ ಬೆಳೆದ ಹಾಗೆ ನಿಂತಿದ್ಯ ನೋಡು.
1: ಮತ್ತೆ ಶುರು ಆಯ್ತಾ ನಿಮ್ದು? ಬಹಳ ವರ್ಷಗಳಾಗಿದ್ವು.
2: ಇರ್ಲಿ ಬಿಡಿ ಮಾವ, ಮೊದ್ಲಿಂದ್ಲೂ ಏತಿ ಅಂದ್ರೆ ಪ್ರೀತಿ ತಾನೇ ಇವಳು, ಅದನ್ನೆಲ್ಲ ನಾನು ಮರ್ತಿದ್ದೀನಿ ಅನ್ಕೊಂಡ್ರ?
1: ನಮ್ಮನ್ನೆಲ್ಲ ನೀನ್ ಮರಿಬೇಕು ಅಂತ ತಾನೇನಯ್ಯ ನಿಮ್ಮ ಅಪ್ಪ ಅಮ್ಮನ ಇಚ್ಛೆ? ಅದ್ ಸರಿ, ರಾಧಾಗ್ ಮದುವೆ ಆಯ್ತಂತೆ?
2: ಹೌದು ಮಾವ, ರಾಧಕ್ಕನ್ ಮದುವೆ ಆಯ್ತು. ಬೇಕು ನಿಮ್ಗೆ ಮದುವೆ ಇನ್ವಿಟೇಷನ್ ಕಳಿಸ್ಲಿಲ್ಲ ಅಂತಲೂ ನನಗ್ ಗೊತ್ತು. ಅಪ್ಪನ ವಿಷಯ ನಿಮ್ಗೆ ಗೊತ್ತಲ್ಲ.
1: ಭಾವನ ವಿಷಯ ಬಿಡಯ್ಯ, ನನ್ನ ಒಡ ಹುಟ್ಟಿದೋಳು ಆ ಪಾರ್ವತಿನೂ ನನ್ನ ತಪ್ಪು ತಿಳ್ಕೊಂಡ್ ಬಿಡೋದಾ? ನಾವು ತಾನೇ ಏನ್ ಮಾಡೋ ಸ್ಥಿತಿಲಿದ್ವಿ ನೀನೇ ಹೇಳು. ನನ್ನ ಮಗ ಪ್ರಭಾಕರ ನಿನ್ನ ಅಕ್ಕ ರಾಧನ್ನ ಮದುವೆ ಮಾಡ್ಕೊಳ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತಯ್ಯ? ಬೆಳೆದ ಹುಡುಗರು ಮಾತ್ ಕಿವಿ ಮೇಲೆ ಹಾಕೊಂಡಿರ್ತಾನೆ.
2: ಶ್ರೀಮಂತರ ಕಡೆ ಸಂಬಂಧ ಬಂತು ಅಂತ ರಾಧನ್ ನೀವು ಮಾಡ್ಕೊಳ್ಲಿಲ್ಲ ಅಂತ ಅಪ್ಪನಿಗ್ ಸಿಟ್ಟು. ರಾಧ ಅಂತೂ ಪ್ರಭಾಕರನ್ನೇ ತನ್ನ ಗಂಡ ಅಂತ ಭದ್ರವಾಗಿ ನಂಬಿದ್ಲು.
3: ಕಡೆಗಾದ್ರೂ ಮನಸ್ ಮಾಡಿ ಮದ್ವೆ ಒಪ್ಕೊಳ್ಳಲ್ಲ, ಇದೇ ನಮಗ್ ಸಮಾಧಾನ. ಅದ್ ಸರಿ, ಈಗ ರಾಧ ಹೇಗಿದ್ದಾಳೋ?
2: ಚೆನ್ನಾಗಿದ್ದಾಳೆ ಅತ್ತೆ, ಹಳೆದನ್ನೆಲ್ಲ ಮರೆತು ಈಗ ಹಾಯಾಗಿದ್ದಾಳೆ. ಒಂದು ಗಂಡು ಮಗುನೂ ಇದೆ, ವಿಜಯವಾಡದಲ್ಲಿದ್ದಾಳೀಗ.
1: ರಾಧ ಏನೋ ಹಳೆದನ್ನೆಲ್ಲ ಮರೆತ್ಲು ಕಣಯ್ಯ, ಆದ್ರೆ ನಿಮ್ಮಪ್ಪ ಶ್ರೀಕಂಠಯ್ಯ ನಿಮ್ಮಅಮ್ಮ ಪಾರ್ವತಮ್ಮ ಮರಿಬೇಕಲ್ಲ.
2: ಈಗ ಅವರು ಮೊದಲನಾಗಿಲ್ಲ ಮಾವ, ಸಿಟ್ಟು ಸೆಡುವು ಸ್ವಲ್ಪ ಕಡಿಮೆ ಆಗಿದೆ. ಈ ಊರಿಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನ್ನೆಲ್ಲ ನೋಡ್ತೀನಿ ಎಂದಿದ್ದಕ್ಕೆ ಬೇಡ ಅಂತ ಅವ್ರು ಹೇಳಲಿಲ್ಲ.
3: ಸದ್ಯ ಅಷ್ಟ್ರ ಮಟ್ಟಿಗೆ ಸುಧಾರಿಸಿದ್ರಲ್ಲ. ಈ ಊರಿನಲ್ಲಿ ಎಲ್ಲಿ ಕೆಲಸ ನಿನಗೆ?
2: ಇಲ್ಲೇ ಒಂದು ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ. ನೆನ್ನೆ ತಾನೇ ರಿಪೋರ್ಟ್ ಮಾಡಿದೆ, ಒಂದು ಸಣ್ಣ ಮನೇನೂ ಮಾಡಿದ್ದೀನಿ.
3: ಒಬ್ಬನೇ ಇದೆಯಾ?
2: ಯಾಕೆ?
3: ಅಲ್ಲ, ಊಟ ತಿಂಡಿಗೆ ತೊಂದರೆ ಆಗಲ್ಲ, ಬೇಗ ಹೆಂಡತಿ ಮಕ್ಕಳನ್ನ ಕರ್ಸ್ಕೊಂಡ್ಬಿಡು.
2: ಒಳ್ಳೆ ಹೆಣ್ಣಿದ್ರೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಲೈ ಚೇಷ್ಟೆ ಮಾಡ್ತಾ ಇದೀಯ ಹೆಂಡತಿ ಮಕ್ಕಳು ಅಂತ, ಅಷ್ಟು ವಯಸ್ಸಾದವನ ಕಾಣಿಸ್ತಾ ಇದ್ದೀನ ನಾನು.
3: ಮನೆ ಮಾಡಿದೀನಿ ಅಂದ್ಯಲ್ಲ, ಅದಕ್ಕೆ ಮದುವೆ ಏನಾದ್ರೂ ಸರಿಯಾಗಿದೆಯೇನೋ ಅಂತ ಕೇಳಿದೆ ಅಷ್ಟೇ.
2: ಅದಿರ್ಲಿ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಗಂಡನ ಮನೆಗೆ ಹೋಗೋದ್ ಬಿಟ್ಟು?
3: ನಾನು ಹೋಮ್ ಸೈನ್ಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದೀನಿ. ನಿನ್ ಹಾಗೆ ನಾನು ಕಾಲ್ ಮೇಲೆ ನಿಂತಿದ್ದೀನಿ ಗೊತ್ತಾ?
2: ಓ, ಎಲ್ರೂ ಅವ್ರವ್ರ ಕಾಲ್ ಮೇಲೆ ನಿಲ್ಲೋದು. ಅಂದಾಗೆ ಕಾಲೇಜ್ಗೆ ಹೇಗೆ ಹೋಗ್ತೀಯ ಆರ್ತಿ?
3: ಬಸ್ನಲ್ಲಿ. ಯಾಕೆ?
2: ಇವತ್ತು ನಾನು ಡ್ರಾಪ್ ಕೊಡ್ಲಾ?
3: ಇವತ್ತು ಒಂದಿನ ಡ್ರಾಪ್ ಕೊಟ್ರಾಯ್ತಾ? ದಿನ ಆಗ್ಲೂ ಬಸ್ ಅಂತಾನೆ ಕಾಯ್ಬೇಕು ನಾನು?

0: ದಿನಾಗ್ಲೂ ಡ್ರಾಪ್ ಕೊಡು ಅಂತ ಸಜೆಸ್ಟ್ ಮಾಡ್ತಾ ಇದೀಯಾ? ಯಸ್, ವಿತ್ ಪ್ಲೆಷರ್.
1: ಇನ್ನೊಂದು ಹುಡುಗಿ ಸಿಗೋವರೆಗೂ. ನೋಡ್ ಅರುಣ್, ನನಗೆ ಸ್ಪೇರ್ ಡ್ರೈವರ್ ಬೇಡ, ಪರ್ಮನೆಂಟ್ ಆಗಿ ಸಿಗೋರು ಮಾತ್ರ ಬೇಕು.
0: ವಾಟ್ ಎ ಪ್ಲೆಸೆಂಟ್ ಸಜೆಷನ್.
1: ಅರುಣ್ ತಗೋಪ್ಪ ಕಾಫಿ.
0: ಥ್ಯಾಂಕ್ಸ್ ಅತ್ತೆ.
1: ನೋಡು, ಅಲ್ಲಿ ಇಲ್ಲಿ ಊಟ ಮಾಡಿ ಆರೋಗ್ಯ ಯಾಕೆ ಕೆಡಿಸ್ಕೋತೀಯ? ಇಲ್ಲಿಗೆ ಊಟಕ್ಕೆ ಬಂದ್ಬಿಡು ಅರುಣ್.
0: ಹ್ಮ್, ಡ್ರಾಪ್ ಕೊಡ್ತೀನಿ ಅಂದಿದ್ದಕ್ಕೆ ನಿಮ್ಮ ಮಗಳ ಕೈನಲ್ಲಿ ಡ್ರೈವರ್ ಅನಿಸ್ಕೊಂಡಿದ್ದಾಯ್ತು. ಇನ್ನು ದಿನ ಆಗ್ಲೇ ಊಟಕ್ಕೆ ಬಂದ್ರೆ ಇನ್ನೊಂದು ಹೆಸರು ಇಡ್ತಾಳ ಅಷ್ಟೇ.
1: ವಾರ ಅನ್ನದ ಹುಡುಗ ಅಂತಾನ?
0: ನೋಡಿದ್ರ ನೋಡಿದ್ರ, ಈ ಕಾಲದಲ್ಲೂ ವಾರ ಅನ್ನ. ಅತ್ತೆ, ಕಾಫಿ ಯಾರು ಮಾಡಿದ್ದು?
2: ಯಾಕೋ ಅಷ್ಟು ಕೆಟ್ಟದಾಗಿದೆಯಾ? ಲೇ ಅಂಬು, ಆಗ್ಲೇ ನಿನ್ನ ಬಂಡವಾಳ ತೋರಿಸ್ಬಿಟ್ಯಾ? ಇನ್ ಹೇಗ ತಾನೆ ಅವನು ಧೈರ್ಯವಾಗಿ ನಮ್ಮ ಮನೆಗೆ ದಿನಾಗ್ಲೂ ಊಟಕ್ಕೆ ಬರ್ತಾನೆ ಹೇಳು?
0: ಮಾವ ಹೇಳಿದ್ ಕೇಳ್ಬೇಡಿ ಅತ್ತೆ, ಕಾಫಿ ತುಂಬಾ ಚೆನ್ನಾಗಿದೆ.
1: ನಾನೇ ಕೊಡೋದು.
0: ಆಗ್ಲೇ ಅಂದ್ಕೊಂಡೆ ಇಂಥ ರುಚಿಯಾದ ಕಾಫಿನ ನೀವಲ್ದೆ ಇನ್ಯಾರ್ ಮಾಡೋಕ್ ಸಾಧ್ಯ ಅಂತ. ಆರತಿ, ಅಡಿಗೆ ಗಿಡಿಗೆ ಮಾಡೋದನ್ನ ಕಲ್ತ್ಕೊಂಡಿದ್ಯೋ ಹೇಗೆ?
1: ನನ್ನ ಕೈ ಅಡಿಗೆ ಊಟ ಮಾಡೋಕೆ ಪುಣ್ಯ ಮಾಡಿರ್ಬೇಕು.
0: ಹ್ಮ್, ನೀನ್ ಮಾಡೋ ಅಡಿಗೆ ಹೇಗಾದ್ರೂ ಇರ್ಲಿ, ನೀನೇ ಬಡಿಸಿದ್ರೆ ಅಡಿಗೆ ಎಷ್ಟು ಕೆಟ್ಟದಾಗಿದ್ರು ಗೊತ್ತೇ ಆಗೋಲ್ಲ. ನಾನು ಮದುವೆ ಆದ್ರೆ ಒಳ್ಳೆ ಅಡಿಗೆ ಮಾಡೋಕ್ ಬರೋ ಒಂದು ಸಾಧಾರಣ ಹೆಣ್ಣು, ಇಲ್ಲ ಅಂದ್ರೆ ಕೆಟ್ಟದಾಗಿ ಅಡಿಗೆ ಮಾಡಿದ್ರು ನೋಡೋಕೆ ಮುದ್ದಾಗಿರೋ ಹುಡುಗಿನೇ ಆಗೋದು. ನನ್ನ ಸಿದ್ಧಾಂತ ಇಷ್ಟೇ, ಊಟ ಚೆನ್ನಾಗಿರ್ಬೇಕು, ಇಲ್ಲ ಬಡ್ಸುಳು ಮುದ್ದಾಗಿರ್ಬೇಕು. ಇವತ್ತಿನ ನಿನ್ನ ಲೆಕ್ಚರ್ಗೆ ಈ ಪಾಯಿಂಟ್ನು ಸೇರಿಸ್ಕೋ.
1: ನಾನು ಪಾಠ ಮಾಡೋದು ಹುಡುಗಿರ್ಗೆ, ಹುಡುಗರ್ಗಲ್ಲ. ಸರಿ ನಡೆಯೋ, ನಿನ್ ಜೊತೆ ಹರಡ್ತಾ ನಿಂತ್ರೆ ನನ್ ಪೀರಿಯಡ್ ಮುಗ್ದೋಗುತ್ತಷ್ಟೇ.
0: ಹ್ಮ್, ನಿನ್ ಸ್ಟೂಡೆಂಟ್ಸ್ ಅಂತೂ ಅಷ್ಟರ ಮಟ್ಟಿಗೆ ಅದೃಷ್ಟವಂತರು.
1: ಇಲ್ಲಿ ನಡೆಯೋ.
0: ಬರ್ತೀನಿ ಅತ್ತೆ, ಬರ್ತೀನಿ ಮಾವ.
1: ಸರಿ ಕಣಪ್ಪ, ದಿನಕ್ಕೆ ಒಂದ್ಸಲಿನಾದ್ರೂ ಬರ್ಲೇಬೇಕು ನೀನು.
0: ಹ್ಮ್, ನೀವು ಕರೆದೆ ಹೋದ್ರು ನಾನಂತೂ ಬಂದೇ ಬಿಡ್ತೀನಿ ಅತ್ತೆ. ಹೇಗೂ ಇವಳಿಗೆ ಡ್ರಾಪ್ ಕೊಡ್ಬೇಕಲ್ಲ.
1: ಅಂದ್ರೆ ಕೇನು?
0: ಹೇಗಾದ್ರೂ ತಿಳ್ಕೋ, ಒಟ್ನಲ್ಲಿ ಮ್ಯೂಚುವಲ್ ಬೆನಿಫಿಟ್.
2: ನೋಡಿದ್ಯಾ ಅಂಬು, ಅರುಣ್ ಅವ್ರ ಅಪ್ಪನ ಹಾಗಲ್ಲ, ತುಂಬಾ ಸರಸಿ. ಒಡೆದಿದ್ದ ಮನೆ ಇವಂದಾದ್ರೂ ಒಂದಾದ್ರೂ ಸಂತೋಷ.
1: ಏನ್ರಿ ಹಾಗಂದ್ರೆ?
2: ಏನೇನೋ ಹುಚ್ಚುಚ್ಚ ಆಸೆಗಳು, ಆಗೋದಲ್ಲ ಹೋಗೋದಲ್ಲ. ನಮ್ಮ ಹುಡುಗಿನ ಅವ್ರ ಸೊಸಿಯಾಗಿ ತಂದ್ಕೋತಿಯೇ, ಅದು ಅವ್ರ ಮಗಳು ರಾಧಾ ಪ್ರಕರಣ ಆದ್ಮೇಲೆ.
1: ಅರುಣ್ ನಮ್ಮ ಆರ್ತಿನ ಮದುವೆ ಆಗ್ತಾನೋ ಬಿಡ್ತಾನೋ ಅದು ಮುಖ್ಯ ಅಲ್ಲ ಕಣ್ರಿ. ಸದ್ಯ ಇವನಿಂದ ಕಳೆದು ಹೋದ ಕೊಂಡಿ ಮತ್ತೆ ಕೂಡ್ತಲ್ಲ ಅನ್ನೋದಾದ್ರೆ ಸಾಕು.
2: ದೊಡ್ಡೋರು ಮಾಡೋ ತಪ್ಪುಗಳನ್ನ ಚಿಕ್ಕವರಲ್ವೇನೆ ಸರಿಪಡಿಸ್ಬೇಕು. ಪ್ರಭಾಕರ ಈ ರೀತಿ ನಮ್ಮ ಮುಖಕ್ಕೆ ಮಸಿ ಬಳಿತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಅವನವಳಲ್ಲಿ ತೋರಿಸ್ತಿದ್ದ ಸಲಿಗೆನ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡ್ವಿ. ಇಲ್ದಿದ್ರೆ ಅಷ್ಟು ರಂಪ ಆಗೋವರೆಗೂ ನಾನು ಬಿಡ್ತಿರ್ಲಿಲ್ಲ.
1: ಹ್ಮ್, ಹುಡುಗ ಬುದ್ಧಿಗಳು ದೊಡ್ಡವ್ರ ಬುಡಕ್ಕೇತಾರೆ. ಹೋಗ್ಲಿ ಬಿಡಿ, ಪ್ರಭಾಕರನ್ಗೆ ಒಂದು ಕಾಗದ ಗೀಚ್ ಹಾಕಿ ನೀನ್ ಮಾಡಿದ ತಪ್ಪನ್ನ ಅರುಣ ಸರಿಪಡಿಸ್ತಿದ್ದಾನೆ ಅಂತ.
2: ಸರಿ.
1: ನನ್ನ ಕಾಲೇಜ್ ಬಂತು ನಿಲ್ಸಪ್ಪ.
0: ಓ, ಇದೇನಾ ನಿನ್ ಕಾಲೇಜು?
1: ಕಾಲೇಜಿನ ಹತ್ರ ಬರೀ ಹುಡುಗರೇ ಇರೋದು ಗೊತ್ತಾಗಲ್ವಾ, ಇದು ಹುಡುಗಿರ್ ಕಾಲೇಜು ಅಂತ. ಯಾಕೆ, ನೀನ್ ಓದುವಾಗ ಯಾವ ಹುಡುಗಿರ್ ಕಾಲೇಜ್ ಹತ್ರನು ಠಳಾಯಿಸ್ತಿರ್ಲಿಲ್ವೇನೋ?
0: ಆದ್ರೆ ಆ ಕಾಲೇಜಲ್ಲಿ ನಿನ್ನಂತ ಹುಡುಗಿರ್ ಇರ್ಲಿಲ್ವೇ? ಅಂದಾಗೆ ನನ್ನ ಆಫೀಸು ಇಲ್ಲೇ ಹತ್ರದಲ್ಲೇ ಇದೆ, ಬೇಕಾದ್ರೆ ಸಾಯಂಕಾಲ ಪಿಕಪ್ ಮಾಡ್ತೀನಿ.
1: ಏನು ಬೇಡಪ್ಪ, ಈಗ್ಲೇ ಎಲ್ಲರೂ ನನ್ನನ್ನೇ ನುಂಗೋ ಹಾಗೆ ನೋಡ್ತಿದ್ದಾರೆ. ಆಮೇಲೆ ದಿನಾಗ್ಲೂ ಬಂದ್ರೆ
0: ನಿನಗೆ ಹೆಮ್ಮೆ ಅಂತ ಅನ್ಸಲ್ವಾ?
1: ಹ್ಮ್, ಜಂಬ ಆಗತ್ತೆ ಅಂತ ಇಟ್ಕೋ. ಹ್ಯಾಂಡ್ಸಮ್ ಆಗಿರೋ ಹುಡುಗನ ಭುಜ ಹಿಡಿದು ಬೈಕ್ನಿಂದ ಇಳಿಯೋದು ಅಂದ್ರೇನು ಕಡಿಮೆನಾ? ಆದ್ರೆ ನಮ್ಮ ಕಲೀಗ್ಸ್ ಕೇಳೋ ಪ್ರಶ್ನೆಗಳ ಹಾವಳಿನ ತಡ್ಕೊಳ್ಳೋದಂತೂ ಕಷ್ಟ.
0: ಏನ್ ಉತ್ತರ ಹೇಳ್ಬೇಕು ಅಂತ ಅನ್ಸುತ್ತ? ಹೇಳ್ಬಿಡತ್ತಾನೆ.
1: ಏನಂತ ಹೇಳಿ, ಇವನು ನನ್ನ ಭಾವಿ.
0: ಭಾವಿ?
1: ಭಾವಿ ಕೆರೆ ಅಂತಲ ಅಥವಾ ಟೂ ವೀಲರ್ ಟ್ಯಾಕ್ಸಿ ಅಂತಲ?
0: ಯೋ ಯೋ ಯೋ, ನಾಟ್ ಎ ಗರ್ಲ್. ನಾನು ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ.
1: ಎಕ್ಸ್ಪೆಕ್ಟ್? ನಿನ್ನ ಅಕ್ಕ ರಾಧಾನು ಹೀಗೆ ಏನೇನೋ ಎಕ್ಸ್ಪೆಕ್ಟ್ ಮಾಡಿ ನಿರಾಶಲಾಗಿದ್ದು ಮರ್ತಾರು.
0: ಆದ್ರೆ ನಾನ್ ನಿನ್ನ ಅಣ್ಣ ಪ್ರಭಾಕರನ್ ಹಾಗೆ ನಮ್ದವ್ರು ಕೊರಳು ಕುಯ್ಯೋನಲ್ಲ. ಒಳಗೊಂದು ಹೊರಗೊಂದು ಖಂಡಿತ ನನ್ನಲ್ಲಿಲ್ಲ.
1: ಓಹ್, ಟೈಮ್ ಆಗೋಯ್ತು, ನಾನು ಬರ್ತೀನಿ.
0: ಆರತಿ, ಸಾಯಂಕಾಲ ನಿನ್ನ ಪಾಸ್ ಟೈಮ್ ಏನು?
1: ಮನೇಲಿ ಹಾಯ ಕಾಲ್ ಚಾಚ್ಕೊಂಡು ಕೂರೋದು, ಅದು ಇದು ಓದೋದು.
0: ಇಫ್ ಯು ಡೋಂಟ್ ಮೈಂಡ್, ಯಾವ್ದಾದ್ರು ಸಿನಿಮಾಗೆ ಹೋಗ್ಬೋದಲ್ಲ?
1: ಪರವಾಗಿಲ್ವೇ, ಹುಡುಗಿಯರನ್ನ ಪಿಕ್ಚರ್ಗೆಲ್ಲ ಕರೆಯೋಷ್ಟು.

0: ಹಿರಿಯ ಇದೆಯಾ ನಿನಗೆ?
1: ಓ, ಸುಲಭವಾಗಿ ಗಾಳಕ್ಕೆ ಸಿಗದೇ ಇರೋ ಮೀನು ನೀನು.
0: ಗಾಳ ಬಲೆ ನನ್ನ ವಿಷಯದಲ್ಲಿ ಕೆಲ್ಸಕ್ಕೆ ಬರೋದಿಲ್ಲ ಅರುಣ್.
1: ಮತ್ತೆ?
0: ಮುಕ್ತ ಮನಸ್ಸು, ತೆರೆದ ಹೃದಯ, ನಿಸ್ಪೃಹ ನಡವಳಿಕೆ, ನೇರ ಮಾತು.
1: ಸಾಕು ಸಾಕು ಸಾಕು, ಹೋಗ್ಲಿ, ನನ್ನ ಮನೆಗಾದ್ರೂ ಬರ್ಬೋದಲ್ವಾ?
0: ಹೋಯ್ ನಾಟ್, ಖಂಡಿತ ಬರ್ತೀನಿ. ನಿನಗೆ ಬರೋ ಹೆಂಡತಿ ಎಷ್ಟು ಅದೃಷ್ಟವಂತಲು ಅಂತ ತಿಳ್ಕೊಬೋದಲ್ಲ.
1: ಹಾಗಾದ್ರೆ ನಾನೇನು ಬರ್ತೀನಿ, ಸಂಜೆ ಇಲ್ಲೇ ಕಾದಿರ್ತೀಯಲ್ಲ.
0: ಓಕೆ ಬಾಯ್.
2: ಇವನ ಅಪ್ಪ ಅಮ್ಮನೂ ಹೀಗೆ ಇರಲಿಲ್ವೇನೆ, ನಾವು ಅಂದರೆ ಎಷ್ಟೊಂದು ಒದ್ಗೋತಿದ್ರು. ಏನೋ ವಿಷಯಗಳಿಗೆ ಆಗಬಾರದ್ದು ಆಗೋಯ್ತು. ಇದರಲ್ಲಿ ಯಾರನ್ನು ದೂಡಿಸೋದು, ಯಾರನ್ನು ಸಮರ್ಥಿಸೋದು? ನನಗೆ ಮಗನ ಮೇಲೆ ವ್ಯಾಮೋಹ ಅಂತ ಆ ನನ್ನ ತಂಗಿ ಕೂಗಾಟ, ಬೇಕು ಅಂತಲೇ ಹಣದಾಸೆಗೆ ಮಗನನ್ನು ಮಾರಿಕೊಂಡ್ವಿ ಅಂತ ಅಪ್ಪನ ಅರ್ಚಾಟ, ಅತ್ತೆ ಮಗಳು ಜೊತೆಲೆ ಬೆಳೆದೋಳು ಅಂತ ನಮ್ಮ ಪ್ರಭಾಕರಂಗೆ ರಾಧಾಳಲ ಸಲಿಗೆ ಇದ್ದಿದ್ದು ಸಹಜ. ಆದರೆ ಆ ಸಲಿಗೆನೆ ಅವ್ರ ಮದುವೆ ಸಂಬಂಧ ಅಂತ ಅರ್ಥ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳೋದು. ಈಗ ಅರುಣ್ ಆರತಿ ಇಲ್ವಾ, ಹಾಗೆ ಇದನ್ನೇ ನಾವು ವಿಪರೀತ ಅರ್ಥ ಮಾಡಿಕೊಂಡು ಅರುಣ್ ಇವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ್ರೆ ಹೇಗೆ? ಆಗ ನಾವು ಅರುಣನ್ನ ಬೈಯೋದಕ್ಕಾಗುತ್ತಾ?
0: ಅಳ್ತಾ ಮೂಲೆಯಲ್ಲಿ ಕೂತ್ಕೊಳ್ಳಕ್ಕೆ ನಾನೇನು ರಾಧಾ ಅಲ್ಲಪ್ಪ.
2: ನೀನು ರಾಧಾನೋ ಅಲ್ವೋ ಅದೆಲ್ಲ ಮುಖ್ಯ ಇಲ್ಲಿ, ಅವರವ್ರ ನುಡಿಗಳಲ್ಲಿ ನಾವು ಏನು ಕಂಡ್ವಿ ಅನ್ನೋದು ಮುಖ್ಯ. ಗಂಡು ಹೆಣ್ಣು ಪರಸ್ಪರ ಮಾತಾಡಿದ್ರೆ ಅದೊಂದೇನೆ ನಮಗೆ ಹೊಳೆಯೋದು, ಬೇರೆ ಭಾವನೆಗಳೇ ಇರಬಾರ್ದೆ. ನಿನಗೆ ನೆನಪಿದೆಯಿಲ್ವೋ ಲೇ ಅಂಬು, ನಿನಗೆ ನೆನಪಿದೆಯಾ ಆ ದಿನ ನನ್ನ ಭಾವ ಶ್ರೀಕಂಠಯ್ಯ ನಮ್ಮ ಮನೆಯಲ್ಲಿ ರಂಪಾರಾಧ ಅಂತ ಮಾಡಿದ್ದು?
3: ಮಾವ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ರಾಧಾನ ನಾನು ಆ ದೃಷ್ಟಿಯಿಂದ ನೋಡೇ ಇಲ್ಲ ಮಾವ.
4: ನೋಡಯ್ಯ ಪ್ರಭಾಕರ, ನೀನು ಹೇಗೆ ಅವಳನ್ನು ಅರ್ಥ ಮಾಡ್ಕೊಂಡಿದೀಯೋ ನನಗೂ, ನಿನ್ನ ಸಲಿಗೆನೆ ರಾಧಾ ಪ್ರೀತಿ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ. ನಿನ್ನನ್ನಲ್ಲದೆ ಬೇರೆ ಯಾರನ್ನು ಮದುವೆ ಆಗೋಲ್ಲ ಅಂತ ಹಠ ಹಿಡಿದಿದ್ದಾಳೆ. ಇಷ್ಟು ನಿನಗೆ ಅರ್ಥವಾದ್ರೆ ಸಾಕು. ನೋಡು, ಅವಳ ಮನಸ್ಸು ನೋಯಿಸೋದು ಸರಿಯಲ್ಲ ಕಣಯ್ಯ, ಒಪ್ಕೋ.
3: ಅವಳ ಮನಸ್ಸು ನೋಯುವಂಥದ್ದು ನಾನೇನು ಮಾಡಿದೆ ಮಾವ?
4: ಅವಳ ಹತ್ರ ನಿನ್ನ ಸಲಿಗೆಯಿಂದ ನಡ್ಕೊಂಡಿದೀಯಾ, ಇದನ್ನೇ ಅವಳು ಪ್ರೀತಿ ಅಂತ ತಿಳ್ಕೊಂಡಿದ್ದಾಳೆ.
3: ಅಲ್ಲ, ತಪ್ಪು ತಿಳ್ಕೊಂಡಿದ್ದಾಳೆ, ಅದಕ್ಕೆ ನಾನು ಹೊಣೆನ ಮಾವ.
4: ಈಗೇನು, ನೀನು ಅವಳನ್ನ ಮದುವೆ ಆಗ್ತೀಯೋ ಇಲ್ವೋ?
3: ಕ್ಷಮಿಸಿ ಮಾವ, ಅದು ಮಾತ್ರ ಸಾಧ್ಯ ಇಲ್ಲ.
4: ನಂಗೆ ಗೊತ್ತಯ್ಯ, ನಿನಗೆ ಒಳ್ಳೆ ಕಡೆ ಸಂಬಂಧ ಬಂದಿದೆ ಅಂತ. ನೀನು ಬೇಡ ಅನ್ನೋದಕ್ಕೆ ನನ್ನ ಮಗಳು ಏನಾಗಿದ್ದಾಳೆ ಹೇಳು.
3: ನೋಡಿ, ಈಗ ನಾನು ನೋಡಿರೋ ಹುಡುಗಿಗಿಂತ ಖಂಡಿತವಾಗಿ ರಾಧಾ ಚೆನ್ನಾಗಿದ್ದಾಳೆ. ಆದರೆ ನಾನು ರಾಧಾ ನೋಡ್ತಾ ಇರೋ ದೃಷ್ಟಿನೇ ಬೇರೆ.
4: ನೋಡು ಪ್ರಭಾಕರ, ನಿನ್ನ ಬೆಲೆ ಎಷ್ಟು ಅಂತ ಹೇಳು, ನಿನ್ನನ್ನು ಕೊಂಡುಕೊಳ್ಳೋದಕ್ಕೆ ಆಗುತ್ತೋ ಇಲ್ಲವೋ ಪ್ರಯತ್ನ ಪಡ್ತೀನಿ. ನನಗೆ ನನ್ನ ಮಗಳ ನೆಮ್ಮದಿ ಮುಖ್ಯ.
2: ಭವ ಭವ, ಒಂದು ನಿಮಿಷ, ನೀನ್ ಯಾಕೊಂದು ಎಕ್ಸೈಟ್ ಆಗ್ತಿದೀಯಾ? ಅವನು ಹೇಳೋದನ್ನ ದಯವಿಟ್ಟು ಕೇಳು. ಇಲ್ಲಿ ಹಣದ ಕೈವಾಡ ನಡೆದಿಲ್ಲ, ಅವನು ಒಂದು ಚಿಕ್ಕಾಸು ವರದಕ್ಷಿಣೆಗೆ ಆಸೆ ಪಡ್ತಿಲ್ಲ.
4: ನಾಳೆ ನನ್ನ ಮಗಳು ಇದೇ ಕೊರಗಲಿ ಏನಾದ್ರೂ ಮಾಡ್ಕೊಂಡ್ರೆ ಯಾರಯ್ಯ ಜವಾಬ್ದಾರರು?
3: ನಾನಂತೂ ಖಂಡಿತ ಅಲ್ಲ. ಅವಳಿಗೆ ಈಗಾಗಲೇ ಸಾಕಷ್ಟು ವಿವರ್ಸ್ ಹೇಳಿದ್ದೀನಿ ನಾನು. ಅವಳ ಹತ್ರ ನಾನು ಖಂಡಿತವಾಗಿ ತಪ್ಪಾಗಿ ನಡ್ಕೊಂಡಿಲ್ಲ ಮಾವ, ಅವಳನ್ನ ಕೇಳ್ಬಿಡ್ಕಾದ್ರೆ.
4: ಹಾಗೇನಾದ್ರೂ ನೀನು ದುಡುಕು ನಡ್ಕೊಂಡಿದ್ರೆ ನನ್ನ ಮಗಳು ನಿನ್ನನ್ನು ಒಪ್ತಿರಲಿಲ್ಲ ಕಣೋ. ನಿನ್ನ ಒಳ್ಳೆಯ ಗುಣ ನೋಡಿ ನಿನಗೆ ಮಾರು ಹೋಗಿದ್ದಾಳೆ.
3: ಮತ್ತೆ ನನ್ನ ಮಾತಲ್ಲಿ ನಿಮ್ಗೆ ಯಾಕೆ ನಂಬಿಕೆ ಬರ್ತಾ?
4: ಲೋ ಲೋ ಲೋ ಪ್ರಭಾಕರ, ನೀನೊಬ್ಬ ಕಲ್ಲು ಬಂಡೆ ಕಣೋ.
2: ಭಾವ, ನಾವು ದೊಡ್ಡೋರೇ ಹೀಗೆ ಯದ್ವಾ ತದ್ವಾ ಮಾತಾಡ್ತಿದ್ರೆ ಹೇಗೆ? ಹುಡುಗರನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಬೇಕು. ನೋಡು, ನಾನು ನನ್ನ ಮಗಂಗೆ ಹೇಳ್ತೀನಿ, ನೀನು ನಿನ್ನ ಮಗಳಿಗೆ ಹೇಳಿ ನೋಡು.
4: ನಾನು ಅವಳಿಗೆ ಹೇಳೋದು ಕೇಳೋದು ಆದ್ಮೇಲೇನೆ ಇಲ್ಲಿಗೆ ಬಂದಿರೋದು ಕಣೋ. ನೋಡು, ನೀನು ನಿನ್ನ ಮಗನಿಗೆ ಬುದ್ಧಿ ಹೇಳಿ ಈ ಮದುವೆ ಒಪ್ಸು. ಹಣ ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ ಕಣೋ.
2: ಇಲ್ಲ ಭಾವ, ದುಡ್ಡು ಬುದ್ಧಿ ಏನು ಖರ್ಚು ಮಾಡಿದ್ರೂ ಪ್ರಯೋಜನ ಇಲ್ಲ, ಈ ಸಂಬಂಧನೇ ನೀನು ಮರೆಯೋದು ವಾಸಿ ಅಂತ ಕಾಣುತ್ತೆ.
4: ಸರಿಯಾಗಿ ಹೇಳಿದೆ ಕಣೋ ಸುಬ್ರಾಯ, ಇನ್ನು ಮುಂದೆ ನಮಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ.
2: ಭಾವ, ನೀನು ತುಂಬ ದುಡುಕ್ತಾ ಇದೀಯಾ.
4: ನೋಡು, ನನ್ನ ಮಗಳನ್ನ ಗೋಳು ಹಿಡ್ಕೊಂಡ್ರೆ ನಿಮಗೆ ಒಳ್ಳೇದಾಗಲ್ಲ ಕಣ್ರೋ, ಖಂಡಿತ ಒಳ್ಳೇದಾಗಲ್ಲ ಕಣ್ರೋ ಸುಬ್ರಾಯ.
2: ಯಾರ ಮೇಲೆ ಶಾಪ ಹಾಕ್ತಿದ್ದಿ ಭಾವಯ್ಯ? ನಾನು ಬೇರೆ ನೀನು ಬೇರೆನಾ?
4: ನಿಮಗೂ ನಿಮ್ಮ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ.

0: ಬರದೆ ಎಲ್ಲಿ ಹೋಗ್ತೀಯ ಭಾವ? ಹೋಗು ಬಾ, ಒಂದಲ್ಲ ಒಂದಿನ ಬಂದೇ ಬರ್ತೀಯ. ನಾನು ಅವತ್ತು ಹೇಳಿದ್ದು ಸರಿನಾ? ಬರದೆ ಎಲ್ಲಿ ಹೋಗ್ತೀಯ ಅಂದಿದ್ದೆ, ತಂದೆ ಬರಲಿಲ್ಲ, ಮಗ ಬಂದ, ಎಲ್ಲ ಒಂದೇ.
1: ಇಷ್ಟಕ್ಕೆ ಸರಿ ಹೋದ್ರೆ ಸರಿ ಕಣ್ರಿ.
2: ಬೆಳಗ್ಗೆಯಿಂದ ಈ ಪ್ರಭಾಕರನ್ ಪುರಾಣ ಅರುಣನ ಆರಾಧನೆನೇ ಆಗೋಯ್ತು. ಆ ಹಸು ಆಗ್ತಾ ಇದೆ.
1: ಹ್ಮ್, ಹೇಳು, ತಟ್ಟೆ ಹಾಕು. ನೀವು ಹೇಳಿ ಅಂದ್ರೆ
3: ತೀರ್ಥರೂಪು ತಂದೆಯವರಿಗೆ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮ, ಅಲ್ಲಿ ನೀವು ಕ್ಷೇಮವೆಂದು ಭಾವಿಸಿದ್ದೇನೆ. ಉಭಯ ಕುಶಲೋಪರಿ ಸಾಂಪ್ರತ. ಅಮ್ಮನ ಆರೋಗ್ಯ ಹೇಗಿದೆ? ಆರತಿ ಈಗ ಬೆಳೆದು ನಿಂತಿದ್ದಾಳೆ. ನೀವು ಹೇಳಿದ್ದೆಲ್ಲವೂ ಜ್ಞಾಪಕದಲ್ಲಿದೆ. ಸರಿಯಾಗಿದೆ.
4: ಹಲೋ ಅರುಣ್.
3: ಓ ಆರತಿ, ಬಾ ಬಾ, ಕೂತ್ಕೋ ಬಾ.
4: ಏನು, ಒಬ್ನೇ ಮಾತಾಡ್ಕೊಳ್ತಿದ್ದೆ?
3: ಅಪ್ಪನೆ ಕಾಗದ ಬರೀತಾ ಇದ್ದೆ, ಬರ್ದಿದ್ ಸರಿಯಾಗಿದೆಯೋಲ್ವ ಅಂತ ಓದ್ತಿದ್ದೆ.
4: ಪ್ರೂಫ್ ರೀಡಿಂಗ್?
1: ಅದಿರ್ಲಿ ಅರುಣ್, ಕಾಲೇಜ್ನಲ್ಲಿ ಓದೋವಾಗ ನೀನ್ ಯಾರಿಗೋ ಕಾಗದ ಬರ್ದಿರ್ಲಿಲ್ವಾ?
3: ಹಾಗಂದ್ರೆ
1: ಐ ಮೀನ್ ಲವ್ ಲೆಟರ್ಸ್. ಕಾಗದ ಬರೆದು ಸಿಕ್ಕಾಕೊಂಡು ಫಜೀತಿ ಪಟ್ಟು ಅಪಾಲಜಿ ತಗೊಂಡು.
3: ನೀನೇನಾದ್ರೂ ಕಾಲೇಜಲ್ಲಿ ಓದ್ತಿದ್ದಿದ್ರೆ ಆ ರೀತಿ ಬರೀತಾ ಇದ್ನೋ ಏನೋ.
1: ನಾನೇನ್ ಸ್ಕೇರ್ ಆಗಿರ್ಲಿಲ್ಲ ಬಿಡು, ಅದಕ್ಕೆ ಸರಿಯಾದ ಉತ್ತರನೇ ಕೊಡ್ತಿದ್ದೆ.
3: ಈಗ ಆ ರೀತಿ ಒಂದ್ ಕಾಗದ ಬರ್ದೇನ್ ತಿಟ್ಕೊ, ಆಗೇನ್ ಮಾಡ್ತೀಯಾ?
1: ಈಗ ತಾನೇ ಕೆಲ್ಸಕ್ಕೆ ಸೇರ್ ಕಂಡು ಬಿಡ್ತಿದ್ಯಾ? ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡ.
3: ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು ಆರತಿ.
1: ಅದ್ ಯಾವ ರೀತಿ ಪತ್ರ ಅನ್ನೋದ್ರ ಮೇಲೆ ಹೋಗುತ್ತೆ.
3: ಪ್ರೇಮ ಪತ್ರ ಬರ್ದೇನ್ ತಿಟ್ಕೊ.
1: ಹಾಗಿದೆ, ಬರೆದ್ ಕಳಿಸ್ತೀನಿ.
3: ನಿಜವಾಗ್ಲು
1: ಅಲ್ವೋ ಅರುಣ್, ದಿನ ಆಗ್ಲೂ ಸಿಕ್ತೀಯಾ, ಅದಕ್ಕೆ ಕಾಗದ ಬರೆದ್ ಯಾಕೆ ದಂಡ ಮಾಡ್ಬೇಕು ಹೇಳು?
3: ಹೇಳ್ಕೊಳಕ್ ಆಗದೇ ಅಂತ ವಿಷಯ ಇದ್ರೆ
1: ಅಂಥದನ್ನ ಬರೀಲೇಬಾರ್ದು.
3: ವಿಷಯ ಅಂತೂ ಮಂಡಿಸ್ಲೇಬೇಕಲ್ಲ.
1: ಸದ್ಯ ನನ್ನ ಕಾಲೇಜಿನ ಅಡ್ರೆಸ್ ಮಾತ್ರ ಬರಿಬೇಡಪ್ಪ, ಯಾರ ಕೈಗಾದ್ರೂ ಸಿಕ್ಕಿದ್ರೆ ನನ್ ಗತಿ.
3: ಅಂತೂ ಕಾಗದ ಬರೀಬಹುದು ಅಂತ ಆಯ್ತಲ್ಲ.
1: ಬರದೇ ಬರೀತೀನಿ ಅನ್ನೋ ಭಂಡ್ರಿಗೆ ಏನ್ ಮಾಡೋದ್ ಹೇಳು.
3: ವಿಷಯ ಏನಿರ್ಬಹುದು, ಊಹಿಸಿದ್ಯಾ ಅಂತ ತಿಳಿಲ.
1: ನನ್ನ ಮುಂದೆ ಬರೆಯೋ ಪತ್ರದ ವಿಷಯ ಇರ್ಲಿ, ಈಗ ನೀನ್ ನಿಮ್ಮಪ್ಪಂಗೆ ಏನ್ ಬರ್ದಿದ್ಯಾ ಅಂತಲೂ ಊಹಿಸ್ಬಲ್ಲೆ ಗೊತ್ತಾ?
3: ಓಹೋ, ಹಾಗಾದ್ರೆ ಇಲ್ಲಿ ಹೇಳು.
1: ಇಲ್ಲಿ ಊಟಕ್ ತೊಂದ್ರೆ ಆಗೇ, ನೀವು ಬೇಗ ನನ್ನ ಮದುವೆ ಯೋಚನೆ ಮಾಡದೇ ಇದ್ರೆ ನಾನೇ ಒಬ್ಬ ಅಡಿಗೆ ಮಾಡೋ ಸುಂದರ ಹುಡುಗಿಯನ್ನ ಹುಡುಕೋಬೇಕಾಗತ್ತೆ ಅಂತ ತಾನೆ?
3: ಹ್ಮ್, ಈ ನಿನ್ನ ಎಣ್ಣೆ ಊಹೆ ನನಗಂತೂ ತುಂಬಾ ಇಷ್ಟ ಆಯ್ತು.
1: ಅಂದ್ರೆ?
3: ಅಂದ್ರೆ ಮನೆ ಶಾಸ್ತ್ರ ಬಲ್ಲ ಸುಂದರವಾದ ಹುಡುಗಿಯನ್ನೇ ನಾನು ಮದುವೆ ಆಗೋದು ಅಂತ.
1: ನಿಮ್ಮ ಅಪ್ಪ ಅಮ್ಮ ಸುಮ್ನೆ ಬಿಡ್ತಾ?
3: ಹ್ಮ್, ನನ್ನ ಅಪ್ಪ ಅಮ್ಮ ನಾನು ಒಪ್ಪಿದ್ದನ್ನ ಖಂಡಿತ ಒಪ್ಕೋತಾರೆ, ಆ ನಂಬಿಕೆ ನನಗಿದೆ.
1: ಅಂತೂ ಅಡಿಗೆ ಬರೋ ಹೆಂಡ್ತಿನೇ ಬೇಕು ಅನ್ನೋ ನಿನಗೆ?
3: ಹೆಂಡ್ತಿ ಬಂದ್ಮೇಲೆ ಊಟ ಮಾಡೋದೇ ಬೇಡ ಅಂತೀಯ?
1: ಏನೋ, ಬರೀ ಮಾತಲ್ಲೇ ಕಾಲ ಕಳೆದು ಹಾಗೇ ಕಳಿಸ್ತೀಯ, ಇಲ್ಲ ನೀನ್ ಮಾಡಿರೋ ಕೆಟ್ಟ ಕಾಫಿನ ಸ್ವಲ್ಪ ಕೊಡ್ತೀಯ?
3: ಓ ಮರ್ತೇ ಹೋಗಿತ್ತು, ಫ್ಲಾಸ್ಕಲ್ಲಿ ಕಾಫಿ ಇದೆ. ಕಾಫಿ ಚೆನ್ನಾಗಿಲ್ಲ ಅಂದ್ರೆ ನಾನು ಬೈಕೋಬೇಡ, ಅದನ್ನ ಮಾಡಿದವನು ಆ ಹೋಟ್ಲ್ನವನು.
1: ಅಂತೂ ನಿನಗೊಂದ್ ಕಾಫಿ ಮಾಡಕ್ಕೂ ಬರಲ್ಲ ಅನ್ನು?
3: ನಿನಗ್ ಬರುತ್ತಲ್ಲ, ಯಾರಾದ್ರೂ ಒಬ್ರಿಗ್ ಬಂದ್ರೆ ಸಾಕಲ್ಲ.
1: ನಾನು ಇನ್ನು ಹೊರಡ್ತೀನಿ.
3: ನಾನೇ ಬಿಟ್ಟು ಬರ್ತೀನಿ. ಹೇಗೋ ಈ ಲೆಟರ್ನು ಪೋಸ್ಟ್ ಮಾಡ್ಬೇಕಲ್ಲ.
1: ಡೋಂಟ್ ವರಿ ಅರುಣ್, ನಾನೇ ಪೋಸ್ಟ್ ಮಾಡ್ತೀನಿ, ಕೊಡಿಲಿ. ನೀನು ರಶ್ತು.
3: ಓ ಅದು ಒಳ್ಳೆ ಐಡಿಯಾ, ಥ್ಯಾಂಕ್ಸ್ ಆರತಿ. ಗುಡ್ ನೈಟ್.
1: ಗುಡ್ ನೈಟ್.
3: ಸ್ವೀಟ್ ಡ್ರೀಮ್ಸ್.

0: ಬಾರಯ್ಯ ಅರುಣ್, ಬಾ. ಎಷ್ಟು ದಿವಸಗಳಾಗಿ ಹೋಯ್ತಯ್ಯ ನಿನ್ನನ್ನು ನೋಡಿ? ಯಾಕೆ ಹುಷಾರಿರ್ಲಿಲ್ವಾ?
1: ಊರ್ಗ್ ಹೋಗಿದ್ದೆ ಮಾವ, ಅಪ್ಪ ಬಾ ಅಂತ ಕಾಗದ ಬರೆದಿದ್ರು.
0: ಓಹೋ,
2: ಮನೇಲೆಲ್ಲ ಚೆನ್ನಾಗಿದಾರ?
1: ಚೆನ್ನಾಗಿದ್ದಾರೆ ಅತ್ತೆ.
2: ನೀನು ನಮ್ಮ ಮನೆಗೆ ಬಂದು ಹೋಗೋ ವಿಷಯ ಗೊತ್ತಾ ಅವ್ರಿಗೆ?
1: ಗೊತ್ತು ಅತ್ತೆ. ಈಗ ಅವರು ಮೊದಲನೇ ಹಾಗಿಲ್ಲ, ಬಹಳ ಬದಲಾಗಿದ್ದಾರೆ. ನೀಲ ಹೇಗಿದ್ದೀರಾ ಅಂತ ತುಂಬಾ ವಿಚಾರಿಸಿದ್ರು.
2: ನಾನು ಒಬ್ಳಿದ್ದೀನಿ ಅಂತ ಗೊತ್ತಾ ಅವ್ರಿಗೆ?
1: ಹಾ, ಮೊದಲು ನಿನ್ನನ್ನೇ ಅವ್ರು ವಿಚಾರಿಸಿದ್ದು.
2: ಹಾ, ಎಷ್ಟಕ್ಕೆ?
1: ಅದನ್ನ ನಿಧಾನವಾಗಿ ಒಬ್ಳೆ ಸಿಕ್ಕು, ಅವಾಗ ಹೇಳ್ತೀನಿ.
0: ಅರುಣ್, ನೀವುಗಳು ಮಾತಾಡ್ತಾ ಇರಿ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ.

0: ಅರುಣ್, ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಯಲ್ಲ.
1: ಒಂದು ಮುಖ್ಯವಾದ ವಿಷಯ ಹತ್ರ ಮಾತಾಡೋದಿತ್ತು. ಹಾ, ಕ್ಲೈಮ್ಯಾಕ್ಸ್ ಅಂತ ಇಟ್ಕೋ.
0: ಕ್ಲೈಮ್ಯಾಕ್ಸ್ ಈ ಕೆರೆ ದಂಡೆ ಮೇಲೆ ದುರಂತ ಸಿನಿಮಾಗಳ ಹಾಗೆ ಸ್ಮಶಾನ, ಶೋಧ ಪೆಟ್ಟಿಗೆ, ಖಳನಾಯಕರ ಡೆನ್ನು.
1: ಇಲ್ಲ, ಲವ್ ಸೀನ್ ಅಲ್ಲಿ ಇದ್ದ ಹಾಗೆ ಮರ ಸುತ್ತ ಹಾಡೋ ಕರ್ಕೊಂಡ್ ಬಂದೆ ಅಂತ ಅನ್ಕೊಂಡ್ಯ?
0: ಹಾಗ ಮೊದ್ಲೇ ಹೇಳಿದಿದ್ರೆ ಒಂದ್ ಡೂಟ್ ಆದ್ರೂ ಊರ್ ಹಚ್ಕೊಂಡ್ ಬರಬಹುದಾಗಿತ್ತು. ಅದಿರ್ಲಿ, ಮಾವ ಊರಿಗೆ ಬಂದ್ರ ಹುಡುಗಿ ನೋಡಾಯ್ತಾ?
1: ನೋಡ್ತಾ ಇದ್ದೀನಲ್ಲ.
0: ಎಲ್ಲಿ?
1: ಕಂಗ್ರ್ಯಾಚುಲೇಷನ್ ಹೇಳು ಅಂತ. ಹೌದು ಆರತಿ, ಆ ಹುಡುಗಿ ನೀನೆ. ನಾನು ಮೆಚ್ಚಿರೋ ಏಕೈಕ ಹುಡುಗಿ ಅಂದ್ರೆ ನೀನೆ. ನಮ್ಮ ಅಪ್ಪ ಅಮ್ಮನ ಒಪ್ಸಿದ್ದೀನಿ. ಮಾವ ಅತ್ತೆದ್ದು ಹಿಂದಾಗಿದ್ದಕ್ಕೆ ಕ್ಷಮೆ ಕೇಳಿದ್ರೆ ಅಪ್ಪಂದೇನೂ ತಕರಾರಿಲ್ಲ. ಅದಕ್ಕೆ ಈ ಸಂತೋಷ ಸಮಾಚಾರನ ಮೊದಲು ನಿನಗೆ ಹೇಳಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದೆ.
0: ಕ್ಷಮೆ ಕೇಳದೆ ಹೋದ್ರೆ ಮದುವೆ ಇಲ್ಲ ಅನ್ನು?
1: ಅಪ್ಪನ ಸಮಾಧಾನಕ್ಕಷ್ಟೇ ಈ ನಾಟಕ.
0: ನಾಳೆ ಅವ್ರ ಸಮಾಧಾನಕ್ಕೆ ನೀನ್ ನನ್ನ ಕೈ ಬಿಡಬಹುದು.
1: ನಾನು ಅಷ್ಟು ಕಟಕನ?
0: ಕಟ್ಕರೆ ಕತ್ತಿ ಹಿಡಿದಿರ್ಬೇಕು, ಗಿರ್ಜಾ ಮೀಸೆನೆ ಬಿಟ್ಟಿರ್ಬೇಕು ಅಂತೇನಿಲ್ಲ. ಅಂಥ ಮನಸ್ಸಿದ್ರೂ ಸಾಕು.
1: ಕನಸಿನಲ್ಲೂ ಆ ರೀತಿ ನಾನು ನಡ್ಕೊಳ್ಳಲ್ಲ ಆರತಿ.
0: ಕನಸು ಬೇರೆ, ನನಸು ಬೇರೆ ಅರುಣ್. ಕೆಲವೊಮ್ಮೆ ಕನಸಿನಲ್ಲಿ ಕಾಣೋ ಸತ್ಯ ನನಸಿನಲ್ಲಿ ಸುಳ್ಳಾಗಿರುತ್ತೆ. ಅದೊಂದ್ ಕಡೆ ಇರ್ಲಿ, ನೀನೇನೋ ನನ್ನನ್ನು ಒಪ್ಪಿದ್ಯಾ ಸರಿ, ಆದ್ರೆ ನನ್ನನ್ನು ಒಂದು ಮಾತು ಕೇಳೋದೇ ಬೇಡ್ವಾ? ನಾನ್ ನಿನ್ನನ್ನು ಒಪ್ಪಿದೀನೋ ಇಲ್ವೋ ಅಂತ
1: ಕೇಳಲೇಬೇಕಾ?
0: ಅದ್ರ ಅಗತ್ಯ ಇಲ್ಲ ಅಂತೇನು?
1: ಹಾಗಂತ ಪ್ರೇಮ ಪತ್ರ ಬರ್ಕೊಡ್ಲೇನೋ?
0: ಪತ್ರ ನನ್ನ ನಂಬಿಕೆಗಳನ್ನೇ ಅಲ್ಲಾಡಿಸಿಬಿಟ್ಟ ಆ ಪತ್ರ, ನನ್ನ ಭ್ರಮೆಗಳನ್ನ ಕಳಚಿದ ಆ ಪತ್ರ, ನಾನು ತಪ್ಪು ಹೆಜ್ಜೆ ಇಡುವುದಕ್ಕೆ ಮುಂಚೆಯೇ ನನ್ನನ್ನು ಸರಿದಾರಿಗೆ ತಂದ ಆ ಪತ್ರ. ಹೌದು ಅರುಣ್, ನನ್ನ ಜೀವನದಲ್ಲಿ ಆ ಪತ್ರದ ಪಾತ್ರ ಅಷ್ಟು ಮಹತ್ವದ್ದು.
1: ಪತ್ರ? ಯಾವ ಪತ್ರ? ಯಾರ ಪತ್ರ? ಏನ್ ಹೇಳ್ತಾ ಇದ್ದೀಯ ಆರತಿ ನೀನು?
0: ಆ ದಿನ ನೆನಪಿದ್ಯಾ ಅರುಣ್, ನಾನ್ ನಿನ್ ಮನೆಗೆ ಬಂದಿದ್ದೆ, ನೀನ್ ನಿಮ್ಮ ಅಪ್ಪಂಗೆ ಕಾಗದ ಬರೀತಿದ್ದೆ, ನೀನು ಕೊಟ್ಟೆ ಕಾಫಿನ ಕುಡಿದು ಹೊರಡುವಾಗ ಪೋಸ್ಟ್ ಮಾಡ್ತೀನಿ ಅಂತ ನಿನ್ನಿಂದ ಆ ಪತ್ರವನ್ನು ತಗೊಂಡೆ. ಆದ್ರೆ ಪೋಸ್ಟ್ ಮಾಡೋದು ಮರ್ತೋಯ್ತು. ಛೇ, ಎಂಥ ಕೆಲಸ ಆಗೋಯ್ತು ಅಂತ ಅನ್ಕೊ ಅಣಿಸೋಣ ಅಂತ ಗೋಂದಿನ ಬಾಟ್ಲಿನ ಹುಡುಕಾಡ್ದೆ. ಅಷ್ಟರಲ್ಲಿ ನನ್ನ ಕುತೂಹಲ ಪುಂಗಿ ಹಾಗೆ ಮೆದುವಾಗಿ ಬಾರಿಸೋಕೆ ಶುರುವಾಯ್ತು. ಆಗಷ್ಟೇ ನಿನ್ನ ಮೆಚ್ಚಿಕೊಳ್ಳೋ ಶುರು ಮಾಡಿದ ನನಗೆ ನನ್ನ ಬಗ್ಗೆ ನೀನ್ ನಿನ್ನ ತಂದೆಗೆ ಏನಾದರೂ ಬರೆದಿರಬಹುದಾ ಅನ್ನಿಸ್ತು. ಬಿಡಿಸಿ ಓದೋಕ್ ಶುರು ಮಾಡಿದೆ. ಓದ್ತಾ ಓದ್ತಾ ಆ ಪತ್ರ ಸರ್ಪದ ಪಾಷಾಣ ನನ್ನ ಮನೋ ನಂಬಿಕೆಗಳನ್ನೇ ತಿನ್ನೋದಕ್ ಶುರು ಮಾಡಿದ್ವು. ಪೂರ್ತಿ ಓದಿ ಮೇಲೆ ನನ್ನಲ್ಲಿ ಯಾವುದೋ ಮೂಲೆಯಲ್ಲಿ ನಿನ್ನ ಬಗ್ಗೆ ಚಿಗುರ್ತಿದ್ದ ಆಸೆ ಬಳ್ಳಿ ಕಮರ್ಹೋಯ್ತು ಅರುಣ್. ಆ ಕಾಗದನ ಆ ನೀಟಗಂಟಿಸಿ ಕೆಂಪು ಡಬ್ಬಕ್ಕೆ ಹಾಕಿ ಬಂದ್ಮೇಲೆ ನನ್ನ ಆ ಎಳೆಯ ಪ್ರೀತಿಗೆ ಆ ಕೆಂಪು ಬಣ್ಣದ ಡಬ್ಬಿಯಂತಹದೇ ಒಂದು ಗೋರಿ ಕಟ್ಟುಬಿಟ್ಟೆ. ನನ್ನ ಮನೆಯವರ ಮೇಲೆ ನೀನು ನಿನ್ನ ತಂದೆ ಇಬ್ರು ಸೇರಿ ಪ್ರೀತಿಯ ನಾಟಕ ವಂಚಿಸಬೇಕು ಅನ್ನೋ ಸಂಚನ್ನ ಓದಿದ ಮೇಲೆ ಇನ್ನೇನ್ ತಾನೇ ಮಾಡೋಕ್ ಸಾಧ್ಯ ಹೇಳು? ನನ್ನ ಮೆಚ್ಚುವ ಹಾಗೆ ನಟಿಸಿ ಕಡೆಗೆ ಪ್ರಭಾಕರ ರಾಳನ್ ಕೈ ಬಿಟ್ಟಾಗೆ ನನ್ನನ್ನು ನಿರಾಶೆ ಕಡ್ಲಿಕ್ಕೆ ತಳ್ಳಬೇಕು ಅಂತ ನೀವು ಮಾಡಿಕೊಂಡ ಮಸಲತ್ತು ನನಗೆ ನಿನ್ನ ಇನ್ನೊಂದು ಮುಖದ ಪರಿಚಯ ಮಾಡಿಸ್ತು. ಇಷ್ಟಾದರೂ ನಿನಗಿದ್ಯಾವುದ್ರ ಸುಳಿವು ಸಿಕ್ಕೂಡ್ದು ಅಂತಲೇ ನಾನು ಮೊದಲಿನಂತೆಯೇ ನಡ್ಕೊಳ್ತಾ ಬಂದೆ. ಅರುಣ್, ಬೇಸ್ತ್ ಬಿದ್ದಿದ್ದು ನಾನಲ್ವೋ, ನೀನು ನಿಮ್ಮಪ್ಪ.

0: ಎಂಥ ಕೆಲಸ ಮಾಡಿಬಿಟ್ಟೆ ಆರತಿ, ಎಂಥ ಕೆಲಸ ಮಾಡಿಬಿಟ್ಟೆ. ಹಾಗೆ ನಾವು ಯೋಜನೆ ಹಾಕ್ಕೊಂಡಿದ್ದು ನಿಜ, ಆದರೆ ನಾನು ಕ್ರಮ ಬದಲಾದೆ. ಅಪ್ಪ ನನ್ನನ್ನು ಊರಿಗೆ ಕರೆಸಿದ್ರು, ನಾನು ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೆ. ಆಗ ಏನಾಯಿತು ಗೊತ್ತಾ?
1: ಅರುಣ್, ಏನು ಹೇಳ್ತಿದ್ದೀಯಾ?
0: ಹೌದಪ್ಪ, ಇದೇ ನನ್ನ ತೀರ್ಮಾನ.
1: ಅಲೋ, ಯಾವ ಹುಡುಗಿನ ಮರಳು ಮಾಡಿ ನಿರಾಶೆಯ ಹೊಂಡಕ್ಕೆ ತಳ್ಳಿ ನಾವು ಉಂಡು ನೋವನ್ನೇ ಅವರು ಉಣ್ಣಬೇಕು ಅಂತ

0: ಏನು ಕನಸು ಕಂಡಿದ್ವೋ ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ತೀಯಲ್ಲೋ.
1: ಅತ್ತೆ ಮಾವ ಆರ್ತಿ ಇವರನ್ನೆಲ್ಲ ನೋಡಿದ ಮೇಲೆ ನೀವು ನಂತರ ಬದಲಾಗಪ್ಪ.
0: ಈ ಸೇಡಿನ ಯೋಜನೆ ಹಾಕ್ದೋನು ನೀನೆ, ಈಗ ನೀನೇ ಹಿಂದೇಟು ಹೊಡಿತಾ ಇದೀಯ. ಇಲ್ಲ ಇಲ್ಲ, ಆ ಹುಡುಗಿನೇ ನಿನಗೆ ಮರಳು ಮಾಡಿದಳೆ ಕಣೋ. ಎಷ್ಟಾದರೂ ಪ್ರಭಾಕರನ ತಂಗಿಯಲ್ಲವೇ ಅವಳು.
1: ಹಾಗಲ್ಲಪ್ಪ, ವಿಷಯ ಗೊತ್ತಿಲ್ಲದೆ ನಾನು ನಿನ್ನ ಹಾಗೆ ಅನ್ಕೊಂಡಿದ್ದೆ. ಪ್ರಭಾಕರ ಹಾಗಂದ್ಕೊಂಡಿದ್ದಕ್ಕೆ ಅವನ ಅಪ್ಪ ಅಮ್ಮ ಕಾರಣ ಅಲ್ಲ ಅಂತ ಗೊತ್ತಾದ ಮೇಲೆ ನನ್ನಲ್ಲಿದ್ದ ದ್ವೇಷ ಆಡುತ್ತು. ಅದರಲ್ಲೂ ಆರ್ತಿ ಪರಿಚಯ ಆದ್ಮೇಲಂತೂ ದ್ವೇಷದ ಜಾಗದಲ್ಲಿ ಪ್ರೀತಿ ವಾತ್ಸಲ್ಯ ತಾಗ್ತು. ಆರ್ತಿನೇ ನನಗೆ ತಕ್ಕ ಹೆಂಡತಿ ಅಂತ ನನಗೆ ಅನ್ನಿಸ್ತಪ್ಪ. ಅಪ್ಪ, ನಾನು ಸುಖವಾಗಿರಬೇಕು ಅಂತ ನಿನಗೆ ಆಸೆ ಇದ್ರೆ ನೀವು ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಲೇಕು. ಇಲ್ಲ, ಛಲ ದ್ವೇಷ ರೋಷಗಳೇ ನಿಮಗೆ ಹೆಚ್ಚು ಅನ್ನೋದಾದರೆ ನೀವು ತೋರಿಸಿದ ಹುಡುಗಿಗೆ ತಾಳಿ ಕಟ್ತೀನಿ. ತೀರ್ಮಾನ ನಿಮಗೆ ಬಿಟ್ಟಿದ್ದು.
0: ನಿನ್ನಿಷ್ಟ, ನೀನೇ ಹೀಗೆಂದ ಮೇಲೆ ನಂದೇನಿದೆ. ಆದರೆ ಒಂದು ಕಂಡೀಷನ್.
1: ಏನಪ್ಪ?
0: ನೋಡೋ, ಆ ಸುಬ್ರಾಯ ಅವನ ಹೆಂಡತಿ ನಮ್ಮ ಮನೆಗೆ ಬಂದು ಕ್ಷಮಾಪಣೆ ಬೇಡಿ ಗಂಡು ಕೇಳಬೇಕು.
1: ಖಂಡಿತ, ನಾನು ಅವ್ರನ್ನ ಒಪ್ಪಿಸ್ತೀನಪ್ಪ, ನಾನು ಒಪ್ಪಿಸ್ತೀನಿ.
2: ನನ್ ನಂಬು ಆರ್ತಿ, ನಡೆದಿದ್ದು ಇದು ಈಗ ನಾನು ಆ ಹಿಂದಿನ ಅರುಣ ಅಲ್ಲ, ಆ ದರಿದ್ರ ಪತ್ರ ಬರೆದ ಅರುಣ ಅಲ್ಲ. ನನ್ನ ಕ್ಷಮಿಸು ಆರ್ತಿ, ಪ್ಲೀಸ್.
3: ಕ್ಷಮೆ ಬೇಡಬೇಕಾದವನು ನೀನಲ್ಲ ಅರುಣ್, ನಮ್ಮಪ್ಪ ಅಲ್ವಾ? ಅದು ನಿಮ್ಮಪ್ಪನ ಹತ್ರ.
2: ಆರ್ತಿ ಆರ್ತಿ, ನೊಂದಿರೋನ್ ಮೇಲೆ ಈ ವ್ಯಂಗಿ ಚುಚ್ಚು ನುಡಿ ಯಾಕೆ, ಪ್ಲೀಸ್.
3: ಹೋಗ್ಲಿ ಬಿಡು ಅರುಣ್, ಏನೋ ದುಡುಕ್ಬಿಟ್ಟಿದ್ಯಾ. ಸಮಯ ಬಂತು ಅಂತ ಈ ಪತ್ರದ ವಿಷಯ ತಿಳಿಸ್ದೆ ಅಷ್ಟೇ, ಇಲ್ದೆ ಹೋಗಿದ್ದಿದ್ರೆ ಇದ್ ನಿನಗ್ ತಾನೇ ಹೇಗ್ ಗೊತ್ತಾಗ್ತಿತ್ತು?
2: ಹಾಗಾದ್ರೆ ನನ್ನನ್ನ ಕ್ಷಮಿಸಿದ್ಯಾ ಆರ್ತಿ? ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಸಾಧಿಸ್ತಿಲ್ಲ ತಾನೇ?
3: ಹಾಗೆ ಸಾಧಿಸಿ ಏನ್ ಸಂಪಾದಿಸ್ಬೇಕು ಅರುಣ್, ಅದರಿಂದ ನನ್ನ ಮನಸ್ಸಿಗೆ ತಾನೇ ನೋವು. ಅದನ್ನ ಎಂದೋ ಮರ್ತಿದ್ದೀನಿ.
2: ಹಾಗಾದ್ರೆ ಈಗ್ಲೂ ನೀ ನನ್ನನ್ನು ಇಷ್ಟಪಡ್ತೀಯ?
3: ಯಾಕಿಲ್ಲ, ತಪ್ಪು ನಡೆಯೋದು ಅಲ್ಲೊಂದು ಇಲ್ಲೊಂದು ಬಾರಿ ತಾನೇ, ಯಾವಾಗ್ಲೂ ನಡಿಲೇಬೇಕು ಅಂತೇನಿಲ್ವಲ್ಲ. ಐ ಆಮ್ ದಿ ಸೇಮ್ ಓಲ್ಡ್ ಆರ್ತಿ ಅರುಣ್.
2: ಯು ಆರ್ ರಿಯಲಿ ಗ್ರೇಟ್ ಆರ್ತಿ. ಹಾಗಾದ್ರೆ ನನ್ನನ್ನು ಮದುವೆ ಆಗೋಕೆ ಒಪ್ಗೆನಾ?
3: ಹಾಗಂತ ನಾನಲ್ಲಿ ಹೇಳಿದೆ, ಐ ಆಮ್ ದಿ ಸೇಮ್ ಓಲ್ಡ್ ಆರ್ತಿ ಅಂತ ಹೇಳಿದ್ದು ಹೀಗೆ. ನೀ ನನಗೆ ಪರಿಚಯವಾಗೋದಕ್ಕೆ ಮುಂಚೆ ಇದ್ದ ನಿರ್ಮಲ ಮನಸ್ಸಿನ ಆರ್ತಿ ಅಂತ. ಆ ಮೊದಲ ದಿನ ನೀನ್ ನಮ್ಮನೆಗೆ ಬಂದಿದ್ಯಲ್ಲ, ಆಗಿದ್ನಲ್ಲ ಆ ಆರ್ತಿ ಅಂತ ಹೇಳಿದ್ ನಾನು.
2: ಆರ್ತಿ, ನಿನ್ನನ್ನು ಬಿಟ್ಟು ನಾನು ಯಾರನ್ನು ಮದುವೆ ಆಗೋಲ್ಲ.
3: ಹೀಗೆ ಹೇಳ್ತಿದ್ದ ನಿನ್ನ ಅಕ್ಕ ರಾಧಕ್ಕ ಈಗ ಮದುವೆ ಆಗಿಲ್ವೇ ಅರುಣ್? ಮದುವೆ ಅನ್ನೋದು ಒಂದು ಭದ್ರದ ಕೋಟೆ ಇದ್ದಾಗೆ, ಹೊರಗಿರೋರು ಒಳಗೆ ಹೋಗ್ಬೇಕು ಅಂತ ಆತರ ಪಡ್ತಾರೆ. ಆದ್ರೆ ಒಮ್ಮೆ ಒಳ ಹೊಕ್ಕವರು ಹೊರಗೆ ಬರೋದಕ್ಕೆ ಚಡಪಡಿಸ್ತಾರೆ, ಆದ್ರೆ ಸಾಧ್ಯವಾಗೋದೇ ಇಲ್ಲ. ಇದನ್ನ ಹೇಳಿದವ್ರು ಯಾರು ಗೊತ್ತಾ? ಮದುವೆನೇ ಆಗದ ಸ್ವಾಮಿ ವಿವೇಕಾನಂದರು. ಬಲವಂತ ಮಾಡಬೇಡ, ಮುರಿದ ಮನಸ್ಸು ಒಂದು ಕೊಡೋದು ಬಹಳ ಕಷ್ಟ ಅರುಣ್. ನಿನ್ನ ಮೇಲೆ ನನಗೆ ಯಾವ ಬೇಜಾರು ಇಲ್ಲ.
2: ಆರ್ತಿ, ಬೇರೆ ದಾರಿನೇ ಇಲ್ವಾ?
3: ಸಾರಿ ಅರುಣ್, ಇಟ್ಸ್ ಟೂ ಲೇಟ್. ಮದುವೆ ಈಗಾಗಲೇ ಫಿಕ್ಸ್ ಆಗಿ ಹೋಗಿದೆ. ನನ್ನ ಜೊತೆ ಕೆಲಸ ಮಾಡೋ ಅಶೋಕನ ಹುಡುಗನ ಜೊತೆಲಿ ನಾನು ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ, ಅಪ್ಪ ಅಮ್ಮಂಗೂ ಹೇಳಿ ಒಪ್ಪಿಸಿದ್ದೀನಿ.
2: ಛೇ, ಐ ಆಮ್ ದಿ ಅನ್ಲಕ್ಕಿಯೆಸ್ಟ್, ಐ ಆಮ್ ದಿ ಅನ್ಲಕ್ಕಿಯೆಸ್ಟ್.

ಎಣಿಕೆ ನಾಟಕ ಕೇಳಿದಿರಿ. ರಚನೆ ವೈಕೆ ಸಂಧ್ಯಾ ಶರ್ಮಾ. ಭಾಗವಹಿಸಿದ್ದ ಕಲಾವಿದರು ಹೆಚ್.ಎನ್. ಆನಂದಮೂರ್ತಿ, ಟಿ ತಿಮ್ಮೇಗೌಡ, ಕೆ ಪ್ರದೀಪ್, ಜಿ.ಪಿ. ರಾಮಣ್ಣ, ಜಿ.ಎಸ್. ಜಾನಕಿ ಮತ್ತು ಕಲ್ಯಾಣಿ ಪ್ರದೀಪ್.

0: ಸಮಯ 10:01. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಶೈಲಜಾ ಎಸ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಪ್ರಮುಖವಾಗಿ ನಮಗೆ ನೋಡ್ಲಿಕ್ಕೆ ದೃಷ್ಟಿ ಬೇಕು ಅಂತ ಹೇಳ್ತೀವಿ, ಆ ದೃಷ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತಂದಾಗ ಕನ್ನಡಕಗಳನ್ನ ಬಳಸ್ತೀವಿ. ಕನ್ನಡಕಗಳು ಹೇಗೆ ಅಂತಂದ್ರೆ ಅದನ್ನ ಒಂದು ಸ್ಟೈಲ್ ಆಗಿನೂ ಕಾಣಿಸ್ಬೇಕು, ದೃಷ್ಟಿ ಚೆನ್ನಾಗಿರೋದು ಒಂದ್ ಕಡೆ ಆದ್ರೆ ನೋಡ್ಲಿಕ್ಕೆ ನಾನು ಚೆನ್ನಾಗಿ ಕಾಣಬೇಕು ಅಂತಕೊಂಡು ಅದನ್ನ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ. ಈ ಕನ್ನಡಕಗಳ ಅವಶ್ಯಕತೆ ಅಂತ ಅನ್ನೋದು ಅಷ್ಟು ಇದೆಯಾ ಮೇಡಮ್? ಎಷ್ಟೋ ಸಲ ಕನ್ನಡಕ ಬಳಸೋದನ್ನ ಹೇಳಿರ್ತಾರೆ ಅವರಿಗೆ, ಬಟ್ ಅವರೆಲ್ಲೋ ಅದನ್ನ ಬ್ಯಾಗಲ್ಲಿ ಬಿಸಾಕಿರ್ತಾರೆ, ಬಳಸಲ್ಲ. ಇದರ ಮಹತ್ವದ ಬಗ್ಗೆ ಮಾತಾಡಿ ಮೇಡಮ್.
2: ಸರ್, ಮುಂಚೆ ಗ್ಲಾಸಸ್ ಅಂತಂದ್ರೆ ಈಗ ನಾ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ ಕ್ಲಾಸ್ ಅಲ್ಲಿ ಇಲ್ಲ ಸ್ಕೂಲ್ ಅಲ್ಲೆಲ್ಲ ಸೇರಿಸಿ ಒಬ್ರಿಗೋ ಇಬ್ರಿಗೋ ಇರ್ತಾ ಇತ್ತು ಗ್ಲಾಸಸ್. ಬಟ್ ಈಗ ಏನ್ ಆಗ್ತಿದೆ ಅಂತಂದ್ರೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇವಾಗ ಸುಮಾರು ಮಕ್ಕಳಿಗೆ ಗ್ಲಾಸಸ್ ಬಂದ್ಬಿಟ್ಟಿದೆ. ಸೊ ಈಗ ಮಕ್ಕಳಲ್ಲೂ ಗ್ಲಾಸಸ್ ಬರ್ತಿದೆ. ಕಂಪ್ಯೂಟರ್ ಯೂಸ್ ಮಾಡೋರ್ಗೆ ಅವ್ರಿಗೆ ಇಂಟರ್ಮೀಡಿಯೇಟ್ ವಿಷನ್ ಅಂತ ಹೇಳ್ತೀವಿ, ಪ್ರೆಸ್ಬಯೋಪಿ ಅಂತ ಏನ್ ಹೇಳ್ತೀವಿ. ಸೊ ಅವರಲ್ಲೂ ಗ್ಲಾಸಸ್ ಬಳಕೆ ಈಗ ಜಾಸ್ತಿ ಆಗಿದೆ. ಈಗ ನಮ್ದು ರಿಟೈರ್ಮೆಂಟ್ ಏಜ್ ಆಗ್ಲಿ ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಏಜ್ ಮತ್ತೆ ಕೆಟ್ರಾಕ್ಟ್ ಸರ್ಜರಿನು ಹಾಕ್ತಾ ಇರೋದ್ರಿಂದ ಸೊ ವಯಸ್ಸಾಗಿರೋರಲ್ಲೂ ಈಗ ಗ್ಲಾಸಸ್ ಸೆಲೆಕ್ಷನ್ಸ್ ಜಾಸ್ತಿ ಬರ್ತಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರಿಗೆ ಎಲ್ಲರಿಗೂ ಗ್ಲಾಸಸ್ ಈಗ ಬೇಕಾಗಿ ಬರ್ತಿದೆ. ಅದರಲ್ಲೂ ಅವ್ರಿಗೆ ಏನು ಯಾವ ರೀತಿ ದೃಷ್ಟಿ ಬೇಕೋ ಆ ರೀತಿ ಗ್ಲಾಸಸ್ ನ ನಾವು ಕೊಡಬೇಕಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಈ ಕನ್ನಡಕಗಳ ಒಂದು ಬಳಕೆ ಆಗಬೇಕು ಅಥವಾ ಇವರಿಗೆ ಸ್ಪೆಕ್ಸ್ ಅನ್ನ ಕೊಟ್ಟರೆ ಮಾತ್ರ ಅಥವಾ ಅವರಿಗೆ ಚಿಕಿತ್ಸೆ ಮಾಡಿ ಅವಶ್ಯಕತೆ ಇದೆ ಅಂತ ನೀವು ವೈದ್ಯರು ಹೇಳೋವರೆಗೂ ಗೊತ್ತಾಗಲ್ಲ. ಆದ್ರೆ ಮಕ್ಕಳಿಗೆ ಅವರಿಗೆ ಈ ದೋಷ ಇದೆ ಅಂತನ್ನೋದನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗಿರ್ತದೆ. ಅದು ಒಂದು ಶಿಕ್ಷಕರು ಮಾಡಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಪಾಲಕರು ಮಾಡಬೇಕು. ಇದರಲ್ಲಿ ಸ್ವಲ್ಪ ಅದೇನು ಚಿಕ್ಕವನು ಇನ್ನು ಅದೆಲ್ಲ ಸಮಸ್ಯೆ ಇರಲಿಕ್ಕಿಲ್ಲ ಅಂತಕೊಂಡು ತಾತ್ಸಾರ ಭಾವನೆ ಕೂಡ ಇರುತ್ತೆ. ಹಾಗಾಗಿ ಈ ದೃಷ್ಟಿ ದೋಷ ಇದ್ದವರಿಗೆ ಕನ್ನಡಕಗಳನ್ನ ಕೊಟ್ಟು ಸರಿಪಡಿಸಬೇಕು, ಅದ್ರ ಎಷ್ಟು ಮಹತ್ವ ಇದೆ ಅದನ್ನ ಯಾರು ಗುರುತಿಸಬೇಕು?
2: ಸರ್, ಆಕ್ಚುಲಿ ಪೇರೆಂಟ್ಸ್ ಆರ್ ಫಸ್ಟ್, ನೆಕ್ಸ್ಟ್ ಇಸ್ ಟೀಚರ್ಸ್. ಮಕ್ಕಳಲ್ಲಿ ದೊಡ್ಡವ್ರಿಗೆ ಚೆನ್ನಾಗಿ ಕಾಣ್ತಿರೋರ್ಗೆ ನನಗೆ ಕಾಣ್ತಿಲ್ಲ ಅಂತ ಹೇಳಕ್ ಬರುತ್ತೆ, ಇಲ್ಲ ಅವ್ರು ಅಟ್ಲೀಸ್ಟ್ ಯಾರ ಜೊತೆ ಆದ್ರೂ ಕಂಪೇರ್ ಮಾಡ್ತಾರೆ ಸ್ವಲ್ಪ ವಯಸ್ಸಾದ್ಮೇಲೆ ಇರೋರ್ಗೆ. ಬಟ್ ಮಕ್ಕಳಲ್ಲಿ ಅವ್ರು ಹೇಳಿಕ್ ಬರಲ್ಲ, ಅವ್ರಿಗೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿರತ್ತೆ, ಬೋರ್ಡಲ್ಲಿ ಕಾಣೋದಿಲ್ಲ, ಅವ್ರಿಗೆ ಕಾಣ್ತಿಲ್ಲ ಬೇರೆಯವ್ರ ಮಕ್ಕಳು ಕಾಣ್ತಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಎಲ್ಲರೂ ಬೈತಿರ್ತಾರೆ, ಅವ್ರನ್ನ ಸ್ಕ್ವೀಸ್ ಮಾಡ್ತಿದ್ದಾರೆ, ಕಣ್ಣು ಉಜ್ತಾ ಇದಾರೆ, ಹತ್ರ ಹೋಗಿ ನೋಡ್ತಾರೆ ಅಂತ. ಮಕ್ಕಳನ್ನ ಬೈಯೋದೇ ಇರುತ್ತೆ ಹೊರತು ಅವ್ರನ್ನ ಯಾಕೆ ಏನು ಅಂತ ಅಲ್ಲಿ ಡಿಲೇ ಆಗೋಗ್ಬಿಡುತ್ತೆ ತಿಳ್ಕೊಳ್ಳೋದು. ಅದಕ್ಕೆ ಅಂತಾನೆ ಸ್ಕೂಲ್ದು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಆಕ್ಚುಲಿ ಐ ಚೆಕಪ್ಸ್ ಚಿಕ್ಕ ಮಕ್ಕಳಿಗೆ ಹಾಕ್ಬೇಕು, ಇಲ್ಲ ಪೇರೆಂಟ್ಸ್ ಅವರು ರೆಗ್ಯುಲರ್ ಆಗಿ ಅವ್ರನ್ನ ಐ ಚೆಕಪ್ ಅಂತ ಮಾಡಿಸಬೇಕಾಗುತ್ತೆ, ಆವಾಗ ಮಾತ್ರನೇ ಕಂಡಿಡಿಲಿಕ್ಕೆ ಬರುತ್ತೆ.
1: ಈ ಪೇರೆಂಟ್ಸ್ ಗಳು ಏನಂದ್ರೆ ವೈದ್ಯರ ಕಡೆ ಕರ್ಕೊಂಡು ಹೋದಾಗ ಅಷ್ಟೇ ಗೊತ್ತಾಗುತ್ತೆ, ಅದೇ ಸ್ಕೂಲ್ಗಳಲ್ಲಿ ಏನಾದ್ರೂ ಒಂದು ಚೆಕಪ್ ಕ್ಯಾಂಪ್ ಅಂತ ಇಟ್ಬಿಟ್ರೆ ಅದನ್ನು ಸಂಪೂರ್ಣವಾಗಿ ಬಹಳಷ್ಟು ಹುಡುಗರಿಗೆ ಯಾರಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹಂತಕ್ಕೆ ಇಷ್ಟೆಲ್ಲ ಮಕ್ಕಳಲ್ಲಿ ಕೆಲವೇ ಮಕ್ಕಳಿಗೆ ಒಂದು ಸಮಸ್ಯೆ ಇದ್ರೂ ಇರಬಹುದು ಅಥವಾ ಸಮಸ್ಯೆ ಜಾಸ್ತಿ ಇದ್ರೂ ಇರಬಹುದು. ಈಗ ಮೇಡಮ್ ಈ ಕನ್ನಡಕಗಳನ್ನ ಸ್ಟಾರ್ಟಿಂಗ್ ನಲ್ಲಿ ಕೊಡ್ತಾರಲ್ಲ, ಈಗ ನೀವು ತಗೊಳ್ಳಿ ಅಂತ ಹೇಳ್ತೀರಿ, ಅದು ನಂಬರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಭಯ ಆಗ್ಬಿಡುತ್ತದೆ ತಂದೆ ತಾಯಿಗಳಿಗೆ, ಹೌದಾ ಇಷ್ಟಿದೆಯಾ ಪ್ರಾಬ್ಲಮ್ ಇದೆಯಾ ಅಂತಂತೇಳಿ. ಅದು ಏನಾದ್ರೂ ಬದಲಾವಣೆ ಆಗುತ್ತೆ, ಯಾಕಂದ್ರೆ ಮಕ್ಕಳ ಒಂದು ಬೆಳವಣಿಗೆ ವಯಸ್ಸಿನ ತಕ್ಕಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅಂತ ಹೇಳ್ತಾರೆ, ಅದು ಹೇಗೆ?
2: ಸರ್, ನಾವು ಹುಟ್ಟಿದಾಗ ಕಣ್ಣು ಚಿಕ್ಕದಾಗಿರತ್ತೆ, ಸೊ ಅವರು ಚಿಕ್ಕ ಕಣ್ಣು ಹೈಪರ್ ಮೆಟ್ರೋಪ್ ಅಂತ ಹೇಳ್ತೀವಿ, ಅದು ಬೆಳೀತಾ ಬೆಳೀತಾ 18-20 ಇಯರ್ಸ್ ಗೆ ಅದು ನಾರ್ಮಲ್ ಸೈಜ್ ಗೆ ಬರಬೇಕು ಕಣ್ಣು ಐಬಾಲ್. ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಉಳ್ಕೊಳ್ಳುತ್ತೆ, ಬೆಳವಣಿಗೆ ಅಷ್ಟೊಂದು ಆಗೋದಿಲ್ಲ, ಇವ್ರಿಗೆಲ್ಲ ಪ್ಲಸ್ ನಂಬರ್ ಬೇಕಾಗುತ್ತೆ ಗ್ಲಾಸಸ್. ಮೈನಸ್ ನಂಬರ್ ಏನು ಅಂತಂದ್ರೆ

0: ಅವ್ರದ್ದು ಗ್ರೋತ್ ಇನ್ನ ಫಾಸ್ಟ್. ಈಗ ನಮ್ಮ ಮಕ್ಕಳಲ್ಲಿ ನೋಡಿರ್ತೀವಿ ಸ್ವಲ್ಪ ಜನ ತುಂಬಾ ಉದ್ದ ಇರ್ತಾರೆ, ಅದೇ ರೀತಿ ಐಬಾಲ್ ಗ್ರೋನು ಆಗ್ಬೇಕಾದ್ರೆ ಅದು ಅವ್ರಿಗೆ ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಅವರು ಈ ನಾರ್ಮಲ್ ನ ದಾಟಿ ಮೈನಸ್ಗೆ ಹೋಗ್ಬಿಡ್ತಾರೆ ದೊಡ್ಡ ಕಣ್ಣು ಅಂತ. ಅದ್ ಯಾಕೆ ಅಷ್ಟು ಗ್ರೋತ್ ಫಾಸ್ಟ್ ಆಗುತ್ತೆ ಅಂದ್ರೆ, ನಾವು ಜಾಸ್ತಿ ನಿಯರ್ ವರ್ಕ್ ಮಾಡಿದ್ರೆ, ಅದು ಇವಾಗ ಮೊಬೈಲ್ ಮಕ್ಕಳಲ್ಲಿ, ಯಾಕೆ ನಾವು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತೀವಿ ಅಂದ್ರೆ, ಮೊಬೈಲ್ ನೋಡ್ತಾ ಇದ್ರೆ ಅದು ಬಂದು ನಿಯರ್ ವಿಷನ್, ಅದು ಪೆರಿಫರಲ್ ರೆಟಿನಾನ ಸ್ಟಿಮ್ಯುಲೇಟ್ ಮಾಡಿ ಐಬಾಲ್ ಗ್ರೋ ಆಗಬೇಕು ಅಂತ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇವರೆಲ್ಲ ಗ್ರೋಯಿಂಗ್ ಏಜ್, ನಾವು ಗ್ರೋ ಆಗೋದಿಲ್ಲ. ಸೊ ನಾವು ಫೋನ್ ಯೂಸ್ ಮಾಡಿದ್ರೆ ನಮ್ಗೇನು ಗ್ರೋತ್ ಆಗೋದಿಲ್ಲ, ನಮ್ಮ ನಂಬರ್ ಜಾಸ್ತಿ ಆಗಲ್ಲ. ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಐಬಾಲ್ ಗ್ರೋ ಜಾಸ್ತಿ ಆಗೋದ್ರಿಂದ ಅವ್ರ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರಿಗೆ ಇವತ್ತಿದ್ದ ನಂಬರ್ ಇನ್ನೊಂದು 6 ತಿಂಗಳಿಗೆ ವರ್ಷಕ್ಕೆ ಚೇಂಜ್ ಆಗುತ್ತೆ.
1: ಓಕೆ ಓಕೆ, ಅಂದ್ರೆ ಕಣ್ಣು ಸ್ವಲ್ಪ ದೊಡ್ಡ ದೊಡ್ಡದು
0: ಗ್ರೋಯಿಂಗ್ ಏಜ್.
1: ಎಷ್ಟೋ ಸಲ ಈಗ ಕೊಟ್ಟಿರೋ ಗ್ಲಾಸ್ ಇಂದ ದೊಡ್ಡ ಕಣ್ಣು ಕಾಣಿಸುತ್ತೆ ಒಂದಾದ್ರೆ, ಈ ರೀತಿ ಕೂಡ ಕಣ್ಣಿನ ಒಂದು ಬೆಳವಣಿಗೆ ಜಾಸ್ತಿ ಆಗಿನೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಅನ್ಕೋಬೇಕೀಗ. ಇದನ್ನ ನಾವು ನಿಲ್ಲಿಸಬೇಕು ಅಂತಂದ್ರೆ ಸೂಕ್ತವಾದಂತಹ ಕನ್ನಡಕಗಳ ಬಳಕೆ ಆಗಬೇಕಾಗತ್ತೆ. ಇದನ್ನ ಬಳಕೆ ಮಾಡುವಲ್ಲಿ ಬಹಳ ಜನ ಎಡುತ್ತಾರೆ. ಸುಮ್ ಸುಮ್ನೆ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿನ ಒಂದು ಅಂಗಡಿ ಕಾಣಿಸ್ತಂದ್ರೆ ಹೋಗೋದು ತಗೊಳ್ಳೋದು ಬರೋದು ಎಲ್ಲ ಮಾಡ್ತಿರ್ತಾರೆ. ಅದೇನು ಬಿಡೋ ದೊಡ್ಡ ವಿಷಯ ಅಂತಂತೇಳಿ, ಅಲ್ಲಿ ಒಂದೇನೋ ಕಂಪ್ಯೂಟರ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ತಗೊಂಡು ನಡೀತಾ ಇರ್ತದೆ ಗಾಡಿ. ಹೇಗೆ ಈ ರೀತಿ ಮಾಡಿಸ್ಕೊಳ್ಳೋದು ಎಷ್ಟು ಸೂಕ್ತ, ಮತ್ತೆ ಅಲ್ಲಿ ಅನೇಕ ಸಮಸ್ಯೆಗಳು ಕೂಡ ಆಗ್ಬೋದು ಅದರಿಂದ ಅವರಿಗೆ.
0: ಹೌದು ನೋಡಿ, ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಅಕಾಮಡೇಷನ್ ಜಾಸ್ತಿ ಇರುತ್ತೆ. ಸೊ ಮೆಷಿನ್ ರೀಡಿಂಗ್ ಕೆಲವೊಂದ್ಸತಿ ಓವರ್ ಕರೆಕ್ಟ್ ಮಾಡುತ್ತೆ, ಇಲ್ಲ ಅಂಡರ್ ಕರೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅದು ಟೋಟಲ್ ಐಬಾಲ್ ಪವರ್ ತಗೊಳತ್ತೆ, ಇರೋ ಗ್ಲಾಸ್ ಪವರ್ ಜೊತೆಗೆ ಅದು ಎಷ್ಟು ಸ್ಟ್ರೈನ್ ಆಗ್ತಿದೆ ಅದನ್ನು ಲೆಕ್ಕ ತಗೊಳತ್ತೆ. ಕೆಲವೊಂದ್ಸತಿ ನೆಗೆಟಿವ್ ಆಗಿ ಕಮ್ಮಿ ಆಗೂ ತೋರಿಸ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ನಾವು ಸೈಕ್ಲೋಪ್ಲೀಜಿಕ್ ರಿಫ್ರಾಕ್ಷನ್ ಅಂತ ಮಾಡ್ತೀವಿ, ಅಂದ್ರೆ ಡ್ರಾಪ್ಸ್ ಹಾಕಿ ಅದೇನು ಅಕಾಮಡೇಷನ್ ಜಾಸ್ತಿ ಸ್ಟ್ರಾಂಗ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡಿದ್ರೇನೆ ಆಕ್ಚುಯಲ್ ಪವರ್ ಗೊತ್ತಾಗೋದು. ಕೆಲವೊಂದ್ಸತಿ ಮಕ್ಕಳನ್ನ ಸ್ಕ್ವಿಂಟ್ ಮಾಡ್ತಿರ್ತಾರೆ, ಆ ಮಕ್ಕಳನ್ನ ನಾವು ಮೆಷಿನ್ ಮುಂದೆ ತೋರಿಸಿದ್ರೆ -1 -2 ಪವರ್ ತೋರಿಸ್ತಾ ಇರುತ್ತೆ. ಬಟ್ ಅವ್ರಿಗೆ ಯಾವಾಗ ನಾವು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡ್ಬಿಡ್ತೀವಿ, ಸೀಲಿಯರಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿ ಮತ್ತೆ ಪವರ್ ತಗೊಂಡ್ರೆ 0 ಇರುತ್ತೆ. ಬಟ್ ಈ ಮಕ್ಕಳು ಮೆಷಿನ್ ಅಲ್ಲಿ ಹೋಗಿ ಎಲ್ಲಾರು ಡೈರೆಕ್ಟ್ ಆಗಿ ಹಂಗೆ ಗ್ಲಾಸಸ್ ತಗೊಂಡ್ರೆ ದೇ ಆರ್ ಓವರ್ ಕರೆಕ್ಟೆಡ್, -1 ಕೊಡ್ತಾರೆ. ಅದೇ ಹೈಪರ್ಮೆಟ್ರೋಪಿಯಾ ಇರೋರಿಗೆ ಅವ್ರಿಗೂ ಅಷ್ಟೇ, ನಮ್ ಕಮ್ಮಿ ನಂಬರ್ ತೋರಿಸ್ತಿರುತ್ತೆ ಬಟ್ ಆಕ್ಚುಲಿ ಪವರ್ ಜಾಸ್ತಿ ಇರುತ್ತೆ. ಆ ಪ್ಲಸ್ ಇರೋರಿಗೆ ಪ್ಲಸ್ ಇರೋದು ಕಮ್ಮಿ ಬರ್ತಾ ಇರುತ್ತೆ. ಸೊ ಅವ್ರನ್ನ ನಾವು ಯಾವಾಗ ರಿಲ್ಯಾಕ್ಸ್ ಮಾಡ್ತೀವಿ ಆಕ್ಚುಲಿ ಪವರ್ ಇನ್ನ ಜಾಸ್ತಿ ಇದೆ ಅಂತಾನೆ ಬರುತ್ತೆ. ಸೊ ಪವರ್ ಇಲ್ಲದೇ ಇರೋರಿಗೆ ಜಾಸ್ತಿ ತೋರಿಸುತ್ತೆ, ಜಾಸ್ತಿ ಇರೋರ್ಗೂ ಕಮ್ಮಿ ತೋರಿಸುತ್ತೆ. ಡೈರೆಕ್ಟ್ ಆಗಿ ಬಸ್ ಜಸ್ಟ್ ಒಂದು AR ರೀಡಿಂಗ್ ತಗೊಂಡು ಗ್ಲಾಸಸ್ ತಗೊಂಡ್ರೆ, ಕರೆಕ್ಟ್ ಆಗಿ ರಿಫ್ರಾಕ್ಷನ್ ಮಾಡಿ ಡ್ರಾಪ್ಸ್ ಹಾಕಿ ತಗೊಂಡ್ರೆ ಕರೆಕ್ಟ್ ನಂಬರ್ ಗೊತ್ತಾಗುತ್ತೆ
1: ಅಲ್ವಾ. ಹಾಗಾಗಿ ಬಹಳ ಸಲ ಈಗ ಕನ್ನಡಕಗಳನ್ನ ಬಳಸೋರು ಅದರದ್ದು ನಂಬರ್ ಬದಲಾವಣೆ ಆಗಿರಬಹುದು ಅಂತಂತೇಳಿ ಸೀದಾ ಹೋಗ್ತಾರೆ ಅಲ್ಲಿಗೆ ಚೆಕ್ ಮಾಡಿಸಿ ಅದೇನು ಇಷ್ಟೇ ತಾನೇ ಅಂತಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಅದು ಬರ್ಬರ್ತಾ ಬೇರೆ ಸಮಸ್ಯೆಗೂ ಕೂಡ ಎಡೆ ಮಾಡಿಕೊಡ್ಬಹುದು. ಯಾಕಂದ್ರೆ ಕಣ್ಣು ಅದಕ್ಕೆ ಕನ್ನಡಕ ಅಲ್ಲಿಗೆ ಮುಗಿಯಲ್ಲ, ಅಲ್ಲಿ ಏನೇನು ಸಮಸ್ಯೆ ಇದೆ, ಒಳಗಡೆ ಬೇರೆ ಬೇರೆ ಸಮಸ್ಯೆ ಇರಬಹುದು, ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿಂದಾಗಿ ಇನ್ನೇನು ಸಮಸ್ಯೆಗೆ ತುತ್ತಾಗ್ತಾರೆ ಅಂತ ಅನ್ನೋದನ್ನ ನೀವು ವೈದ್ಯರಾದವರು ನೋಡ್ತೀರಿ. ಈಗ ಈ ಬೇರೆ ಬೇರೆ ಈ ಕೂಲಿಂಗ್ ಗ್ಲಾಸು ಜಾತ್ರೆಯಲ್ಲಿ ಎಲ್ಲೋ ಒಂದು ಸಿಗುತ್ತೆ ಅಂತ ಹೇಳಿ ತಗೊಳ್ಳೋದು ಮಾಡ್ತಿರ್ತಾರೆ. ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಆಟಕ್ಕಾಗಿ ಆಟಿಕೆ ವಸ್ತು ತರ ಅದನ್ನ ನೋಡ್ತಾರೆ. ಅಂಥ ಕನ್ನಡಕಗಳನ್ನ ಬಳಸೋದ್ರಿಂದ ಏನ್ ಸಮಸ್ಯೆ ಆಗತ್ತೆ, ಮತ್ತೆ ಹಳ್ಳಿನಲ್ಲಿ ಗೊತ್ತಾಗಲ್ಲ ಜನರಿಗೆ, ಮಕ್ಕಳು ಬೇಡ್ತಾವೆ ಹಠ ಮಾಡ್ತಾರೆ ಅಂತ ಹೇಳಿ ಕೊಡಿಸ್ಬಿಡ್ತಾರೆ, ಅದರಿಂದ ಏನಾರ ಸಮಸ್ಯೆ ಇದೆಯಾ
0: ಸರ್? ಅದ್ರೊಳಗೆ ಪವರ್ ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ. ಇಟ್ಸ್ ಪವರ್ ಇಲ್ದೇ ಇರೋದು 0 ಪವರ್. ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಇಟ್ಸ್ ಓಕೆ, ಇಟ್ಸ್ ಮೋರ್ ಪ್ರೊಟೆಕ್ಟಿವ್. ಯಾಕಂದ್ರೆ ಅಲ್ಟ್ರಾವೈಲೆಟ್ ರೇಸ್ ಎಲ್ಲ, ಅದು ಕೂಲಿಂಗ್ ಗ್ಲಾಸ್ ಅಂದ್ರೆ ಏನಂದ್ರೆ ಅಲ್ಟ್ರಾವೈಲೆಟ್ ರೇಸ್ ನ ತಡೆಗಟ್ಟುತ್ತೆ. ಸೊ ಆ ರೀತಿ ಒಂದ್ರಿದೆ ಕಣ್ಣಿಗೆ ಒಳ್ಳೇದು, ಇದು ಪ್ರಾಪರ್ ಕೂಲಿಂಗ್ ಗ್ಲಾಸ್ ಆದ್ರೆ. ಕೂಲಿಂಗ್ ಗ್ಲಾಸ್ ಇದ್ರೆ, ಇಲ್ಲ ಪವರ್ ಏನಾರ ಇತ್ತು ಗ್ಲಾಸಸ್ ಅನ್ನೆಸೆಸರಿ ಗ್ಲಾಸಸ್ ಎಲ್ಲ, ಅದು ಒಳ್ಳೇದಲ್ಲ ಸರ್.
1: ಅಲ್ಲ ಇದು ಒಂಥರ ಸ್ಟೈಲ್ ಆಗಿ ಗ್ಲಾಸ್ ಹಾಕೋರಿಗೆ ಆಯ್ತು, ಇದು ಆದ್ರೆ ಈ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಸಿಗ್ತದಲ್ಲ ಅವೆಲ್ಲ ಒಂಥರ ಪ್ಲಾಸ್ಟಿಕ್ ಇರುತ್ತೆ,
0: ಗೊತ್ತಾಯ್ತು. ಈಗ ಇನ್ನೊಂದ್ ರೀತಿ ಈ ತರ ನೀವು ಹೇಳೋ ತರ ಗ್ಲಾಸಸ್ ಬರೋದು ಯಾರಿಗೆ ಅಂದ್ರೆ, ಇದು 40 ಇಯರ್ಸ್ ಆದ್ಮೇಲೆ ಪ್ರೆಸ್ಬಯೋಪಿ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಅದು ಹತ್ರದ ದೃಷ್ಟಿ ಕಳ್ಕೊತಾ ಹೋಗುತ್ತೆ, ಕಳ್ಕೊತಾ ಹೋಗ್ತಾರೆ 44 ಇಯರ್ಸ್ ಇಂದ, ಅಂದ್ರೆ 40 ಮೇಲೆ 40 ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರೆಲ್ಲ ರೋಡ್ ಸೈಡ್ ಎಲ್ಲ ಸಿಗ್ತಾರೆ, ಒಂದು ರಾಡ್ ತರ ಇರುತ್ತೆ, ಅಲ್ಲಿ ಗ್ಲಾಸ್ ಇಡ್ತಾ ಹೋಗ್ತಾರೆ, ನಿಯರ್ ಆಡ್ ಗ್ಲಾಸ್ ಇಡ್ತಾ ಹೋಗ್ತಾರೆ. ಯಾವ ಡಿಸ್ಟೆನ್ಸ್ ಗೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಒಂದು ಗ್ಲಾಸ್ ಕೊಟ್ಬಿಡ್ತಾರೆ. ಬಟ್ ಅದು ಕರೆಕ್ಟ್ ಅಲ್ಲ ಸರ್. ಪ್ರಾಪರ್ ನೀವು ಹೇಳ್ದಂಗೆ ಯಾಕೆ ಗ್ಲಾಸ್ ಪವರ್ ಬರ್ತಿದೆ ಅಂತ ಪ್ರಾಪರ್ ಐ ಚೆಕಪ್ ಮಾಡಿ, ಅದು ಕಣ್ಣಿಗೆ ರಿಲ್ಯಾಕ್ಸ್ ಮಾಡಿ ಪೂರ್ತಿ ಕಣ್ಣು ಚೆಕಪ್ ಮಾಡಿ ಕರೆಕ್ಟ್ ಪವರ್ ಕೊಟ್ರೇನೆ ಒಳ್ಳೇದು. ಅಂಡರ್ ಕರೆಕ್ಷನ್ ತಪ್ಪು, ಓವರ್ ಕರೆಕ್ಷನ್ ತಪ್ಪು.
1: ಸಾಮಾನ್ಯ ಒಂದು ಕನ್ನಡಕದಿಂದ ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ ಅಂದ್ರೆ ಒಳಗಡೆ ಎಲ್ಲ ಪವರ್ ಗ್ಲಾಸ್ಗಳು ಅಂದ್ರೆ ನಿಮ್ಮ ಚಿಕಿತ್ಸೆ ಅನುಸಾರವಾಗಿ ಅವರು ತಗೊಳ್ಳುವಂತಹ ಗ್ಲಾಸ್ಗಳು ಎಷ್ಟು ಅವಧಿ ಬೇಕಾಗತ್ತೆ ಅಂದ್ರೆ

0: ಎಷ್ಟು ಅವಧಿ ನಂತರ ಅವರು ತಪಾಸಣೆ ಮಾಡಿಸ್ಕೋಬೇಕು ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ?
1: ಸರ್, ಮಕ್ಕಳಲ್ಲಿ ಬೆಳೀತಾ ಇರೋದ್ರಿಂದ ಅವ್ರ ಕಣ್ಣು ಬೆಳೀತಾ ಇರತ್ತೆ. ಸೊ ಅವರು 6 months ಒನ್ಸ್ ಐ ಚೆಕಪ್ ಮಾಡಿ ಕರೆಕ್ಟ್ ಪವರ್ ತಗೋಬೇಕು. ಇನ್ನ 40 ಇಯರ್ಸ್ ಆಗಿರೋರು ಅಷ್ಟೇ, ವಯಸ್ಸಾಗ್ತಾ ಆಗ್ತಾ ಅವ್ರದ್ದು ಪ್ರೆಸ್ಬಿಯೋಪಿಯಾ ಜಾಸ್ತಿ ಆಗ್ತಾ ಇರತ್ತೆ, ನಿಯರ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಮತ್ತೆ ಕೆಟ್ರಾಕ್ಟ್ ಶುರು ಮಾಡ್ಕೊಳತ್ತೆ. ಡಯಾಬಿಟಿಕ್ ಇರೋರಿಗೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರ್ಬೋದು, ಇಲ್ಲ ಅಂತಂದ್ರೆ ಅವರಲ್ಲಿ ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗ್ಬೋದು. ಇದು ಗ್ಲಾಸ್ ಇಂದ ಅಂತ ಅನ್ಕೊಂಡು ಬರೀ ಗ್ಲಾಸ್ ಕೊಡ್ತಿದ್ರೆ ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಇಸ್ 6 months ಒನ್ಸ್ ಐ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಬೆಟರ್ ಅಂತ ಅನ್ಸುತ್ತೆ.
0: ಈಗ ಕಣ್ಣಿನ ರಕ್ಷಣೆ ಆಗಬೇಕು ಅಂತಂದ್ರೆ ಕನ್ನಡಕ ಇದ್ರೆ ಬಹಳ ಚೆನ್ನಾಗಿ, ಅಂದ್ರೆ ಬೇರೆ ಧೂಳ ಕೂತ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಎಲ್ಲಾ ಕಾರಣಗಳಿಂದ ರೈಡ್ ಮಾಡ್ತಿರ್ತಾರೆ, ಹೆಲ್ಮೆಟ್ ಹಾಕೊಂಡಿರ್ತಾರೆ, ಬಟ್ ಸ್ಪೆಕ್ಸ್ ಇದ್ರೆ ಬಹಳ ಅವ್ರಿಗೆ ಅನುಕೂಲ. ಈ ರೀತಿ ಕಣ್ಣಿನ ರಕ್ಷಣೆಯಲ್ಲಿ ಕನ್ನಡಕಗಳ ಪಾತ್ರ ಎಷ್ಟಿದೆ
1: ಸರ್? ಪ್ರೊಟೆಕ್ಷನ್ ಗುಡ್. ಮಕ್ಕಳಲ್ಲಿ ಈ ಡಸ್ಟ್ನು ಅವಾಯ್ಡ್ ಆಗುತ್ತೆ. ಆಕ್ಚುಲಿ ಮಕ್ಕಳಲ್ಲಿ ಯಾರಿಗೆ ಅಲರ್ಜಿ ಇರುತ್ತೆ, ಕೆಲವೊಂದ್ಸತಿ ಅಲರ್ಜಿ ಕಂಜಂಕ್ಟವೈಟಿಸ್ ಅಂತ ಹೇಳ್ತೀವಿ, ಬರ್ನಲ್ ಕೆರಾಟೊ ಕಂಜಂಕ್ಟವೈಟಿಸ್ ಅಂತ, ಇದು ಮಕ್ಕಳಲ್ಲಿ ಕಾಮನ್. ಸೊ ಗ್ಲಾಸಸ್ ಒಂದ್ ರೀತಿ ಪ್ರಿವೆಂಟ್ ಮಾಡುತ್ತೆ, ಡಸ್ಟ್ ಕಣ್ಣೊಳಗೆ ಹೋಗ್ದಿರ. ಎರಡನೇದು ಗಾಯಗಳಿಗೆ ಡಸ್ಟ್ ಬಿತ್ತು, ಕಸ ಬಿತ್ತು, ಡ್ರೈವ್ ಮಾಡ್ಬೇಕಾದ್ರೆ ಏನಾದ್ರೂ ಫಸ್ಟ್ ಗ್ಲಾಸಿಗೆ ಬೀಳುತ್ತೆ, ಕಣ್ಣಿಗೆ ಬೀಳೋದಿಲ್ಲ. ಸೊ ಒಂದ್ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ.
0: ಈಗ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಪೊರೆಯ ಚಿಕಿತ್ಸೆ ಎಲ್ಲ ಆದಾಗ ಕೂಡಲೇ ಕನ್ನಡಕಗಳನ್ನ ಬಳಸ್ತಾರೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಯಾವ್ಯಾವ ಕನ್ನಡಕಗಳನ್ನು ಬಳಸಬೇಕು ಅಂತ ತಾವು ಹೇಳ್ತೀರಾ? ಅಲ್ಲಿ ಅವರ ದೃಷ್ಟಿ ಸುಧಾರಣೆಗೆ ಅಂತಾನೆ ನೀವು ಕನ್ನಡಕಗಳನ್ನು ಬೇರೆ ಬೇರೆ ಕನ್ನಡಕಗಳನ್ನ ಕೊಡ್ತೀರಾ, ಅಥವಾ ಅವರ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ನಂಬರ್ಗೆ ಅನುಸಾರವಾಗಿ ನೀವು ಟೆಸ್ಟ್ ಮಾಡ್ತೀರಿ? ಬೇರೆ ಬೇರೆ ಕನ್ನಡಕಗಳನ್ನು ಬಳಸಬೇಕಾಗತ್ತೆ, ಅವರು
1: ಯಾವ ಲೆನ್ಸ್ ಚೂಸ್ ಮಾಡಿದಾರೆ ಅನ್ನೋದ್ರ ಪ್ರಕಾರ ಹೋಗುತ್ತೆ. ಈಗ ಕೆಟ್ರಾಕ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಕೆಲವೊಂದ್ಸತಿ ಅದಕ್ಕೂ ಗ್ಲಾಸಸ್ ಕೊಡ್ತಾರೆ. ಕೆಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಲೆನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದು ನ್ಯಾಚುರಲ್ ಲೆನ್ಸ್ ಬಂದ್ಬಿಟ್ಟು ಅವರು ಮೋನೋಫೋಕಲ್ ಅಂತ ತಗೋತಿದಾರಾ ಅಥವಾ ಟ್ರೈಫೋಕಲ್ ಅಂತ ತಗೋತಿದಾರ ಅನ್ನೋದ್ರ ಮೇಲೆ. ಅಂದ್ರೆ ಇವಾಗ ನಮ್ ನ್ಯಾಚುರಲ್ ಲೆನ್ಸ್ ಹೆಂಗೆ ಅಂದ್ರೆ ನಾವು ದೂರದ್ ನೋಡ್ಬೇಕು ಅಂದ್ರೆ ಅದು ಫ್ಲಾಟ್ ಆಗುತ್ತೆ, ಹತ್ರದ್ ನೋಡ್ಬೇಕು ಅಂದ್ರೆ ಅದು ಫುಲ್ ಕಾನ್ವೆಕ್ಸ್ ಆಗುತ್ತೆ, ಮಯೋಪಿಕ್. ಈ ನ್ಯಾಚುರಲ್ ಆ ಲೆನ್ಸ್ ಅಲ್ಲಿ ಇರೋದಿಲ್ಲ, ಒಂದೇ ಯಾವ್ದಾದ್ರು ಫಿಕ್ಸ್ ಆಗುತ್ತೆ. ಮೋನೋಫೋಕಲ್ ಅಂತ ತಗೊಂಡ್ರೆ ಮತ್ತೆ ಹತ್ರದಕ್ಕೆ ಗ್ಲಾಸಸ್ ಬೇಕು, ಕಂಪ್ಯೂಟರ್ಗೆ ಗ್ಲಾಸ್ ಬೇಕು. ಇಲ್ಲ ಟ್ರೈಫೋಕಲ್ ಹೋಗ್ತಾರೆ ನನ್ಗೆ ಗ್ಲಾಸಸ್ಸೇ ಬೇಡ ಅಂತಂದ್ರೆ ಆ ರೀತಿ ಲೆನ್ಸ್ ಕಣ್ಣೊಳಗೆ ಇಟ್ಟರೆ ಗ್ಲಾಸಸ್ ಯೂಸ್ ಕಮ್ಮಿ ಆಗುತ್ತೆ. ಈ ಎಕ್ಸ್ಟೆಂಡೆಡ್ ಡೆಪ್ತ್ ಅಂತಾನು ಬರುತ್ತೆ ಲೆನ್ಸಸ್.
0: ಈ ಗ್ಲಾಸ್ ಗಳನ್ನ ಕೆಲವೊಬ್ಬರು ಎರಡೆರಡು ಮೂರು ಮೂರು ಗ್ಲಾಸ್ ಇಟ್ಕೊಂಡಿರ್ತಾರೆ
1: ಕಂಪ್ಯೂಟರ್ಗೆ, ರೀಡಿಂಗ್ ಗ್ಲಾಸ್. ಮುಂಚೆ ಕಾಲದಲ್ಲಿ ಪ್ರೋಗ್ರೆಸಿವ್ ಗ್ಲಾಸಸ್ ಇಲ್ದೆ ಇದ್ದಾಗ, ಆಫೀಸ್ ಗ್ಲಾಸಸ್ ಇಲ್ದೆ ಇದ್ದಾಗ ಏನಾಗ್ತಿತ್ತು ಅಂದ್ರೆ ದೂರದ್ದು ಮೋನೋಫೋಕಲ್ ಲೆನ್ಸ್ ಇಟ್ಬಿಟ್ಟು ದೂರದ್ದೆಲ್ಲ ಚೆನ್ನಾಗಿ ಕಾಣ್ತಿರ್ತದೆ, ಹತ್ರದ್ ನೋಡಿದಾಗ ಈಗ ಮೊಬೈಲ್ ಡಿಸ್ಟೆನ್ಸ್ ನೋಡ್ಬೇಕು ಅಂದ್ರೆ ರೀಡಿಂಗ್ ಗ್ಲಾಸ್ ಅಂತ ಹಾಕೋತಾರೆ, ಇನ್ನೊಂದು ಚೂರದ್ದು ದೂರದ್ದು ಬೇಕು ಅಂತಂದ್ರೆ ಇನ್ನೊಂದು. ಸೊ ಆ ರೀತಿ ಎರಡೆರಡು ಗ್ಲಾಸಸ್ ಮುಂಚೆ ಮಾಡಿಸ್ಕೋತಿದ್ರು, ಈಗೆಲ್ಲ ಒಂದೇ ಗ್ಲಾಸ್ ಅಲ್ಲೇ ಬರುತ್ತೆ ಸರ್, ಪ್ರೋಗ್ರೆಸಿವ್ ಗ್ಲಾಸ್ ಅಲ್ಲಿ ಬರುತ್ತೆ. ದೂರದ್ದು ಇಲ್ದೇ ಇರೋರಿಗೆ ಆಫೀಸ್ ಗ್ಲಾಸಸ್ ಅಂತ ಬರುತ್ತೆ, ಅಂದ್ರೆ ಬರೀ ಕಂಪ್ಯೂಟರ್ಗೆ ರೀಡಿಂಗ್ ಮಾತ್ರ ಬೇಕಾಗುತ್ತೆ, ಅಂದ್ರೆ ಇಂಟರ್ಮೀಡಿಯೇಟ್ ನಿಯರ್ ಮಾತ್ರ ಬಂದಿರುತ್ತೆ ಅದ್ರೊಳಗೆ, ದೂರದಕ್ಕೇನು ಗ್ಲಾಸಸ್ ಇರೋದಿಲ್ಲ.
0: ಈಗೆಲ್ಲ ಗ್ಲಾಸ್ ಅಂದ್ರೆ ಅದು ಒಂಥರ ನಮ್ಗೆ ತೊಂದರೆನೇ ಆಗುತ್ತೆ, ಮುಂದೆ ಅದು ಒಂದು ಬೇರೆನೇ ವಸ್ತು ನಮ್ಮ ಮುಖದ ಮೇಲೆ, ಬೇಡ ಬೇಡ ಅಂತ ಹೇಳಿ ಈ ಅದು ಬೇಡ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕ್ಸ್ಕೊಳಕ್ ಹೋಗ್ತಾರೆ. ಇವುಗಳ ಸುರಕ್ಷತೆ ಮತ್ತೆ ಇವುಗಳ ಗುಣಮಟ್ಟ ಅಂದ್ರೆ ಹೇಗೆ ಅಥವಾ ತಮ್ಮ ದೃಷ್ಟಿ ಒಳ್ಳೆಯದಾಗ್ಲಿಕ್ಕೆ ಎಷ್ಟು ಸಹಾಯಕರಾಗಿದೆ
1: ಸರ್? ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ಈಗ ಕೆಲವೊಬ್ರಿಗೆ ಹಾಕೊಳಿಕ್ ಇಷ್ಟ ಇಲ್ಲ ಅಂತ ಹೇಳೋ, ಈಗ ಕಾಲೇಜ್ಗೆ ಹೋಗ್ತಿರ್ತಾರೆ, ಇಲ್ಲ ಕೆಲವೊಂದು ಪ್ರೊಫೆಷನಲಿ ಸ್ಪೋರ್ಟ್ಸ್ ಅಲ್ಲಿ ಆಡೋರ್ಗೆ ಈಗ ಕ್ರಿಕೆಟ್ ಆಡ್ತಿರ್ಬೋದು, ಇನ್ನೊಂದು ಗ್ಲಾಸ್ ಬಿದೋಗ್ತಾ ಇರತ್ತೆ. ಸೊ ಕೆಲವೊಂದು ಸ್ಪೋರ್ಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತಾರೆ, ಕೆಲವೊಂದು ಪ್ರೊಫೆಷನಲಿ ಕಾಸ್ಮೆಟಿಕ್ ತರ ಅವ್ರಿಗೆ ನನಗೆ ಬೇಡ ಗ್ಲಾಸಸ್, ಹೌದು ಆ ತರ ಇಲ್ಲ ಏನಾದ್ರೂ ಫ್ಯಾಷನ್ ರಿಲೇಟೆಡ್ ಫೀಲ್ಡ್ ಅಲ್ಲಿರೋರ್ಗೆಲ್ಲಾನು ಕಾಸ್ಮೆಟಿಕ್ ಲೆನ್ಸ್ ತಗೋತಾರೆ. ಸೊ ಲೆನ್ಸ್ ತಗೊಂಡ್ಮೇಲೆ ಅದರದ್ದು ಕೇರು ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಅದರದ್ದು ಅಡ್ವಾಂಟೇಜಸ್ ಇದೆ.
0: ಈ ಗ್ಲಾಸ್ ಗಳು ಮತ್ತೆ ಅದಕ್ಕೆ ಬೇಕಾಗಿರೋ ಫ್ರೇಮ್ಗಳು, ಈ ಫ್ರೇಮ್ ಅಂತಂದ್ರೆ ಜಸ್ಟ್ ಫಾರ್ ಒಂದು ಲುಕ್ಕಿಗೆ ಅಂತ ಅಥವಾ ಒಂದು ಬಾಳಿಕೆಗೆ ಅಂತ ಮಾತಾಡ್ತೀವಿ ನಾವು. ಈ ಕನ್ನಡಕಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ನಾವು? ಆಯ್ತು, ನಾವು ಅದನ್ನ ಬ್ಯಾಗ್ ಅಲ್ಲಿ ಇಟ್ಟಿರ್ತೀವಿ ಅಥವಾ ಟೇಬಲ್ ಮ್ಯಾಗ ಇರ್ತದೆ, ಇನ್ನೆಲ್ಲೋ ಬಿದ್ದು ಬಿಡುತ್ತೆ ಕೆಳಗಡೆ, ಹೇಗೆ?
1: ಸೊ ಒಂದು ಗ್ಲಾಸಸ್ ಅಲ್ಲಿ ಅದರದ್ದೇನು ನಮ್ಗೆ ಇಲ್ಲಿ ಕಿವಿ ಹತ್ರ ಬರುತ್ತೆ ಫ್ರೇಮ್, ಅದು ಅದು ಗ್ಲಾಸ್ ದಪ್ಪ ಇದ್ದು ಫ್ರೇಮ್ ತುಂಬಾ ತೆಳು ಇದ್ರೆ ಏನಾಗುತ್ತೆ ಅಂದ್ರೆ ನಾವು ಅಲ್ಲಿ ಇಲ್ಲಿ ಇಟ್ಟಾಗ ಅದು ಬೆಂಡ್ ಆಗುತ್ತೆ, ಬೆಂಡ್ ಆದಾಗ ಅದು ಟಿಲ್ಟ್ ಆಗುತ್ತೆ. ಸೊ ಟಿಲ್ಟ್ ಆದಾಗ ಏನಾಗುತ್ತೆ ಅಂದ್ರೆ ನಾವ್ ಏನ್ ಕೊಟ್ಟಿರ್ತೀವಿ ಪವರ್ ಅದು ಇನ್ನೆಲ್ಲೋ ಆಕ್ಸಿಸ್ ಅಲ್ಲಿ ಕೆಲಸ ಮಾಡ್ತಿರತ್ತೆ. ಸೊ ಇದು ಏನ್ ಹೇಳ್ತಾರೆ ಬಂದ್ಬಿಟ್ಟು, ಗ್ಲಾಸ್ ನನ್ಗೆ ಹಾಕದ್ಮೇಲೆ ತಲೆನೋವು ಬರ್ತಿದೆ, ಕಣ್ಣೋ ಬರ್ತಿದೆ, ನಂಗೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಪವರ್ ಎಲ್ಲ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿ ಇರುತ್ತೆ, ಯಾಕೆ ಅಂದ್ರೆ ಅದನ್ನ ಕಣ್ಣಿಗೆ ಹಾಕೊಂಡಾಗ ಅದೆಲ್ಲೋ ಟಿಲ್ಟ್ ಆಗಿರುತ್ತೆ. ಸೊ ಆ ಫ್ರೇಮ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ನೀವು ಗ್ಲಾಸ್ ತೆಗೆದು ಟೇಬಲ್ ಮೇಲೆ ಇಟ್ಟರೆ ಆ ಗ್ಲಾಸ್ ಏನಿದೆ ಆ ಎಜ್ಜು

0: ಫ್ರೇಮ್ಗೆ ನಾಲ್ಕೂ ಗ್ಲಾಸ್ ಮೇಲೆ ನೀಟಾಗಿ ಕೂತಿರ್ಬೇಕು, ಟಿಲ್ಟ್ ಆಗಿರ್ಬಾರ್ದು. ಸೊ ಅದನ್ನ ಅದು ಮೇನ್ ಫ್ರೇಮ್ ಮೇಂಟೈನ್ ಮಾಡ್ಬೇಕು. ನೆಕ್ಸ್ಟ್ ಏನಂದ್ರೆ ಅದರಲ್ಲಿ ಎಲ್ಲ ಸ್ಕ್ರಾಚಸ್ ಎಲ್ಲ ಮಾಡ್ಕೋಬಾರ್ದು. ಸೊ ಅದಕ್ಕೆ ಸಪ್ರೇಟ್ ಕ್ಲಾತ್ ಬಂದಿರುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿಲ್ಲ ಅಂದ್ರೆ ಕೇಸ್ ಎಲ್ಲ ಇಟ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಅದು ಚೆನ್ನಾಗಿ ದೃಷ್ಟಿಕೋನ.
1: ಅದನ್ನ ಸ್ವಚ್ಛತೆ ಅಂದ್ರೆ ನೀವು ಕೊಟ್ಟಿರೋ ವಸ್ತ್ರದಿಂದ ಅಷ್ಟೇ ಮಾಡ್ಬೇಕಾ? ಕೆಲವೊಬ್ರು ಎಲ್ಲ ನೀರಾಗಿ ತೊಳೆದು ಬಿಡ್ತಾರೆ.
0: ನೀರಾಕಿ ಎಲ್ಲ ಇವಾಗ ಆಯಿಲ್ ಕೈಯಲ್ಲೆಲ್ಲ ಮುಟ್ಟಿ ಎಲ್ಲ ಮಾಡಿದ್ರೆ ಅದು ಒಂಥರ ಇಂಪ್ರೆಷನ್ ಕೊಡುತ್ತೆ, ಮತ್ತೆ ರಫ್ ಇದ್ರಲ್ಲಿ ಏನಾರ ನಾವು ಕ್ಲೀನ್ ಮಾಡಿದ್ರೆ ಸ್ಕ್ರಾಚಸ್ ಇರುತ್ತೆ. ಸೊ ಸಾಫ್ಟ್ ಕ್ಲಾತ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ರೆ
1: ತೊಳಿಬಹುದಾ?
0: ಯೂಶ್ವಲಿ ಅಡ್ವೈಸ್ ಮಾಡೋದಿಲ್ಲ ಸರ್. ಈಗ ಮಳೆ ಬಂತು ಒದ್ದೆ ಆಯ್ತು ಅಂತ ಸಾಫ್ಟ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು.
1: ಅದೇ ಈಗ ಎಷ್ಟು ಬಹಳ ಸುಲಭವಾಗಿ ನೀವು ಒಂದು ಒಳ್ಳೆ ಸಲಹೆ ಕೊಟ್ರಿ ಅಂದ್ರೆ ಅವರಿಗೆ ಪವರ್ ಬದಲಾವಣೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಅದು ಆ ಫ್ರೇಮ್ ಹೆಚ್ಚು ಕಡಿಮೆ ಆಗಿರ್ಬಹುದು, ಅದನ್ನು ಕೂಡ
0: ನೋಡ್ಕೋಬೇಕಾಗುತ್ತೆ.
1: ಸ್ವಲ್ಪದ್ರಲ್ಲೇ ಇನ್ನೊಂದು ಕನ್ನಡಕ ತಗೊಳ್ಳೋದನ್ನ ತಪ್ಸ್ಕೋಬಹುದು ಅಲ್ವಾ? ಆದ್ರೆ ವೈದ್ಯರ ಕಡೆ ಹೋಗ್ಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕೆಲವು ಸಲ ಎಷ್ಟೋ ಅಪಘಾತಗಳಾಗ್ತವೆ, ಅಲ್ಲಿ ಅವರು ಹಾಕೊಂಡಿದ್ದ ಕನ್ನಡಕದಿಂದಾನೇ ಅವರಿಗೆ ಸಮಸ್ಯೆ ಆಗ್ಬಹುದು. ಹಾಗಾಗಿ ಅದರ ಒಂದು ಸುರಕ್ಷತೆ ಮತ್ತೆ ಹೆಲ್ಮೆಟ್ಗಳನ್ನ ಬಳಸೋದು ಬಹಳ ಮುಖ್ಯ ಆಗತ್ತೆ. ಈಗ ಅಪಘಾತ ಅಂತೂ ಆಗ್ಬಿಡುತ್ತೆ, ಅವಾಗ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಪೆಟ್ಟು ಬೀಳುತ್ತೆ ಹೇಳೋಕ್ಕಾಗಲ್ಲ. ಆದರೆ ಈ ಅದೇ ಕಾಂಟ್ಯಾಕ್ಟ್ ಲೆನ್ಸ್ ಇದ್ದರೆ ನಮಗೆ ಸುರಕ್ಷತೆ ಇರ್ತಿತ್ತು ಅಂತ ಒಂದು ಹೇಳ್ತೀವಿ, ಅಥವಾ ಕನ್ನಡಕ್ಕೆ ಇದ್ದಿದ್ರಿಂದನೇ ನನ್ನ ದೃಷ್ಟಿ ರಕ್ಷಣೆ ಆಯಿತು ಅಂತ ಇನ್ನೊಂದು ಹೇಳ್ತಾರೆ. ಅದಲ್ಲ, ಈ ರೀತಿ ಕನ್ನಡಕಗಳ ಒಂದು ಬಳಕೆ ಈಗ ಹೇಗೆ ಜಾಸ್ತಿ ಆಗಿದೆಯಾ? ಗ್ರಾಮೀಣ ಭಾಗದಲ್ಲಿ ಕೂಡ ಅದರ ಒಂದು ಪ್ರಜ್ಞೆ ಜಾಸ್ತಿ ಆಗಿದೆ, ಹೇಗೆ ಅನ್ಸುತ್ತೆ ನಿಮಗೆ?
0: ಗ್ಲಾಸಸ್ ಮುಂಚೆ ಕಾಲದಲ್ಲಿ ಗ್ಲಾಸ್ ಇಂದ ಮಾಡ್ತಿದ್ರು, ಈಗ ಅದು
1: ಬಿದ್ರು ಹೊಡಿಬಾರ್ದು.
0: ಬಿದ್ರು ಹೊಡಿದಿರಂಗೆ ಅದು ಒಂಥರ ಫೈಬರ್ ಪ್ಲಾಸ್ಟಿಕ್ ತರ ಆ ತರ ಮೆಟೀರಿಯಲ್ ಅಲ್ಲಿ ಈಗ ಮಾಡ್ತಿದ್ದಾರೆ. ಸೊ ಅದು ಯೂಶಲಿ ಬ್ರೇಕ್ ಆಗೋದಿಲ್ಲ. ಮುಂಚೆ ಗ್ಲಾಸ್ ಹೊಡಿತಿತ್ತು, ಆ ಗ್ಲಾಸ್ ಪೀಸ್ ಬಂದು ಕಣ್ಣೊಳಗೆ, ಇವಾಗ ಒಂದು ಕಲ್ಲು ಅಥವಾ ಫೈರ್ ಕ್ರ್ಯಾಕರ್ ಇಂಜುರಿ ಆದ್ರೆ ಅದು ಗ್ಲಾಸ್ ಹೊಡೆದು ಗ್ಲಾಸ್ ಪೀಸ್ ಹೋಗಿ ಕಣ್ಣೊಳಗೆ ಹೋಗ್ತಿತ್ತು. ಸೊ ಈಗ ಆ ತರ ಬರೋದಿಲ್ಲ ಮೆಟೀರಿಯಲ್ಸ್, ಈಗ ಮೆಟೀರಿಯಲ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ.
1: ಈಗ ವಯಸ್ಸಾದವರಿಗೆ ಸಾಕಷ್ಟು ಸಲ ಗ್ಲಾಸ್ ಅಂತೂ 100% ಇದ್ದೇ ಇರುತ್ತೆ ಅವರಿಗೆ ಕಂಪಲ್ಸರಿ. ಅದನ್ನ ಬಳಸುವಲ್ಲಿ ಕೆಲವು ಸಲ ಅವರಿಗೆ ಒಂಥರ ಈ ಮರೆವು ಇರಬಹುದು, ಅಥವಾ ವಯಸ್ಸಿನ ಪ್ರಭಾವದಿಂದ ಏನೋ ಅದನ್ನು ಸರಿಯಾಗಿ ಕಾಪಾಡ್ಕೊಳ್ಳೋದು ಆಗಿರ್ಲಿಕ್ಕಿಲ್ಲ. ಸೊ ಅದು ಮತ್ತೆ ಜೊತೆಯಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಒಂದು ದಾರ ಕಟ್ಟಿ ತೂಗಾಕಿರ್ತಾರೆ. ಇದನ್ನೆಲ್ಲ ಇದ್ರ ಬಗ್ಗೆ ಏನು ತಾವು ಸಲಹೆ ಕೊಡಬಹುದು?
0: ಬಟ್ ಅದು ಅಷ್ಟೇ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗ್ತಿರುತ್ತೆ, ಡಸ್ಟ್ ಎಲ್ಲ ಕುತ್ಕೋತಾ ಇರ್ಬೋದು, ಸ್ಕ್ರಾಚ್ ಆಗ್ಬೋದು. ಸೊ ಯೂಶಲಿ ಬಾಕ್ಸ್ ಅಲ್ಲಿ ಇಟ್ಟರೆ ಬೆಟರ್ ಸರ್.
1: ಬೆಟರ್ ಬೆಟರ್. ಈ ಕನ್ನಡಕಗಳನ್ನು ರಕ್ಷಣೆ ಮಾಡ್ಬೇಕಂದ್ರೆ ಈಗ ಬಿಸಿಲಲ್ಲಿ ಹೋದಾಗ ಆ ಬಿಸಿಲಿನ ಒಂದು ಪ್ರಖರತೆಗೆ ಅದು ಹಾಳಾಗಿರ್ಬೋದು ಅಂತ ಹೇಳ್ಬೋದು, ಅಥವಾ ಹೇಗೆ ಅದು ಹಾಳಾಗುವಂತ ಸಾಧ್ಯತೆಗಳಿಗೆ ಅದಕ್ಕೆ ಇಂದ 6 ತಿಂಗಳಾದ್ಮೇಲೆ ನೀವು ಚೆಕಪ್ ಮಾಡಿಸ್ಬೇಕು ಅಂತ ನೀವು ಹೇಳ್ತೀರಿ ನಿಜ, ಅಥವಾ ಅದನ್ನ ತಪಾಸಣೆ ಮಾಡ್ಬೇಕು ಬಳಸ್ತಾ ಇರುವಂತ ವಸ್ತು ಹೇಗಿದೆ ಅಂತೇಳಿ, ತಂತಾನೇ ಅದರದ್ದು ಒಂದು ಲೈಫ್ ಯಾವಾಗ ಡಿಪ್ಲೀಟ್ ಆಗುತ್ತೆ?
0: ಯೂಶಲಿ ಗ್ಲಾಸ್ ಮೇಂಟೈನ್ ಮಾಡಿದ್ರೆ ಅದಕ್ಕೇನು ಆಗೋದಿಲ್ಲ ಅದು, ಮತ್ತೆ ಸನ್ಲೈಟ್ ಇಂದನೂ ಏನು ಆಗೋದಿಲ್ಲ. ಯಾಕೆಂದ್ರೆ ನಿಮಗೆ ಬೇಕಿದ್ರೆ ಇನ್ನ ಎಕ್ಸ್ಟ್ರಾ ಕೋಟಿಂಗ್ಸ್ ಬರುತ್ತೆ ಗ್ಲಾಸಸ್ಗೆ, ಆಂಟಿ ಗ್ಲೇರ್ ಕೋಟಿಂಗ್ ಅಂತ ಅವೆಲ್ಲ ಬರುತ್ತೆ. 6 ಮಂತ್ಸ್ ಒನ್ಸ್ ಚೆಕ್ ಮಾಡಬೇಕು ಅಂತ ಹೇಳೋದು, ಚಿಕ್ಕ ಮಕ್ಕಳಲ್ಲಿ ಐಬಾಲ್ ಗ್ರೋತ್ ಆಗಿ ಪವರ್ ಚೇಂಜ್ ಆಗಿರುತ್ತೆ ಅಂತ. ವಯಸ್ಸಾಗಿರೋರಿಗೆ ಆ ಏಜಿಂಗ್ ಪ್ರೋಸೆಸ್ ಅಲ್ಲಿ ನಂಬರ್ ಚೇಂಜ್ ಆಗಿರ್ಬೋದು, ಇಲ್ಲ ಡಯಾಬಿಟಿಕ್ ಏನಾರ ಬಂದಿದ್ರೆ ರೆಟಿನೋಪತಿ, ಇದನ್ನ ಚೆಕ್ ಮಾಡ್ಲಿಕ್ಕೆ ಹೊರತು ಗ್ಲಾಸ್ ಪವರ್ ಕಳ್ಕೋತಿದೆ, ಅದ್ರದ್ದು ಕ್ವಾಲಿಟಿ ಹೋಗ್ತಿದೆ ಅಂತಲ್ಲ. ಬಟ್ ಸ್ಕ್ರಾಚಸ್ ಎಲ್ಲ ಇದ್ರೆ ಏನಂದ್ರೆ ಒಂದು ನಾವು ಲೈಟ್ ಗೆ ಅಗೇನ್ಸ್ಟ್ ಆಗಿ ನೋಡಬಹುದು ಏನಾರ ಸ್ಕ್ರಾಚಸ್ ಆಗಿದ್ರೆ ಎಲ್ಲ.
1: ಈ ವಯಸ್ಸಾಗ್ತಾ ಹೋದಂಗೆ ದೃಷ್ಟಿ ಕಮ್ಮಿ ಆಗುತ್ತೆ, ಆದ್ರೆ ಅವರು ಧರಿಸಿರುವಂತಹ ಕನ್ನಡಕಗಳಿಂದ ಅವರಿಗೆ ದೃಷ್ಟಿ ಇಂಪ್ರೂವ್ ಆಗುತ್ತಾ? ಎರಡನ್ನು ನೋಡ್ತೀರಿ ನಿಜ, ದೃಷ್ಟಿನೇ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಪೊರೆ ಚಿಕಿತ್ಸೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅದ್ರ ತಕ್ಕಂಗೆ ಕೊಡ್ತೀರಿ, ಹೇಗಿರುತ್ತೆ ಅಂತ?
0: ಸರ್, ದೃಷ್ಟಿ ಕಮ್ಮಿ ಆಗ್ತಿದೆ ಅಂದ್ರೆ ಏನಕ್ಕೆ ಕಮ್ಮಿ ಆಗ್ತಿದೆ ಅಂತ ನೋಡ್ತೀವಿ. ಒಂದು ಕೆಟ್ರಾಕ್ಟ್ ಏಜ್ ಅಲ್ಲಿ ಇದ್ರೆ ಕೆಟ್ರಾಕ್ಟ್ ಇಂದ ಜಾಸ್ತಿ ಆಗ್ತಿದ್ಯಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇರೋ ಕೆಟ್ರಾಕ್ಟ್ಸ್ ಗೆ ಯೂಶಲಿ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಿರುತ್ತೆ. ಈಗ ನ್ಯೂಕ್ಲಿಯರ್ ಕೆಟ್ರಾಕ್ಟ್ ಅಂತ ಇದ್ರೆ ಒಳಗಡೆ ಲೆನ್ಸ್ ಇಂದು ಮಧ್ಯಭಾಗದ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಅವರು ಮೈನಸ್ ನಂಬರ್ ಹೋಗ್ತಿರ್ತಾರೆ. ಹೈಪರ್ಮೆಟ್ರೋಪನ್ ಅವ್ರಿಗೆ ಹೊರಗಿನ ಭಾಗ ಇಂಡೆಕ್ಸ್ ಚೇಂಜ್ ಆಗಿ ಅವರು ಪ್ಲಸ್ ನಂಬರ್ ಹೋಗ್ತಿರ್ತಾರೆ. ಸ್ವಲ್ಪ ಮಟ್ಟಿಗೆ ಗ್ಲಾಸ್ ಕೊಡಬಹುದು ಒಂದು 6 ಮಂತ್ಸ್ ಆತರ. ಬಟ್ ಅವ್ರಿಗೆ ಯೂಶಲಿ ಹೇಳ್ತವೆ ಕೆಟ್ರಾಕ್ಟ್ ಹೋಗ್ತಿದೆ, ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗೋದ್ರಿಂದ ನಿಮ್ದು ನಂಬರ್ ಚೇಂಜ್ ಆಗ್ತಾ ಇರತ್ತೆ. ಸೊ ಈ ಕೆಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಈ ಪದೇ ಪದೇ ಗ್ಲಾಸ್ ಚೇಂಜ್ ಮಾಡೋದು ಬೇಕಿರೋದಿಲ್ಲ.
1: ಈಗ ದೂರದ ವಸ್ತು ಕಾಣಿಸಲ್ಲ, ಹತ್ತಿರದ ವಸ್ತು ಬಹಳ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ದೂರದ ಚೆನ್ನಾಗಿ ಕಾಣಿಸಬಹುದು, ಹತ್ತಿರದ ಸರಿ ಕಾಣಿಸ್ಲಿಕ್ಕಿಲ್ಲ. ಇದನ್ನ ಸರಿಪಡಿಸೋದು ಬರೀ ಕನ್ನಡಕಗಳೇನ ಅಥವಾ ಮತ್ತಿನ್ನ ಏನ ಬೇರೆ ಮಾರ್ಗ ಇದೆಯಾ?
0: ಅದೇ ಒಂದ್ ಹೇಳದ್ನಲ್ಲ ಸರ್, ಐಬಾಲ್ ಚಿಕ್ಕ ನಾವು ಹುಟ್ಟಿದಾಗ ಚಿಕ್ಕದಾಗಿರುತ್ತೆ, 17 mm ಇರುತ್ತೆ ಅದರದ್ದು ಲೆಂತ್. ಬರ್ತಾ ಬರ್ತಾ ಅರೌಂಡ್ 25 mm ಅದರದ್ದು ಲೆಂತ್ ಆಗ್ಬೇಕು. ಚಿಕ್ಕ ಕಣ್ಣಾಗೆ ಹುಳ್ಕೊಂಡ್ರೆ ಅವ್ರನ್ನ ಹೈಪರ್ ಮೆಟ್ರೋಪ್ಸ್ ಅಂತ ಹೇಳ್ತೀವಿ. ಹೈಪರ್

0: ಮೆಟ್ರೋಪ್ಸ್ ಗೆ ದೂರದ್ ಕಾಣತ್ತೆ ಹತ್ರದ್ ಕಾಣಲ್ಲ. ಮಯೋಪಿಕ್ ಅಂದ್ರೆ ಮೈನಸ್ ನಂಬರ್ ಇರೋರ್ಗೆ, ದೊಡ್ಡ ಕಣ್ಣವ್ರಿಗೆ ದೂರದ್ ಕಾಣಲ್ಲ ಹತ್ರದ್ ಕಾಣತ್ತೆ. ಬಟ್ ಪ್ರೆಸ್ಬಯೋಪಿ ಅನ್ನೋದು 45 years ಆದ್ಮೇಲೆ ಹತ್ರದ್ ಕಾಣಲ್ಲ ದೂರದ್ ಕಾಣತ್ತೆ. ಸೊ ಇದೆಲ್ಲ ಗ್ಲಾಸ್ ಅಲ್ಲಿ ಕರೆಕ್ಟ್ ಮಾಡಬಹುದು, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಮಾಡಬಹುದು, ಇಲ್ಲ ಅಂತಂದ್ರೆ ಸರ್ಜರಿ ಮಾಡಬಹುದು.
1: ಈಗ ಕನ್ನಡಕಗಳನ್ನ ಬಳಸಲಿಕ್ಕೆ ಆಗಲ್ಲ ಬೇರೆ ಬೇರೆ ಕಾರಣಗಳಿಂದ, ಇರುತ್ತೆ ಅವ್ರ ಹತ್ರ ಬಳಸಲ್ಲ ಅಂದ್ರೆ ಅಷ್ಟು ತೊಂದರೆ ಆಗ್ತಿರಂಗಿಲ್ಲ ಅವರಿಗೆ. ಮುಂಬರುವ ದಿನಗಳಲ್ಲಿ ಇನ್ನೇನೋ ಸಮಸ್ಯೆ ಆಗಬಹುದು ಅಂತ ತಾವು ಹೇಳ್ತೀರಿ, ಯಾವುದೋ ಕಾರಣಗಳಿಂದ ಬಳಸೋದಿಲ್ಲ
0: ಅನ್ಕೊಳ್ಳೋಣ,
1: ನೀವು ಹೇಳಿರ್ತೀರಿ ಅವ್ರಿಗೆ ಏನು ಸಮಸ್ಯೆ ಆಗುತ್ತೆ?
0: ಸರ್, ಚಿಕ್ಕ ಮಕ್ಕಳಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ಆಂಬ್ಲಿಯೋಪಿ ಅಂತ ಆಗುತ್ತೆ. ಅಂದ್ರೆ ನಮ್ಗೆ ಏನ್ ಕಾಣುತ್ತೆ ನಮ್ ನರ ಅದು ಬೆಳವಣಿಗೆ ಆಗುತ್ತೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಮ್ ಕಣ್ ಬೆಳಿಬೇಕಾದ್ರು ಏನ್ ಬೆಳಿಬೇಕಾದ್ರು ಏನ್ ಕಾಣುತ್ತೆ ಅದು. ಈಗ ಒಬ್ಬರು ಬರೀ ಡಾರ್ಕ್ ರೂಮ್ ಎಲ್ಲ ಇಳಿಸ್ಬಿಟ್ರೆ, ಊಟದಾಗಿಂದ ಒಂದ್ ಯಾವ್ದಾದ್ರು ಅನಿಮಲ್ ಡಾರ್ಕ್ ರೂಮ್ ಎಲ್ಲ ಇದ್ರೆ ದಟ್ ಐಬಲ್ ವಿಲ್ ಗೋ ಫಾರ್ ಮೈನಸ್, ಮಯೋಪಿ ಆಗುತ್ತೆ. ಆತರ ನಮ್ಗೆ ದೃಷ್ಟಿ ಬೇಕು ಅಂತಂದ್ರೆ ಅವ್ರಿಗೆ ಏನಾರ ಕಾಣ್ಬೇಕು. ಮಕ್ಕಳು ಗ್ಲಾಸ್ ಹಾಕಿಲ್ಲ ಅಂದ್ರೆ ಒಂದ್ ಡಿಸ್ಟೆನ್ಸ್ ವರ್ಗೂ ಬೆಳೆದು ಅಲ್ಲಿಗೆ ನಿಂತೋಗ್ಬಿಡುತ್ತೆ, ಅದನ್ನ ಆಂಬ್ಲಿಯೋಪಿ ಅಂತ ಹೇಳ್ತೀವಿ. ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ನಂಗೆ ದೃಷ್ಟಿ ಈಗ ಬೇಕು ಅಂದ್ರೆ

0: ರೂಮ್ ಎಲ್ಲ ಇಳಿಸ್ಬಿಟ್ರೆ ಊಟದಾಗಿಂದ ಒಂದು ಯಾವ್ದಾದ್ರು ಅನಿಮಲ್ ಡಾರ್ಕ್ ರೂಮ್ ಎಲ್ಲ ಇದ್ರೆ ದಟ್ ಐಬಲ್ ವಿಲ್ ಗೋ ಫಾರ್ ಮೈನಸ್, ಮಯೋಪಿ ಆಗುತ್ತೆ. ಆ ತರ ನಮ್ಗೆ ದೃಷ್ಟಿ ಬೇಕು ಅಂತಂದ್ರೆ ಅವ್ರಿಗೆ ಏನಾರ ಕಾಣ್ಬೇಕು. ಮಕ್ಕಳು ಗ್ಲಾಸ್ ಹಾಕಿಲ್ಲ ಅಂದ್ರೆ ಒಂದ್ ಡಿಸ್ಟೆನ್ಸ್ ವರ್ಗೂ ಬೆಳೆದು ಅಲ್ಲಿಗೆ ನಿಂತೋಗ್ಬಿಡುತ್ತೆ, ಅದನ್ನ ಆಂಬ್ಲಿಯೋಪಿ ಅಂತ ಹೇಳ್ತೀವಿ. ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ನಂಗ್ ದೃಷ್ಟಿ ಈಗ ಬೇಕು ಅಂದ್ರೆ ಬೆಳವಣಿಗೆ ಮುಗ್ದೋಗಿದೆ, ಈಗ ಬೆಳೆಯೋದಿಲ್ಲ. ಇದು ಚಿಕ್ಕ ವಯಸ್ಸಲ್ಲಿ, ವಯಸ್ಸಾದ್ಮೇಲೆ ಬೆಳವಣಿಗೆ ಎಲ್ಲ ಆದ್ಮೇಲೆ ಏನೋ ಒಂದು ಸಣ್ಣ ನಂಬರ್ ಬಂತು ಯೂಸ್ ಮಾಡಿಲ್ಲ, ಕಣ್ಣು ಸ್ಟ್ರೈನ್ ಮಾಡ್ಕೊಂಡು ಹೆಡೇಕ್ ಬರುತ್ತೆ, ಕಣ್ಣು ಪೇನ್ ಬರುತ್ತೆ. ಇದು ಲೇಟರ್ ಏಜ್ ಬೆಳವಣಿಗೆ ಆಗಿರೋರು ಗ್ಲಾಸ್ ಹಾಕಿಲ್ಲ ಅಂದ್ರೆ.
1: ಮಹಿಳೆಯರಿಗೆ ಈ ಕನ್ನಡಕಗಳ ಬಳಕೆ ಬಗ್ಗೆ ಏನಾದರೂ ಸಲಹೆ ಕೊಡ್ತೀರಾ?
0: ಎಲ್ಲರಿಗೂ
1: ಒಂದೇ ಇದೆ ಅಂದ್ರೆ ಏನಾದ್ರು ಅವರು ಅಯ್ಯೋ ಇದು ಸರಿ ಕಾಣಿಸಲ್ಲ ಬೇಡ ಇದು ನಾನು ಕನ್ನಡಕ ನಾನು ಬಳಸೋದಿಲ್ಲ ಅಂತ ಹೇಳಿ.
0: ಕಾಸ್ಮೆಟಿಕ್ ರಿಲೇಟೆಡ್ ಸ್ವಲ್ಪ ಹೆಂಗಸರಲ್ಲಿ ಜಾಸ್ತಿ ಅವರು ಕಾಸ್ಮೆಟಿಕ್ ಯೋಚನೆ.
1: ಮತ್ತೆ ನಾನು ಕನ್ನಡಕ ಹಾಕೊಂಡಿದ್ದು ಅದು ವಯಸ್ಸಾದವರ ಸಂಕೇತನೋ ಅಥವಾ ದೌರ್ಬಲ್ಯದ ಸಂಕೇತವೋ ಏನೋ, ನನಗೆ ನಾನು ಇದ್ದಂಗೆ ಇರ್ತೀನಿ ಅಂತ ಹೇಳಿ ಅದನ್ನ ಹಾಕ್ಬಿಡ್ತಾರೆ.
0: ಹೌದು ಹೌದು, ಯೂಶಲಿ ಗ್ಲಾಸಸ್ ಹಾಕೋದಿಲ್ಲ. ಆತರ ಡ್ರಾಪ್ಔಟ್ಸ್ ಕಾಮನ್ ಏನು ಅಂದ್ರೆ ಯೂಶಲಿ ಫಿಮೇಲ್ಸ್ ಅಲ್ಲೇ ಡ್ರಾಪ್ಔಟ್ಸ್ ಅಂದ್ರೆ ಗ್ಲಾಸ್ ನಂಬರ್ ಕೊಟ್ಟು ಯಾರು ಹಾಕಿಲ್ಲ ಅಂದ್ರೆ ಸ್ವಲ್ಪ ಫಿಮೇಲ್ಸ್ ಕಡೆಗೆ ಹೋಗುತ್ತೆ. ಸೊ ಅವ್ರಿಗೆ ಅದರ ಆಪ್ಷನ್ಸ್ ಕೊಡ್ತೀವಿ ನಾವು, ಕಾಂಟ್ಯಾಕ್ಟ್ ಲೆನ್ಸ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ರಿಫ್ರಾಕ್ಟಿವ್ ಸರ್ಜರಿ ಮಾಡಿಸ್ಕೊಳ್ಳಿ, ಬಟ್ ಗ್ಲಾಸ್ ಹಾಕಿಲ್ಲ ಅಂದ್ರೆ ನೀವು ಕಣ್ಣನ್ನ ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ ಅಂತ.
1: ಅದೇ ಅದೇ, ಆಯಾ ಸಂದರ್ಭಕ್ಕನುಸಾರವಾಗಿ ಅಷ್ಟೇ ಬಳಕೆ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ನೋಡ್ಬೇಕಂದಾಗ ಅಷ್ಟೇ ಓದೋದಾಗ್ಲಿ ಅಥವಾ ಏನೋ ಸಣ್ಣ ಸಣ್ಣ ವಸ್ತುಗಳ ಸರ್ಚ್ ಮಾಡ್ತಿರ್ತಾರೆ ನೋಡಿ, ಸ್ವಚ್ಛತೆ ಮಾಡುವಾಗ ಕಾಳು ಕಡಿಗಳಾಗಲಿ, ಆವಾಗ ಬಳಸೋದು ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಅವರು ನಿರಂತರವಾಗಿ ಬಳಸಬೇಕು ಅಂತ ಹೇಳಿರ್ತೀರಿ, ಆಗಲ್ಲ. ಹಾಗಾಗಿ ಅವರಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನು ನೀವು ಹೇಗೆ ಸಲಹೆ ಕೊಟ್ಟಿದ್ರು ಹಾಗೇನೆ ಬಳಸಬೇಕು.
0: ಹೌದು
1: ಅಲ್ವಾ? ಕನ್ನಡಕಗಳ ಕುರಿತಾಗಿ ಬಹಳಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಕಣ್ಣಿಗೆ ಕಣ್ಣು ಎಷ್ಟು ಅಂದವಾಗಿ ಇರುತ್ತೋ ಅಷ್ಟೇ ರೀತಿ ಕನ್ನಡಕನು ಬಹಳ ಪ್ರಮುಖ ನಮಗೆ, ಅದರ ರಕ್ಷಣೆ ಆಗಿರ್ಬೋದು ಅಥವಾ ಪದೇ ಪದೇ ಚಿಕಿತ್ಸೆ ತಗೊಂಡು ಮರುಪರಿಶೀಲನೆ ಮಾಡ್ಕೋಬೇಕು, ಅದರದ್ದು ಕಡೆನೂ ಗಮನ ಕೊಡಬೇಕು. ಅದರದ ಒಂದು ಆ ಕನ್ನಡಕದ ರಕ್ಷಣೆ ಕೂಡ ಭಾಳ ಮುಖ್ಯ, ಭಾಳ ಸೇಫಾಗಿ ಇಟ್ಕೋಬೇಕು. ಅದೆಲ್ಲ ತಾವು ಹೇಳಿದಿರಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್. ಇದುವರೆಗೆ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಗಮನಿಸಿ, ಇದೇ ಶುಕ್ರವಾರ 11ರಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237047477 ಅಥವಾ 2237047488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11ರಂದು ಸಂಜೆ 6:50ರ ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಚಿತ್ರ ಚೇತನ್ ರವಿಶಂಕರ್ ಹಾಗೂ ಸುಚಿತ್ರ ಅವರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ನೆನಪಿರಲಿ ಚಿತ್ರದ ಗೀತೆಯನ್ನು. ಸಾಹಿತ್ಯ ಹಂಸಲೇಖ ಅವರದು.

0: ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹಮ್ ಆಪ್ಕೆ ಹೈಕೋನ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್.
1: Let's start the fun.

ಎಸ್ ಜಾನಕಿ ಹಾಗೂ ಸಂಗಡಿಗರ ಕಂಠಸಿರಿಗಳಲ್ಲಿ ಅರುಣರಾಗ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಿಷಾ ಕವಿ ಕೃಷ್ಣ ಅನ್ವಿತ ಮತ್ತು ಸಂಧ್ಯಾ ಗಿರೀಶ್ ಅವರಿಂದ ದೇವರ ನಾಮಗಳು ಕೇಳುವಿರಿ. ಆರು ಗಂಟೆ 30 ನಿಮಿಷಕ್ಕೆ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ದಾಮೋದರ್ ನಾಯಕ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 8:30 ಚಿತ್ರಗೀತೆ.

0: 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10ಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:35ಕ್ಕೆ ಗಾನಗಂಗೆ, 10:30ಕ್ಕೆ ಸುನೇರೆ ಪಲ್, 11:00ಗೆ ಸವಿನೆನಪು. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಮತ್ತು ಕಾರಣಗಳು ಭಾಗವಹಿಸುತ್ತಾರೆ. ದಾವಣಗೆರೆಯ ಗ್ಯಾಸ್ಟ್ರೋ ಎಂಟಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾ ಅಶ್ವಿನ್ ಡಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಕ್ಕೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತು ಸಂವಾದ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು. ಮಧ್ಯಾಹ್ನ 2:40ಕ್ಕೆ ಗಾಂಧಿ ಸ್ಮೃತಿ. ಇನ್ನು ಸಂಜೆಯ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5:30ಕ್ಕೆ ಗೆರ್ಮಿಟ್, ಸಂಜೆ 6:15ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30ಕ್ಕೆ ಅವಲೋಕನ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಕಾಲೇಜ್ ಹೆಬ್ಬಾಳ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. 7:20ಕ್ಕೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ20 ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:30ನಿಂದ 7:34ನಿಂದವರೆಗೆ, 7:45ನಿಂದ 8:45ನಿಂದವರೆಗೆ, 9:15ನಿಂದ ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಸಿರಿಗಂಧ, 9:15ಕ್ಕೆ ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30ಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಟಿಎಸ್ ಸತ್ಯವತಿಯವರ ಹಾಡುಗಾರಿಕೆ ಪ್ರಸಾರವಾಗುವುದು. ವಾಯೊಲಿನ್ ಬಿಯು ಗಣೇಶ್ ಪ್ರಸಾದ್, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ಎಸ್ಎನ್ ನಾರಾಯಣಮೂರ್ತಿ. 10:30ಕ್ಕೆ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸೆಡ್ ದಟ್ ಇಂಡಿಯಾ ಸಪೋರ್ಟ್ಸ್ ಅ ಸೇಫ್, secure, peaceful and sustainable space domain anchored in international law, dialogue and multilateral cooperation. Mr. Modi stated this while virtually addressing the first edition of International Space Summit at Paris in France today.
2: India's approach is rooted in Vasudhaiva Kutumbakam, that is, one earth, one family, one future. This spirit must now travel beyond earth. We support a safe, secure, peaceful and sustainable space domain anchored in international law, dialogue and multilateral cooperation. Scientific data must serve the common

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಬಾನುಲಿ ಗೆಳತಿ ಶ್ರುತಿ ಸಂಜೀವ್ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.